ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 June 14 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಚತುರ್ದಶಿ ತಿಥಿ, ರೋಹಿಣಿ ನಕ್ಷತ್ರ, ಧೃತಿಯೋಗ, ಶಕುನೀಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11 ಜನಾರ್ದನ್ ಪೈ ನಡೆಸಿಕೊಡುವ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮವಿದ್ದು ಇದರಲ್ಲಿ ವಿಶೇಷ ಅತಿಥಿಯಾಗಿ ಎಂಎನ್ ಸುಂದರ್ ರಾಜ್ರವರು ಇರಲಿದ್ದಾರೆ. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷ್ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ಬಾಲಿವುಡ್ ಚಿತ್ರರಂಗದ ಸುವರ್ಣ ಯುಗದ ದಿಗ್ಗಜರ ನಟರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಿಂದಿ ಚಿತ್ರರಂಗದ ಇತಿಹಾಸವನ್ನು ತಿರುವಿ ಹಾಕಿದಾಗ ನಮಗೆ ನೆನಪಾಗೋದು ಕೆಲವು ಅದ್ಭುತ ಪ್ರತಿಭೆಗಳು. ಅದರಲ್ಲಿ ರಾಜ್ಕುಮಾರ್ ಅವರಾಗಿರ್ಬೋದು, ಹಾಗೆ ಶಶಿ ಕಪೂರ್ ಆಗಿರ್ಬೋದು, ಹಾಗೆ ಶಮ್ಮಿ ಕಪೂರ್ ಆಗಿರ್ಬೋದು, ಇವರುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನೀಗ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಾಲಿವುಡ್ ನಟ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, ನಾಟಕೀಯ ಅಭಿನಯ, ಹಾವಭಾವ, ಸಂಭಾಷಣೆಗಳಿಂದಲೇ ಹೆಸರು ಮಾಡಿದ ನಟ ರಾಜ್ ಕಪೂರ್. ನಟನಾಗುವುದಕ್ಕಿಂತ ಮುಂಚೆ ಅವರು ಮುಂಬೈನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. 50ರ ದಶಕದಲ್ಲಿ ತಮ್ಮ ಹೆಸರನ್ನು ರಾಜ್ಕುಮಾರ್ ಅಂತ ಹೆಸರು ಬದಲಿಸಿಕೊಂಡ ಅವರು ಇನ್ಸ್ಪೆಕ್ಟರ್ ವೃತ್ತಿ ತೊರೆದು ಪೂರ್ಣ ಪ್ರಮಾಣದ ಸಿನಿಮಾ ನಟರಾದರು. ಸ್ನೇಹಿತರೆ, ಬಾಲಿವುಡ್ನ ರಾಜ್ಕುಮಾರ್ ಹುಟ್ಟಿದ್ದು 1926 ಅಕ್ಟೋಬರ್ 8ರಂದು ಬಲೂಚಿಸ್ತಾನ್ನಲ್ಲಿ, ಅಂದ್ರೆ ಈಗಿನ ಪಾಕಿಸ್ತಾನದಲ್ಲಿ. ಅವರ ಜನ್ಮನಾಮ ಕುಲಭೂಷಣ್ ಪಂಡಿತ್. 1952ರಲ್ಲಿ ರಂಗೀಲಾ ಚಿತ್ರದೊಂದಿಗೆ ಅವರು ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದರು. ರೆಹನಾ ಚಿತ್ರದ ನಾಯಕಿ. 50ರ ದಶಕದಲ್ಲಿ ಸತತವಾಗಿ ರಾಜ್ಕುಮಾರ್ ತಮ್ಮ ಅಸಾಂಪ್ರದಾಯಿಕ ಅಭಿನಯದೊಂದಿಗೆ ಹಲವು ಪ್ರಯೋಗ ನಡೆಸಿದರು. ಶಮ್ಮಿ ಕಪೂರ್ ಮತ್ತು ದಿಲೀಪ್ ಕುಮಾರ್ ಚಿತ್ರಗಳಲ್ಲಿ ಕಳಾ ಛಾಯೆಯ ಪಾತ್ರಗಳಲ್ಲೂ ನಟಿಸಿದ್ದಾಯಿತು. ಆದರೆ ಈ ಯಾವ ಪಾತ್ರಗಳಿಂದಲೂ ಅವರಿಗೆ ಹೆಸರು ಸಿಗಲಿಲ್ಲ. ರಾಜ್ಕುಮಾರ್ ಸಿನಿಮಾ ಜೀವನಕ್ಕೆ ತಿರುವು ಕೊಟ್ಟಿದ್ದು ಮೆಹಬೂಬರ ಮದರ್ ಇಂಡಿಯಾ ಚಿತ್ರ. ನಾಯಕಿ ನರ್ಗೀಸ್ ಅವರ ಪತಿಯಾಗಿ ಅವರಲ್ಲಿ ಅಮೋಘ ಅಭಿನಯ ನೀಡಿದ್ದರು. ಕೇವಲ 15 ನಿಮಿಷಗಳ ಪಾತ್ರದ ಮೂಲಕ ತಾವೊಬ್ಬ ಅಭಿಜಾತ ಕಲಾವಿದ ಎಂದು ರಾಜ್ಕುಮಾರ್ ಸಾಬೀತು ಮಾಡಿದ್ರು. ಶರಾರತ್, ಪೈಗಮ್, ದಿಲ್ ಅಪ್ನಾ ಔರ್ ಪ್ರೀತ್ ಪರಾಯಿ, ಫರಾನಾ, ದಿಲ್ ಏಕ್ ಮಂದಿರ್, ನೀಲ್ ಕಮಲ್, ಹಿಂದೂಸ್ತಾನ್ ಕಿ ಕಸಮ್, ಏಕ್ ಸೇ ಬಡ್ಕರ್ ಏಕ್, ಕರ್ಮಯೋಗಿ ಇವುಗಳು ಅವರ ಪ್ರಮುಖ ಸಿನಿಮಾಗಳು ಅಂತಾನೆ ಹೇಳಬಹುದು. ಸ್ನೇಹಿತರೆ, 60ರ ದಶಕದ ಮಧ್ಯದ ಅವಧಿಯಲ್ಲಿ ಅವರು ವೃತ್ತಿ ಜೀವನದ ಉತ್ತುಂಗಕ್ಕೇರಿದರು. 1980ರ ವೇಳೆಗೆ ರಾಜ್ಕುಮಾರ್ ಪೋಷಕ ಹಾಗೂ ಖಳ ಪಾತ್ರಗಳತ್ತ ಹೊರಳಿದರು. ಚಂಬಲ್ ಕಿ ಕಸಮ್, ಖುದ್ರತ್, ಏಕ್ ನಯಿ ಪಹಲಿ, ಮರ್ತೆ ಧಮ್ ತಕ್, ಪೊಲೀಸ್ ಪಬ್ಲಿಕ್ ಚಿತ್ರಗಳಲ್ಲಿನ ಅವರ ಪೋಷಕ ಪಾತ್ರಗಳಿಗೆ ಅಪಾರ ಜನಮೆಚ್ಚುಗೆ ವ್ಯಕ್ತವಾಯಿತು. 1991ರ ಸೌದಾಗರ್ ಚಿತ್ರದಲ್ಲಿ ಹಿರಿಯ ನಟ ದಿಲೀಪ್ ಕುಮಾರ್ ಜೊತೆಗಿನ ಅವರ ಪಾತ್ರ ಸೊಗಸಾಗಿತ್ತು ಅಂತಾನೆ ಹೇಳಬಹುದು. ಮೊದಲ ಬಾರಿಗೆ ಮೇರು ತಾರೆಯರು ಒಟ್ಟಾಗಿ ನಟಿಸಿದ ಚಿತ್ರವೆಂದು ಸೌದಾಗರ್ ಬಿಡುಗಡೆ ವೇಳೆ ಸಂಚಲನ ಸೃಷ್ಟಿಯಾಗಿತ್ತು. ರಾಜ್ಕುಮಾರ್ ಅಭಿನಯಿಸಿದ ಕೊನೆಯ ಸಿನಿಮಾ ತಿರ

ಓಕೆ ಸ್ನೇಹಿತರೆ, ಈಗ ಬಾಲಿವುಡ್ ಚಿತ್ರರಂಗದ ಸುವರ್ಣ ಯುಗದ ದಿಗ್ಗಜ ನಟ ಶಶಿ ಕಪೂರ್ ಅವರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಪೃಥ್ವಿರಾಜ್ ಕಪೂರ್ ಅವರ ಮೂರನೇ ಪುತ್ರ ಶಶಿ ಕಪೂರ್ ಅವರು. ಸೊ ಕಪೂರ್ ಸಹೋದರರ ಪೈಕಿ ಚಿಕ್ಕವರು ಅಂತಾನೆ ಹೇಳ್ಬಹುದು. ಬಾಲ ನಟ, ನಾಯಕ, ನಿರ್ದೇಶಕ, ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಅವರದ್ದು ಅಪರೂಪದ ಸಾಧನೆ. ಇವರು ಹುಟ್ಟಿದ್ದು 1938 March 18 ಕೋಲ್ಕತ್ತಾದಲ್ಲಿ. ಹುಟ್ಟು ಹೆಸರು ಬಲ್ಬೀರ್ ರಾಜ್ ಅಂತ. ಶಾಲೆ ವಿದ್ಯಾಭ್ಯಾಸ ನಡೆದದ್ದು ಮುಂಬೈನ ಮಾತುಂಗ ಹೈಸ್ಕೂಲ್ನಲ್ಲಿ. ತಮ್ಮ 12 ವಯಸ್ಸಿಗೆ ಶಶಿ ಕಪೂರ್ ಅವರು ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಂಡ್ರು. ಆಗ್ ಚಿತ್ರದಲ್ಲಿ ಶಶಿ ಅವರು ಜೂನಿಯರ್ ರಾಜ್ ಕಪೂರ್ ಆಗಿ ನಟಿಸಿದ್ರು. ಬಾಲ ಕಲಾವಿದರಾಗಿ ಭಕ್ತ ಧ್ರುವ, ಮುರಳೀವಾಲಾ ಅವರ ಪ್ರಮುಖ ಸಿನಿಮಾಗಳು ಅಂತಾನೆ ಹೇಳಬಹುದು. ಯಶ್ ಚೋಪ್ರಾ ನಿರ್ದೇಶನದ ಧರ್ಮಪುತ್ರ ಚಿತ್ರದೊಂದಿಗೆ ಅವರು ಹೀರೋ ಆದರು. 1961 ಅವರ ಚಾರ್ ದಿವಾರ್ ಅನ್ನೋ ಚಿತ್ರ ತೆರೆ ಕಂಡಿತು. ಮುಂದಿನ 3-4 ತೆರೆ ಕಂಡ ಶಶಿ ಕಪೂರ್ ಅವರು 4-5 ಚಿತ್ರಗಳು ಗಮನ ಸೆಳೆಯಲಿಲ್ಲ. ಅವರ ಸಿನಿಮಾ ಜೀವನದ ಮೊದಲ ಹಿಟ್ ಚಿತ್ರವೆಂದರೆ ಜಬ್ ಜಬ್ ಪೂಲ್ ಖಿಲೆ. 60, 70 ಹಾಗೆ 80

0: ದಶಕಗಳಲ್ಲಿ ಶಶಿ ಕಪೂರ್ ಹಿಂದಿ ಚಿತ್ರರಂಗದ ಪ್ರಮುಖ ಹೀರೋ ಆಗಿ ಗುರುತಿಸಿಕೊಂಡಿದ್ದರು. ವಕ್ತ್, ಹಸೀನಾ ಮಾನ್ ಜಾಯೇಗಾ, ಕನ್ಯಾದಾನ್, ಆ ಗಲೇ ಲಗ್ಜಾ, ಚೋರ್ ಮಚಾಯೇ ಶೋರ್, ದೀವಾರ್, ಖಬಿ ಖಬಿ, ಫಕೀರಾ, ತ್ರಿಶೂಲ್, ಸತ್ಯಂ ಶಿವಂ ಸುಂದರಂ, ಕಾಲಾ ಪತ್ತರ್, ಶಾನ್, ಕ್ರಾಂತಿ, ನಮಕ್ ಹಲಾಲ್, ಇವುಗಳು ಶಶಿ ಕಪೂರ್ ಅವರು ನಟಿಸಿರುವ ಕೆಲವು ಜನಪ್ರಿಯ ಚಿತ್ರಗಳು ಅಂತಾನೆ ಹೇಳಬಹುದು. 70 ಮತ್ತು 80ರ ದಶಕದ ಆರಂಭದ ಹಲವು ಚಿತ್ರಗಳಲ್ಲಿ ಶಶಿ ಕಪೂರ್ ಅವರು ನಟ ಅಮಿತಾಭ್ ಜೊತೆ ತೆರೆ ಹಂಚಿಕೊಂಡಿದ್ದರು. ದೀವಾರ, ದೋ ಔರ್ ದೋ ಪಾಂಚ್, ದೋ ಔರ್ ದೋ ಪಾಂಚ್, ಸಿಲ್ಸಿಲಾ, ತ್ರಿಶೂಲ್, ಖಬಿ ಖಬಿ, ಶಾನ್, ಸುಹಾಗ್, ಇವುಗಳು ಈ ಚಿತ್ರಗಳಲ್ಲಿ ಶಶಿ ಕಪೂರ್ ಅವರು ಅಮಿತಾಭ್ ಬಚ್ಚನ್ ಅವರ ಜೊತೆಯಾಗಿ ನಟಿಸಿದ ಸಿನಿಮಾಗಳು ಅಂತಾನೆ ಹೇಳಬಹುದು. ಯಶ್ ಚೋಪ್ರಾ ನಿರ್ದೇಶನದ ದೀವಾರ್ ಶಶಿ ಕಪೂರ್ ಅವರಿಗೆ ಫಿಲಂ ಫೇರ್ ಅತ್ಯುತ್ತಮ ಪೋಷಕ ನಟ ಪುರಸ್ಕಾರ ತಂದುಕೊಟ್ಟಿತು. ಈ ಚಿತ್ರದ ಮೇರೆ ಪಾಸ್ ಮಾಹೇ ಹಿಂದಿ ಸಿನಿಮಾದ ಅತ್ಯಂತ ಜನಪ್ರಿಯ ಡೈಲಾಗ್ಗಳ ಪೈಕಿ ಒಂದೆನಿಸಿದೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಈಗ ಶಶಿ ಕಪೂರ್ ಅವರು ನಟಿಸಿರುವಂತಹ ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ.
1: ಕಹ ದೂ ತುಮೇ ಯಾ ಚುಪ್ ರಹೂ
2: ನಾ
1: ದಿಲ್ ಮೇ ಮೇರೆ ಆಜ್ ಕ್ಯಾ ಹೈ
2: ಕ್ಯಾ ಹೈ

ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನೊಂದಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಬಾಲಿವುಡ್ ನ ಹಿರಿಯ ನಟ ಶಶಿ ಕಪೂರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಸ್ನೇಹಿತರೆ, 1970ರ ಅಂತ್ಯದಲ್ಲಿ ಶಶಿ ಕಪೂರ್ ಅವರು ನಟನೆಯಿಂದ ಚಿತ್ರ ನಿರ್ಮಾಣದತ್ತ ಹೊರಳಿದರು. 1978ರಲ್ಲಿ ಅವರು ಜುನೂನ್ ಎಂಬ ಚಿತ್ರ ನಿರ್ಮಿಸಿದರು. ವಿಮರ್ಶಕರ ಪ್ರಶಂಸೆಗೊಳಗಾಗದ ಈ ಪ್ರಯೋಗಕ್ಕೆ ರಾಷ್ಟ್ರ ಪ್ರಶಸ್ತಿ ಸಂದಿತು. 1980ರಲ್ಲಿ ಶಶಿ ಕಪೂರ್ ಅವರ ಚಿತ್ರ ಸಂಸ್ಥೆ ಫಿಲಂ ವಾಲಾಸ್ ಆರಂಭಿಸಿದರು. ಈ ಬ್ಯಾನರ್ನ ಅಡಿ ಅವರು ನಿರ್ಮಿಸಿದ ಕಲಿಯುಗ್ ವಿಮರ್ಶಕರ ಮೆಚ್ಚುಗೆ ಗಳಿಸಿತು ಸ್ನೇಹಿತರೆ. ಹಾಗೆ ಇದೇ ಸಂಸ್ಥೆಯಡಿ ತಯಾರಾದ ತೀನ್ ಚೌರಿಂಗಿ ಲೇನ್ ಅನ್ನೋ ಚಿತ್ರದಲ್ಲಿ ಶಶಿ ಕಪೂರ್ ಅವರು ತಮ್ಮ ಪತ್ನಿ ಜೆನಿಫರ್ ಜೊತೆ ನಟಿಸಿದ್ರು. ಮುಂದೆ ವಿಜೇತ ಚಿತ್ರದಲ್ಲಿ ಪುತ್ರ ಕುನಾಲ್ ರನ್ನ ಹೀರೋ ಆಗಿ ಬೆಳ್ಳಿ ತೆರೆಗೆ ಪರಿಚಯಿಸಿದರು. ಹಾಗೆ 1984ರಲ್ಲಿ ಶಶಿ ಕಪೂರ್ ಅವರು ನಿರ್ಮಿಸಿದ ಉತ್ಸವ್ನಲ್ಲಿ ರೇಖಾ ಮತ್ತು ಶೇಖರ್ ಸುಮನ್ ಅವರು ನಟಿಸಿದ್ರು. ಅದಾದ ಮೇಲೆ ನ್ಯೂ ಡೆಲ್ಲಿ ಟೈಮ್ಸ್ ಚಿತ್ರಕ್ಕೆ ರಾಷ್ಟ್ರ ಪುರಸ್ಕಾರ ಸಿಕ್ಕಿತು. ಅಜೂಬಾ ಚಿತ್ರದೊಂದಿಗೆ ಶಶಿ ಕಪೂರ್ ಅವರು ನಿರ್ದೇಶಕರಾಗಿಯೂ ಅದೃಷ್ಟ ಪರೀಕ್ಷಿಸಿದರು. ಆದರೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ವಿಫಲವಾಯಿತು ಅಂತಾನೆ ಹೇಳಬಹುದು. ಶಶಿ ಕಪೂರ್ ಅವರು ಕೋಲ್ಕತ್ತಾದಲ್ಲಿ ಬ್ರಿಟಿಷ್ ನಟಿ ಜೆನಿಫರ್ ಕೆಂಡಲರನ್ನು ಭೇಟಿ ಮಾಡಿದರು. ಆಗ ಶಶಿ ಕಪೂರ್ ಅವರು ಪೃಥ್ವಿ ಥಿಯೇಟರ್ನಲ್ಲಿ ನಟ ಮತ್ತು ನಿರ್ಮಾಣ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಇಬ್ಬರ ಮಧ್ಯೆ ಪ್ರೀತಿ ಅಂಕುರಿಸಿ 1958ರಲ್ಲಿ ವಿವಾಹವಾದರು. ಈ ದಂಪತಿಗಳಿಗೆ ಮೂವರು ಮಕ್ಕಳು, ಕುನಾಲ್ ಕಪೂರ್, ಕರಣ್ ಕಪೂರ್ ಮತ್ತು ಸಂಜನಾ ಕಪೂರ್. ಇವರೆಲ್ಲರೂ ಸಹ ಸಿನಿಮಾದಲ್ಲಿ ಭವಿಷ್ಯ ಅರಿಸಿದಾದರೂ ಯಶಸ್ವಿಯಾಗಲಿಲ್ಲ ಅಂತಾನೆ ಹೇಳಬಹುದು. 1984ರಲ್ಲಿ ಜೆನಿಫರ್ ನಿಧನರಾದರು ಸ್ನೇಹಿತರೆ. 2010ರಲ್ಲಿ ಶಶಿ ಕಪೂರ್ ಅವರಿಗೆ ಜೀವಮಾನ ಸಾಧನೆಗಾಗಿ ಫಿಲಂ ಫೇರ್ ಪುರಸ್ಕಾರದ ಗೌರವ ಸಂದಾಯವಾಯಿತು ಅಂತಾನೆ ಹೇಳ್ಬೋದು ಅಂತ ಹೇಳ್ತಾ, ಈಗ ಶಶಿ ಕಪೂರ್ ಅವರು ನಟಿಸಿರುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಬಾಲಿವುಡ್ ಚಿತ್ರರಂಗದ ಸುವರ್ಣ ಯುಗದ ದಿಗ್ಗಜ ಮತ್ತೊಬ್ಬ ನಟ ಶಮ್ಮಿ ಕಪೂರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಕುಟುಂಬದ ಹಿನ್ನೆಲೆಯ ಹೀರೋ ಶಮ್ಮಿ ಕಪೂರ್ ಬೆಳ್ಳಿ ತೆರೆಗೆ ಪರಿಚಯವಾದಾಗ ಅವರಿಗೆ ಸಾಕಷ್ಟು ಸವಾಲುಗಳಿದ್ವು ಸ್ನೇಹಿತರೆ. ತಂದೆ ಪೃಥ್ವಿರಾಜ್ ಕಪೂರ್ ಮತ್ತು ಹಿರಿಯ ಸಹೋದರ ರಾಜ್ ಕಪೂರ್ ಆ ವೇಳೆಗಾಗಲೇ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಪ್ರೇಕ್ಷಕರು ಶಮ್ಮಿಯನ್ನು ಅವರೊಂದಿಗೆ ಹೋಲಿಕೆ ಮಾಡಿ ನೋಡ್ತಾ ಇದ್ರು. ಇವರ ನೆರಳಿನಲ್ಲಿ ಗುರುತಿಸಿಕೊಳ್ಳದೆ ತಮಗೊಂದು ಪ್ರತ್ಯೇಕ ಅಸ್ತಿತ್ವ ಕಂಡುಕೊಳ್ಳುವ ಒತ್ತಡವಿತ್ತು ಶಮ್ಮಿ ಕಪೂರ್ ಅವರಿಗೆ. ಅವರು ಇದನ್ನ ಯಶಸ್ವಿಯಾಗಿ ನಿಭಾಯಿಸಿದರು. ಹಿಂದಿ ಚಿತ್ರರಂಗದ ಯಶಸ್ವಿ ನಾಯಕ ನಟನಾಗಿ ತಮ್ಮದೇ ಆದ ಛಾಪು ಮೂಡಿಸಿದರು ಸ್ನೇಹಿತರೆ. ಸೊ ಶಮ್ಮಿ ಕಪೂರ್ ಅವರ ಜನ್ಮನಾಮ ಶಮ್ಮೇರ್ ರಾಜ್ ಕಪೂರ್ ಅಂತ. ಅವರು ಹುಟ್ಟಿದ್ದು ಅಕ್ಟೋಬರ್ 21, 1931 ಮುಂಬೈನಲ್ಲಿ. ಪೃಥ್ವಿ ರಾಜ್ ಕಪೂರ್ ಅವರ ಮೂರು ಗಂಡು ಮಕ್ಕಳಲ್ಲಿ ಇವರು ಎರಡನೆಯವರು ಅಂತಾನೆ ಹೇಳಬಹುದು. ರಾಜ್ ಕಪೂರ್ ಮತ್ತು ಶಶಿ ಕಪೂರ್ ಅವರು ಇಬ್ಬರು ಸಹೋದರರು. ಮುಂಬೈನಲ್ಲಿ ಹುಟ್ಟಿದ್ದ ಶಮ್ಮಿ ಕಪೂರ್ ಅವರು ತಮ್ಮ ಬಾಲ್ಯ ಕಳೆದದ್ದು ಕೋಲ್ಕತ್ತಾದಲ್ಲಿ. ಅಲ್ಲಿ ಅವರ ತಂದೆ ಸಿನಿಮಾ ಹಾಗೂ ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಮುಂದೆ ಮುಂಬೈಗೆ ಮರಳಿದ ಶಮ್ಮಿ ಅವರು ನ್ಯೂ ಏರಾ ಸ್ಕೂಲ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದರು. ನಂತರ ತಂದೆ ಪೃಥ್ವಿರಾಜ್ ಕಪೂರ್ ಅವರ ಪೃಥ್ವಿ ಥಿಯೇಟರ್ನಲ್ಲಿ ತೊಡಗಿಸಿಕೊಂಡರು. ಶಮ್ಮಿ ಕಪೂರ್ ಅವರು ಸಿನಿಮಾ ಪ್ರವೇಶಿಸಿದ್ದು 1948. ಜೂನಿಯರ್ ಆರ್ಟಿಸ್ಟ್ ಆಗಿ ತೆರೆಗೆ ಪ್ರವೇಶಿಸಿದ ಶಮ್ಮಿಗೆ ತಿಂಗಳಿಗೆ 50 ರೂಪಾಯಿ ಸಂಭಾವನೆ ಸಂದಾಯವಾಗ್ತಿತ್ತು ಸ್ನೇಹಿತರೆ. ಮುಂದಿನ 4 ವರ್ಷಗಳ ಕಾಲ ಅವರು ಪೃಥ್ವಿ ಥಿಯೇಟರ್ ಕಲಾವಿದರಾಗಿ ಗುರುತಿಸಿಕೊಂಡರು. ನಾಯಕನಾಗಿ ಶಮ್ಮಿ ಕಪೂರ್ ಅವರು ಬೆಳ್ಳಿ ತೆರೆಗೆ ಪರಿಚಯವಾಗಿದ್ದು ಜೀವನ್ ಜ್ಯೋತಿ ಚಿತ್ರದೊಂದಿಗೆ. ಮಹೇಶ್ ಕೌಲ್ ನಿರ್ದೇಶನದ ಚಿತ್ರದ ನಾಯಕಿಯಾಗಿ ಚಾಂದ್ ಉಸ್ಮಾನಿ ಅವರು ನಟಿಸಿದ್ರು. ಮುಂದೆ ಶಮ್ಮಿ ಕಪೂರ್ ಅವರು ರೈಲ್ ಕಡಿಬ್ಬ, ಚೋರ್ ಬಜಾರ್, ಶಮಾ ಪರವಾನ, ಹಮ್ ಸಬ್ ಚೋರ್ ಹೇ, ಮೇಮ್ ಸಾಬ್, ಮಿಸ್ ಕೋಕಾ ಖೋಲಾ ಚಿತ್ರಗಳಲ್ಲಿ ವಿಶಿಷ್ಟ ಗೆಟಪ್ ನಲ್ಲಿ ಕಾಣಿಸಿಕೊಂಡರು. ಇಲ್ಲಿ ಅವರ ಹೇರ್ ಸ್ಟೈಲ್ ಆಗಿರಬಹುದು, ಮೀಸೆ ಆಗಿರಬಹುದು, ತೆರೆಯ ಮೇಲಿನ ಆಂಗಿಕ ಅಭಿನಯ ಬಹುಪಾಲು ರಾಜ್ ಕಪೂರ್ ಅವರನ್ನೇ ಹೋಲುತ್ತಿತ್ತು ಅಂತಾನೆ ಹೇಳಬಹುದು. ಸೊ ಇದೇ ಕಾರಣಕ್ಕೆ ಈ ಚಿತ್ರಗಳು ಅವರ ಕೈ ಹಿಡಿಯಲಿಲ್ಲ ಸ್ನೇಹಿತರೆ. ಅಂತಿಮವಾಗಿ ನಾಸಿರ್ ಹುಸೇನ್ ಅವರ ನಿರ್ದೇಶನದ ತುಮ್ಸಾ ನಹಿ ದೇಖಾ ಚಿತ್ರದಲ್ಲಿ ಶಮ್ಮಿ ಕಪೂರ್ ಅವರು ಗೆಲುವು ದಾಖಲಿಸಿದರು ಅಂತಾನೆ ಹೇಳಬಹುದು. ಮೀಸೆ ತೆಗೆದು ವಿಚಿತ್ರ ಸ್ಟೈಲ್ನಲ್ಲಿ ಕಾಣಿಸಿಕೊಂಡ ಶಮ್ಮಿ ಕಪೂರ್ ಅವರು ಹಾಲಿವುಡ್ ನಟ ಎಲ್ವಿಸ್ ಪ್ರಿಸ್ಲಿ ಅವರನ್ನ ಅನುಕರಿಸಿದ್ರು ಅಂತಾನೆ ಹೇಳಬಹುದು. ಕಾಕತಾಳಿಯ ಎನ್ನುವಂತೆ ತುಮ್ಸಾ ನಹಿ ದೇಖಾ ಚಿತ್ರ ನಿರ್ದೇಶಕ ನಾಸಿರ್ ಹುಸೇನ್ಗೆ ಚೊಚ್ಚಲ ಪ್ರಯತ್ನವಾಗಿತ್ತು. ಈ ಚಿತ್ರದ ಪ್ರಮುಖ ಅಂಶವೆಂದರೆ ಮಧುರ ಗೀತೆ. ಹೀರೋ ಶಮ್ಮಿ ಕಪೂರ್ ಅವರು ಚಿತ್ರದಲ್ಲಿ ತಮ್ಮದೇ ಆದ ವಿಚಿತ್ರ ಡ್ಯಾನ್ಸಿಂಗ್ ಸ್ಟೈಲ್ ಕಂಡುಕೊಂಡಿದ್ದರು. ಚಿತ್ರದ ಯಶಸ್ವಿಯೊಂದಿಗೆ ಈ ಸ್ಟೈಲ್ ಅವರ ಟ್ರೇಡ್ ಮಾರ್ಕ್ ಶೈಲಿ ಎನಿಸಿತು. ಮುಂದೆ ನಿರ್ದೇಶಕ ನಾಸಿರ್ ಅವರು ಶಮ್ಮಿ ಕಪೂರ್ ಅವರ ಜೋಡಿಯಿಂದ ಹಲವು ಬ್ಲಾಕ್ ಬಸ್ಟರ್ ಚಿತ್ರಗಳು ತಯಾರಾದವು. ಶಮ್ಮಿ ಕಪೂರ್ ಅವರ ಇಮೇಜ್ ಬದಲಾದದ್ದು ಜಂಗ್ಲಿ ಚಿತ್ರದಿಂದ. ಮುಂದೆ ಅವರ ಬಹುಪಾಲು ಯಶಸ್ವಿ ಚಿತ್ರಗಳ ಪಾತ್ರಗಳು ಜಂಗ್ಲಿ ಚಿತ್ರದ ಹೀರೋನಂತೆಯೇ ಇದ್ದದ್ದು ವಿಶೇಷ ಅಂತಾನೆ ಹೇಳಬಹುದು. ಸೊ ಈಗ ಶಮ್ಮಿ ಕಪೂರ್ ಅವರು ಅಭಿನಯಿಸಿದ ಒಂದು ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಶಮ್ಮಿ ಕಪೂರ್ ಅವರ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ಸೊ ಸ್ನೇಹಿತರೆ, ಆರಂಭದ ದಿನಗಳಲ್ಲಿ ಶಮ್ಮಿ ಕಪೂರ್ ಅವರು ಆಗಿನ ಕಾಲದಲ್ಲಿ ಜನಪ್ರಿಯರಾಗಿದ್ದ ಮಧುಬಾಲ ಹಾಗೆ ಮತ್ತಿತರ ನಟಿಯರೊಂದಿಗೆ ಅಭಿನಯಿಸಿದ್ರು. ನಂತರ ಅವರ ಬಹುತೇಕ ಚಿತ್ರಗಳಲ್ಲಿ ನಾಯಕಿಯರಾಗಿದ್ದು ಹೊಸಬರೆ ಅಂತಾನೆ ಹೇಳಬಹುದು. ಇವರ ಪೈಕಿ ಆಶಾ ಪರೇಖ್, ಸಾಯಿರಾ ಬಾನು, ಶರ್ಮಿಳಾ ಟ್ಯಾಗೋರ್ ಭವಿಷ್ಯದಲ್ಲಿ ದೊಡ್ಡ ತಾರೆಯರಾಗಿ ಹೊರಹೊಮ್ಮಿದರು ಅಂತಾನೆ ಹೇಳಬಹುದು. ಪ್ರೊಫೆಸರ್, ಚೈನಾ ಟೌನ್, ರಾತ್ ಕಿ ರಾಹಿ, ದಿಲ್ ತೇರಾ ದೀವಾನಾ, ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಕಾಶ್ಮೀರ್ ಕಿ ಕಲಿ, ಬ್ಲಫ್ ಮಾಸ್ಟರ್, ಆನ್ ಈವ್ನಿಂಗ್ ಇನ್ ಪ್ಯಾರಿಸ್, ಇವುಗಳು 60ರ ದಶಕದ ಶಮ್ಮಿ ಕಪೂರ್ ಅವರ ಜನಪ್ರಿಯ ಚಿತ್ರಗಳು. 1968ರಲ್ಲಿ ಬ್ರಹ್ಮಚಾರಿ ಚಿತ್ರಕ್ಕಾಗಿ ಶಮ್ಮಿ ಕಪೂರ್ ಅವರು ಚೊಚ್ಚಲ ಫಿಲಂ ಫೇರ್ ಪುರಸ್ಕಾರ ಪಾತ್ರರಾದರು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ 70ರ ದಶಕದ ಹೊತ್ತಿಗೆ ಶಮ್ಮಿ ಅವರು ದಪ್ಪಗಾಗಿದ್ದು ಅವರ ವೃತ್ತಿ ಬದುಕಿಗೂ ತೊಡಕಾಯಿತು. ಅವರು ಹೀರೋ ಆಗಿ ನಟಿಸಿದ ಕೊನೆಯ ಸಿನಿಮಾ ಅಂತಂದ್ರೆ ಅಂದಾಜ್. ಮುಂದೆ ಶಮ್ಮಿ ಕಪೂರ್ ಅವರು ಪೋಷಕ ಪಾತ್ರಗಳತ್ತ ಹೊರಳಿದರು. ಜಮೀರ್, ಹೀರೋ ಮತ್ತು ವಿಧಾತ ಚಿತ್ರಗಳ ಪೋಷಕ ಪಾತ್ರಗಳಲ್ಲಿ ಅವರು ಗಮನ ಸೆಳೆದರು. ಮನೋರಂಜನ್ ಚಿತ್ರದೊಂದಿಗೆ ನಿರ್ದೇಶಕರಾದ ಶಮ್ಮಿ ಅವರು 1976ರಲ್ಲಿ ಮತ್ತೊಂದು ಚಿತ್ರ ಬಂಡಲ್ ಬಾಜ್ ಎಂಬ ಚಿತ್ರವನ್ನ ನಿರ್ದೇಶಿಸಿದರು. ಈ ಎರಡೂ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ವಿಫಲವಾದ್ವು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅವರು ಪೋಷಕ ಪಾತ್ರದಲ್ಲಿ ನಟಿಸಿದ ಕೊನೆಯ ಸಿನಿಮಾ ಅಂತಂದ್ರೆ ರಾಕ್ ಸ್ಟಾರ್ ಆಗಿತ್ತು. ಶಮ್ಮಿ ಕಪೂರ್ ಅವರು 1955ರಲ್ಲಿ ನಟಿ ಗೀತಾ ಬಾಲಿ ಅವರನ್ನ ವರಿಸಿದರು. ಈ ದಾಂಪತ್ಯಕ್ಕೆ ಆದಿತ್ಯ ರಾಯ್ ಕಪೂರ್ ಮತ್ತು ಕಂಚನ್ ಜನಿಸಿದರು. ದಡಾರ ಕಾಯಿಲೆಯಿಂದಾಗಿ 35ನೇ ವಯಸ್ಸಿನಲ್ಲೇ ಗೀತಾ ಬಾಲಿ ಅವರು ನಿಧನರಾದರು. ಎರಡನೇ ಪತ್ನಿಯಾಗಿ ನೀಲಾದೇವಿ ಅವರು ಶಮ್ಮಿ ಬದುಕಿನೊಳಗೆ ಪ್ರವೇಶಿಸಿದರು. 2011 ಆಗಸ್ಟ್ 14ರಂದು ಶಮ್ಮಿ ಕಪೂರ್ ಅವರು ಮುಂಬೈನಲ್ಲಿ ನಿಧನರಾದರು ಸ್ನೇಹಿತರೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬಾಲಿವುಡ್ನ ಆ 3 ಅದ್ಭುತ ಧ್ರುವ ತಾರೆಗಳ ಬಗ್ಗೆ ನಾನು ಅವರ ಬಗ್ಗೆ ತಿಳಿಸಿದ್ದಾಯ್ತು. ತಮ್ಮ ಗಂಭೀರ ಧ್ವನಿ ಮತ್ತು ವಿಭಿನ್ನ ಮ್ಯಾನಸಿಸಂನಿಂದಲೇ ಹೆಸರುವಾಸಿಯಾದ ರಾಜ್ಕುಮಾರ್ ಅವರ ಖದರ್, ಹಾಗೆ ಮೇರೆ ಪಾಸ್ ಮಾಹೆ ಎನ್ನುತ್ತಾ ತಮ್ಮ ಮುಗ್ಧ ನಗುವಿನಿಂದ ಎಲ್ಲರ ಮನಗೆದ್ದ ಹ್ಯಾಂಡ್ಸಮ್ ಸ್ಟಾರ್ ಶಶಿ ಕಪೂರ್ ಅವರ ಆಕರ್ಷಣೆಯಾಗಿರಬಹುದು, ಹಾಗೆ ಯಾಹೂ ಎನ್ನುತ್ತಾ ಇಡೀ ಭಾರತವನ್ನೇ ಕುಣಿಸಿದ ಎನರ್ಜಿ ಕಿಂಗ್ ಶಮ್ಮಿ ಕಪೂರ್ ಅವರ ಸ್ಟೈಲ್ ಇರಬಹುದು. ನಿಜಕ್ಕೂ ಇವರೆಲ್ಲರೂ ಭಾರತೀಯ ಸಿನಿಮಾ ರಂಗದ ಅಳಿಸಲಾಗದ ನೆನಪುಗಳು ಅಂತಾನೆ ಹೇಳಬಹುದು. ಈ ಸುಂದರ ನೆನಪುಗಳ ಜೊತೆಗೆ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
4: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
3: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
4: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
3: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
5: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
6: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
7: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿಯವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
12: ಎಪಿಸೋಡ್ 4 ತಮ್ಮೆಲ್ಲರಿಗೂ ಸ್ವಾಗತ. ಈಗ ನಾನು ತಿಳಿಸುತ್ತಿರುವ ಎಲ್ಲ ವಿಷಯಗಳು ಇದು ಒಂದು ವರದಿಯನ್ನು ಓದಿದ ನಂತರ ತಿಳಿದು ಬಂದ ವಿಷಯ. ಹಾಗಾಗಿ ತಾವ್ಯಾರೂ ಗಾಬರಿ ಪಡಬೇಕಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ವೈಜ್ಞಾನಿಕವಾಗಿ ನೀರನ್ನು ಸಂಸ್ಕರಣೆ ಮಾಡಿ ಅದನ್ನು ಕುಡಿಯಲು ನೀಡುವುದರಿಂದ ಯಾರು ಸಾರ್ವಜನಿಕರು ಗಾಬರಿ ಪಡಬೇಕಾಗಿಲ್ಲ. ಇದೆಲ್ಲ ಹಳೆಯ ವರದಿಯಾಗಿರೋದ್ರಿಂದ ಇದು ತಮ್ಮ ಜನರಲ್ ನಾಲೆಡ್ಜ್ಗೆ, ಸಾಮಾನ್ಯ ಜ್ಞಾನ ಹೆಚ್ಚಾಗೋದಕ್ಕೆ ನಾನು ತಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಾಭಾವಿಕವಾಗಿ ಸಿಗುವ ಉರುವಲದಿಂದ ಅಂದರೆ ಫಾಸಿಲ್ ಫ್ಯೂಯಲ್ ಅಂದರೆ ಡೀಸೆಲ್ಲು, ಪೆಟ್ರೋಲು, ಇಂಜಿನ್ ಆಯಿಲು ಹಾಗೂ ಕಲ್ಲಿದ್ದಲು, ಸೊ ಇವೆಲ್ಲವೂ ಆ್ಯಕ್ಚುಲಿ ಫಾಸಿಲ್ ಫ್ಯೂಯಲ್ ಅಂತ ಕರೀತಾರೆ. ಪ್ರತಿ ವರ್ಷ 400 ಪಾದರಸ ಪರಿಸರವನ್ನು ಸೇರುತ್ತದೆ ಈ ಫಾಸಿಲ್ ಫ್ಯೂಯಲ್ಗಳಿಂದಾಗಿ. ಸೊ ಬ್ಯಾಕ್ಟೀರಿಯಾಗಳಿಂದ ಪಾದರಸವು ಮೀಥೇಲ್ ಪಾದರಸವಾಗಿ ಬದಲಾಗುತ್ತದೆ. ಈ ಮೀಥೇಲ್ ಪಾದರಸವು ಜಲಚರಗಳ ಮೂಲಕ ಆಹಾರ ಸರಪಳಿಯಲ್ಲಿ ಸೇರಿ ಇವು ನಂತರ ಮಾನವನಲ್ಲಿ ಸೇರುತ್ತವೆ. ಆರ್ಟಿಕ್ ಸಮುದ್ರವು ಈ ಮೀಥೇಲ್ ಪಾದರಸದಿಂದಾಗಿ ಮಲಿನ ಹೊಂದಿದೆ ಎಂದು ಒಂದು ವರದಿ ಹೇಳುತ್ತದೆ. ಪಾದರಸವನ್ನು ವಿವಿಧ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಉದಾಹರಣೆಗೆ ಎಲೆಕ್ಟ್ರಿಕಲ್ ಉಪಕರಣಗಳು, ಬಣ್ಣಗಳು, ಕೀಟನಾಶಕಗಳು, ಪೇಪರ್ ಉದ್ಯಮ, ಥರ್ಮೋಮೀಟರ್, ಬ್ಯಾಟ್ರಿ, ದಂತವೈದ್ಯರು, ಎಲೆಕ್ಟ್ರಿಕ್ ಬಲ್ಬ್ಗಳು, ಇನ್ನೂ ಇತರೆ ಮಾನವನ ಚಟುವಟಿಕೆಗಳಿಂದಲೂ ಸಹ ಪಳವಳಿಕೆಯ ಉರುವಲು, ಲೋಹಗಳ ಸಂಸ್ಕರಣ, ಸಿಮೆಂಟ್ ಇಂಥ ಕಾರ್ಖಾನೆಗಳಿಂದಲೂ ಸಹ ಪಾದರಸವು ಪರಿಸರವನ್ನು ಸೇರುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ NaOH ತಯಾರಿಸುವ ಕಾರ್ಖಾನೆಗಳು ಅತ್ಯಂತ ಹೆಚ್ಚು ಪಾದರಸವನ್ನು ಉಪಯೋಗಿಸುತ್ತಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರವು ಇಂತಹ ಪಾದರಸವನ್ನು ಕಾರ್ಖಾನೆಗಳಲ್ಲಿ ಉಪಯೋಗಿಸುವಂತಿಲ್ಲ ಎಂದು ಬ್ಯಾನ್ ಮಾಡಿರುವುದರಿಂದ ಈಗ ಆ ಕಾರ್ಖಾನೆಯು ಮರ್ಕ್ಯೂರಿಯನ್ನು ಉಪಯೋಗಿಸುತ್ತಿಲ್ಲ. ಆದರೆ ಇದಕ್ಕಿಂತ ಮೊದಲು ಅಂದರೆ ಸುಮಾರು 10 ಹಿಂದೆ ಅತ್ಯಂತ ಹೆಚ್ಚು ಪಾದರಸವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ತಯಾರು ಮಾಡುವ ಕಾರ್ಖಾನೆಗಳು ಉಪಯೋಗಿಸುತ್ತಿದ್ದವು. ಅಂಥ ಒಂದು ಕಾರ್ಖಾನೆ ಕಾರವಾರದ ಬಿನಗಾ ಬೇ ಅಲ್ಲಿ ಇತ್ತು ಆ್ಯಕ್ಚುಲಿ. ಸೊ ಈಗ ಅಲ್ಲಿ ಟೈಟಾನಿಕ್ ಆಕ್ಸೈಡ್ ಅನ್ನು ಉಪಯೋಗಿಸ್ತಾರೆ ಈ ಪಾದರಸದ ಬದಲಾಗಿ. ಹಾಗಾಗಿ ಅಲ್ಲಿ ಈಗ ಈ ಪಾದರಸದ ಮಾಲಿನ್ಯ ಅತ್ಯಂತ ಕಡಿಮೆ ಅಥವಾ ಇಲ್ಲವೆಂದೇ ಸಹ ಹೇಳಬಹುದು. ಕೆಲವು ಪೆಸ್ಟಿಸೈಡ್ಗಳಿಗೆ ಅಥವಾ ಕೀಟನಾಶಕಗಳಲ್ಲಿ ಈಥೇಲ್ ಮರ್ಕ್ಯುರಿ ಕ್ಲೋರೈಡ್ ಅಥವಾ ಮೀಥೇಲ್ ಮರ್ಕ್ಯುರಿ ನೈಟ್ರೈಟ್ ಅಥವಾ ಮೀಥೇಲ್ ಮರ್ಕ್ಯುರಿ ಅಸಿಟೇಟ್ ಎಂಬ ಪಾದರಸದ ವಿಷವಸ್ತುಗಳನ್ನು ಉಪಯೋಗ ರಾ ಮೆಟೀರಿಯಲ್ ಆಗಿ ಕಚ್ಚಾ ವಸ್ತುವಾಗಿ ಉಪಯೋಗ ಮಾಡುತ್ತಾರೆ ಎಂದು ಒಂದು ವರದಿ ತಿಳಿಸುತ್ತದೆ. ಒಂದು ವರದಿಯ ಪ್ರಕಾರ ಮಾನವನಿಂದಾಗಿ ಪ್ರತಿ ವರ್ಷ ಸುಮಾರು 20,000 ಹಾಗೂ ನೈಸರ್ಗಿಕವಾಗಿ ಸುಮಾರು 30,000 ಪಾದರಸವು ಪರಿಸರವನ್ನು ಸೇರುತ್ತದೆ ಎಂದು ವರದಿ ಹೇಳುತ್ತದೆ. ಅದರಿನಿಂದ ಬಂಗಾರ ತೆಗೆಯುವಾಗಲೂ ಪಾದರಸವನ್ನು ಉಪಯೋಗಿಸುತ್ತಾರೆ. ಇಲ್ಲಿ ಉಪಯೋಗಿಸಿದ ಪಾದರಸವು ಪರಿಸರದಲ್ಲಿಯೇ ಉಳಿಯುತ್ತದೆ. ಜಪಾನ್ನ ಮೀನಾಮಾಟ ಕೊಲ್ಲಿಯ ನೀರಿನಲ್ಲಿ ಪಾದರಸದ ಸಾಂದ್ರತೆ 3.6 PPB ಲೆವೆಲ್ ಪಾರ್ಟ್ಸ್ ಪರ್ ಬಿಲಿಯನ್ ಮಟ್ಟದಲ್ಲಿತ್ತು. ಆದರೆ ತಳದಲ್ಲಿರುವ ಗಸಿ ಅಥವಾ ಸ್ಲಡ್ಜ್ನಲ್ಲಿ ಮರ್ಕ್ಯೂರಿಯ ಅಥವಾ ಪಾದರಸದ ಮಟ್ಟ 2010 PPM ಇತ್ತು ಎಂದು ವರದಿಯಾಗಿತ್ತು. ತಾಮ್ರದ ಗಣಿ ಪ್ರದೇಶದಲ್ಲಿ ಅಗ್ನಿಪರ್ವತದ ಧೂಳಿನಲ್ಲಿ ಮತ್ತು ಮರ್ಕ್ಯುರಿ ಉಪಯೋಗಿಸುವ ಕಾರ್ಖಾನೆಗಳಿಂದ ವಾತಾವರಣದಲ್ಲಿ ಮರ್ಕ್ಯುರಿ ಅಥವಾ ಪಾದರಸದ ಧೂಳಿನ ಮಟ್ಟ 50 to 1000 ನ್ಯಾನೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಎಂದು ತಿಳಿಸಲಾಗಿದೆ. ಸೊ ಗಾಳಿನಲ್ಲಿ ಇರತಕ್ಕಂಥ ಮರ್ಕ್ಯುರಿಯನ್ನು ಮೀಟರ್ ಕ್ಯೂಬ್ ಅದರಲ್ಲಿ ಅದನ್ನು ನಮೂದಿಸುತ್ತಾರೆ. ಇದು ನ್ಯಾನೋಗ್ರಾಮ್ನಲ್ಲಿ ಇರ್ತದೆ, ಅಂದರೆ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರ್ತದೆ. ವಾತಾವರಣದಲ್ಲಿ ಇರುವುದಕ್ಕಿಂತ 50 to 100 ಹೆಚ್ಚಾಗಿದೆ. ಈಗ ಮೇಲೆ ಹೇಳಿದ ಏನು 50 to 1000 ನ್ಯಾನೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ಏನು ಪಾದರಸ ಇದೆ, ಈ ವರದಿ ಆ್ಯಕ್ಚುಲಿ ಏನು ವಾತಾವರಣದಲ್ಲಿ ಇರಬೇಕಾಗಿತ್ತೋ ಅದಕ್ಕಿಂತ 50 to 100 ಹೆಚ್ಚಾಗಿದೆ ಅಂತ ಒಂದು ವರದಿ ಹೇಳುತ್ತದೆ. ನೀರಿನಲ್ಲಿ ಮತ್ತು ಆಹಾರದಲ್ಲಿ ಮರ್ಕ್ಯುರಿಯನ್ನು ಮಾನವನು 90%ನಷ್ಟು ಜೀವಕೋಶಗಳಲ್ಲಿ ಹೀರಿಕೊಳ್ಳುತ್ತದೆ. ಯಾವುದೇ ಮರ್ಕ್ಯುರಿ ಅಥವಾ ಪಾದರಸ ಮನುಷ್ಯನ ದೇಹವನ್ನು ನೀರಿನ ಮೂಲಕ, ಆಹಾರದ ಮೂಲಕ, ಗಾಳಿಯ ಮೂಲಕ ಅಥವಾ ಚರ್ಮದ ಮೂಲಕ ಅದು ಹೀರಿಕೊಂಡಾಗ ಪ್ರತಿ 90% ಪಾದರಸವನ್ನು ಜೀವಕೋಶಗಳು ಹೀರಿಕೊಳ್ಳುತ್ತವೆ. ಮಾನವ ದೇಹದಲ್ಲಿ ಎಷ್ಟು ಮರ್ಕ್ಯುರಿ ಇದೆ ಎಂದು ತಿಳಿಯಲು ಅವನ ಕೂದಲು ಮತ್ತು ರಕ್ತವನ್ನು ಪರೀಕ್ಷಿಸಲಾಗುತ್ತದೆ. ಇದರಲ್ಲಿ 0.02 PPM ಮಟ್ಟಕ್ಕಿಂತ ಹೆಚ್ಚಾಗಬಾರದೆಂದು ವರದಿ ತಿಳಿಸುತ್ತದೆ. ಅಂದರೆ ಕೂದಲು ಮತ್ತು ರಕ್ತವನ್ನು ಪರೀಕ್ಷಿಸಿದಾಗ ಪಾದರಸದ ಮಟ್ಟ 0.02 PPM ಪಾರ್ಟ್ಸ್ ಪರ್ ಮಿಲಿಯನ್ಕ್ಕಿಂತ ಹೆಚ್ಚಾಗಿರಬಾರದೆಂದು ವರದಿ ತಿಳಿಸುತ್ತದೆ. ಮೀಥೇಲ್ ಪಾದರಸವು ಹೆಚ್ಚಾಗಿ ಲಿವರ್ ಮತ್ತು ಕಿಡ್ನಿಗಳಲ್ಲಿ ಶೇಖರಣೆಯಾಗುತ್ತದೆ. ಸೊ ಮೆದುಳಿನಲ್ಲಿ 10-15% ಶೇಖರಣೆಯಾಗುತ್ತದೆ. ಪಾದರಸದಿಂದ ಮಾನವನಿಗೆ ಅಥವಾ ಪ್ರಾಣಿಗಳಿಗೆ ಯಾವುದೇ ಉಪಯೋಗವಿಲ್ಲ. ಆದರೆ ನೀರಿನಲ್ಲಿ ಕರಗಿದ ಮರ್ಕ್ಯುರಿ ಅಥವಾ ಪಾದರಸವು ವಿಷಯುಕ್ತವಾಗಿರುತ್ತದೆ. ಇವು ಕೊಬ್ಬುಗಳಲ್ಲಿ ಶೇಖರಣೆಯಾಗುತ್ತದೆ. ಮಾನವನ ಕೊಬ್ಬಿನಲ್ಲಿ ಇವು ಶೇಖರಣೆಯಾದಾಗ ಕೊಬ್ಬಿನಿಂದ ಈ ಪಾದರಸವನ್ನು ಹೊರತೆಗೆಯುವ ಯಾವುದೇ ಟೆಕ್ನಾಲಜಿ ತಂತ್ರಜ್ಞಾನ ಇದುವರೆಗೂ ಇಲ್ಲ. ಆ್ಯಕ್ಚುಲಿ ನೀರಿಗಿಂತ 100 ಹೆಚ್ಚು ಬೇಗ ಜೀವಕೋಶಗಳು ಹೀರಿಕೊಳ್ಳುತ್ತವೆ. ನೀವು ನೀರನ್ನು ಕುಡಿದಾಗ ಜೀವಕೋಶಗಳು ನೀರಿಗಿಂತ 100 ಹೆಚ್ಚು ಈ ಪಾದರಸವು ನೀರಿನಲ್ಲಿದ್ದರೆ ಅದನ್ನು ಮೊದಲು ಅದು ಹೀರಿಕೊಳ್ಳುತ್ತದೆ. ಹಾಗೂ ಎನ್ಸೈಮ್ಸ್ ಏನು ನಾವು ಕಿಣ್ವಗಳು ಅಂತ ಕರೆಯುತ್ತೇವೋ ಇವು ಆ್ಯಕ್ಚುಲಿ ಪಾದರಸದಿಂದ ಇವುಗಳ ಕಾರ್ಯವು ಸ್ಥಗಿತವಾಗುತ್ತವೆ. ಮನುಷ್ಯನಲ್ಲಿ ಎನ್ಝೈಮ್ಗಳು ಕೆಲಸ ಮಾಡದೇ ಇದ್ದಾಗ ಹಲವಾರು ಜೀವಕೋಶಗಳು ಏನು ತಮ್ಮ ಕಾರ್ಯವನ್ನು ಮಾಡಬೇಕಾಗಿತ್ತೋ ಅಂಥ ಕಾರ್ಯಗಳನ್ನು ಅವು ಮಾಡುವುದಿಲ್ಲ. ಯಾಕಂದರೆ ಈ ಎನ್ಝೈಮ್ಸ್ಗಳು ನಮ್ಮ ಜಠರದಲ್ಲಿ ಅತ್ಯಂತ ಹೆಚ್ಚು ಉಪಯುಕ್ತವಾದ ವಸ್ತುಗಳಾಗಿರುತ್ತವೆ. ಇವುಗಳ ಕಾರ್ಯವನ್ನು ಪಾದರಸವು ಸ್ಥಗಿತಗೊಳಿಸುತ್ತದೆ. ಮೀನಾಮಾಟ ಕೊಲ್ಲಿಯಲ್ಲಿ ಪಾದರಸವು ಹೆಚ್ಚು ವಿಷಯುಕ್ತವಾಗಿದೆ. ಏಕೆಂದರೆ ಪಾದರಸವು ಕೊಬ್ಬಿನಲ್ಲಿ ಕರಗಿ ಮೆದುಳು, ಸ್ಪೈನಲ್ ಕಾರ್ಡ್, ನರಮಂಡಲ ಮತ್ತು ಮಹಿಳೆಯ ಗರ್ಭಕೋಶದಲ್ಲಿ ಶೇಖರಣೆಯಾಗುತ್ತದೆ. ಮಹಿಳೆಯ ಗರ್ಭಕೋಶದಲ್ಲಿ ಶೇಖರಣೆಯಾಗುವುದರಿಂದ ಮಹಿಳೆಯು ಗರ್ಭಾವಸ್ಥೆಯಲ್ಲಿ ಈ ಪಾದರಸವು ಆ ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತದೆ. ಹಾಗಾಗಿ ಮಗು ಇಂಥ ಮಹಿಳೆಯಲ್ಲಿ ಹುಟ್ಟುವ ಮಗುವಿನ IQ ಅಥವಾ ಮೆದುಳು ಡೆವಲಪ್ ಆಗಿರುವುದಿಲ್ಲ, ಅದು ವಿಕಾಸ ಹೊಂದಿರುವುದಿಲ್ಲ. ನಾರ್ಮಲ್ ಏನಿದ್ದಾವೆ ಸಾಮಾನ್ಯ ಮಗುವಿಗಿಂತ ಅದರ ಮೆದುಳು ಕಡಿಮೆ ವಿಕಾಸ ಹೊಂದಿರುತ್ತದೆ. ಹಾಗಾಗಿ ಅವರ ಇಂಟೆಲಿಜೆನ್ಸ್ ಕೋಶಂಟ್ ತುಂಬ ಕಡಿಮೆ ಇರುತ್ತದೆ. ಸೊ ಪಾದರಸದ ದುಷ್ಪರಿಣಾಮಗಳೆಂದರೆ ಶಾಶ್ವತವಾಗಿ ನರಮಂಡಲ ನಾಶ ಮಾಡುತ್ತದೆ, ಬೆರಳುಗಳ ಸೆನ್ಸೇಷನ್ ನಾಶ ಮಾಡುತ್ತದೆ, ಬೆರಳುಗಳನ್ನು ನೀವು ಮುಟ್ಟಿದ್ರೆ ಮುಟ್ಟಿದೆ ಅಂತ ಅನಿಸೋದಿಲ್ಲ, ಕಿವಿಗಳು ಕೇಳಿಸಿದಂತೆ ಮಾಡುತ್ತದೆ, ಬುದ್ಧಿಮಾಂದ್ಯರನ್ನಾಗಿ ಮಾಡುತ್ತದೆ, ಹುಟ್ಟುವ ಮಕ್ಕಳಲ್ಲಿ ಅಂಗವಿಕಲತೆಯನ್ನುಂಟು ಮಾಡುತ್ತದೆ, ಹೆಚ್ಚಿನ ಸಾಂದ್ರತೆಯಲ್ಲಿದ್ದರೆ ಜೀವಿಗಳ ಕ್ರೋಮೋಸೋಮ್ಗಳನ್ನು ನಾಶ ಮಾಡುತ್ತದೆ ಹಾಗೂ ಅನುವಂಶಿಕವಾಗಿ ಮುಂದುವರಿಯುತ್ತದೆ. ಕ್ರೋಮೋಸೋಮ್ಗಳನ್ನು ಅವು DNA RNA ಅಂತ ಏನಿರ್ತವೆ ಅವುಗಳನ್ನು ನಾಶ ಮಾಡುವುದರಿಂದ ಮುಂದಿನ ಜನಾಂಗದ ಏನು ಮಕ್ಕಳು ಹುಟ್ಟುತ್ತವೆ ಅವು ಅಂಗವಿಕಲ ಮಕ್ಕಳಾಗಿ ಹುಟ್ಟುವ ಸಾಧ್ಯತೆ ಹೆಚ್ಚು. DNAಗಳ ಚೈನ್ಗಳನ್ನು ಸಹ ನಾಶ ಮಾಡುತ್ತವೆ. ಈ DNA ಚೈನ್ಗಳೇ ಮಗುವಿನ ಇಂಟೆಲಿಜೆಂಟನ್ನು ಸೂಚಿಸುತ್ತವೆ. ಇಂಥ DNAಗಳನ್ನು ನಾಶ ಮಾಡಿದಾಗ ಮಗುವು ನಾರ್ಮಲ್ಲಾಗಿ ಸ್ವಾಭಾವಿಕವಾಗಿ ಬೆಳೆಯದೆ ಅಸ್ವಾಭಾವಿಕವಾಗಿ ಬೆಳೆಯುತ್ತದೆ. ನಂತರ 8ನೇದು, ಮೆದುಳಿನಿಂದ ಹೊರಡುವ ಇಂಪಲ್ಸ್ಗಳು ನಾಶವಾಗುತ್ತವೆ. ಇದರಿಂದಾಗಿ ಹುಟ್ಟುವ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಹಾಗೂ ಪಿಟ್ಸ್ ರೋಗಗಳು ಬರುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಪಾದರಸದ ಜೊತೆ ಆಸಿಡ್ ಅಥವಾ ಆಮ್ಲವು ಸೇರಿಕೊಂಡಾಗ ಈ ಬೇರೆ ಥರದ ದುಷ್ಪರಿಣಾಮಗಳು ಆಗುತ್ತವೆ. ಮೊದಲನೇದಾಗಿ ಬಾಯಿನಲ್ಲಿ ಹುಣ್ಣು, ಮೂತ್ರಪಿಂಡದಲ್ಲಿ ಉರಿ, ಉಸಿರಾಟದ ನಳಿಕೆಯಲ್ಲಿ ತುರಿಕೆ, ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದು, ವಾತಾವರಣದಲ್ಲಿ ಪಾದರಸದ ಆವಿಯ ಹೆಚ್ಚಿನ ಸಾಂದ್ರತೆಯಲ್ಲಿದ್ದರೆ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ, ಉಸಿರಾಟಕ್ಕೆ ತೊಂದರೆಯಾಗಿ ಕೆಮ್ಮು, ತಲೆನೋವು, ಕಣ್ಣು ಕಾಣದಿರುವಿಕೆ ಮತ್ತು ನಿದ್ದೆ ಇಲ್ಲದಿರುವಿಕೆಯ ರೋಗಗಳು ಬರುತ್ತವೆ. ಹಾಗಾಗಿ ಈ ಮರ್ಕ್ಯೂರಿಯು ವಾತಾವರಣದಲ್ಲಿದ್ದರೆ ಮಾನವನಿಗಷ್ಟೇ ಅಲ್ಲ, ಜಲಚರಗಳಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ, ಗಿಡಮರಗಳಿಗೂ ಸಹ ಅತ್ಯಂತ ಹೆಚ್ಚಿನ ತೊಂದರೆಯು ಉಂಟಾಗುತ್ತದೆ. ಇಲ್ಲಿಗೆ episode 4 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
10: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
13: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
14: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು 100 ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ನಮಸ್ಕಾರ, ನನ್ನ ಹೆಸರು ಅಭಿನವ. ಪ್ರೇಮ ಮೇಡಮ್ ಬರೆದಿರುವಂತಹ ಸಾವುಕರ ಬುದ್ಧಿ ಚಾತುರ್ಯ ಎಂಬ ಕಥೆಯನ್ನು ನಾನಿವತ್ತು ಹೇಳುತ್ತಿದ್ದೇನೆ. ಬಯಲು ಸೀಮೆಯ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ಸಾವುಕಾರನಿದ್ದ. ಅವನ ಬಳಿ ನೂರಾರು ಎಕರೆ ಹೊಲಗದ್ದೆಗಳಿದ್ದವು. ಅಲ್ಲಿ ನೀರಿನ ವ್ಯವಸ್ಥೆ ಇರುತ್ತದೆ, ಹಾಗಾಗಿ ಅವನು ಸಮೃದ್ಧವಾದ ಬೆಳೆ ಬೆಳೆಯುತ್ತಿದ್ದ. ಆ ಹಳ್ಳಿಯಲ್ಲಿ ಅವನೊಂದು ದೊಡ್ಡದಾದ ಮತ್ತು ಸುಂದರವಾದ ಮನೆಯನ್ನು ಕಟ್ಟಿಸಿಕೊಂಡಿದ್ದ. ಬೇಸಿಗೆಗಾಲ ಆದ್ದರಿಂದ ಹೆಚ್ಚಾಗಿ ಮನೆಯೊಳಗೆ ಇರುತ್ತಿದ್ದ. ಆದರೂ ಬಿಸಿಲಿನ ಜಳ ತಡೆಯಲಾಗುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಮಲ್ಕೊಂಡಿದ್ದ. ಇದ್ದಂತೆ ಎಚ್ಚರವಾಯಿತು. ಶಕ್ತಿ ತಾಳಲಾರದೆ ಎರಡು ಅಂತಸ್ತಿನ ಮನೆಯ ಮೇಲ್ಗಡೆ ಮಾಳಿಗೆ ಮೇಲೆ ಹೋಗಿ ಕೂತ. ಕತ್ತನ್ನು ತಿರುಗಿಸಿದ. ಕಣ್ಣನ್ನು ಎಷ್ಟೇ ದೂರ ಆಡಿಸಿದರೂ ಒಂದೇ ಒಂದು ದೊಡ್ಡ ಮರವೂ ಕಾಣಿಸಲಿಲ್ಲ. ಬರೀ ಸಣ್ಣ ಪುಟ್ಟ ಗಿಡಗಳಷ್ಟೇ ಕಾಣಿಸಿದವು. ಅವಾಗ ಅವನಿಗೊಂದು ವಿಚಾರ ಹೊಳೆಯಿತು. ನನ್ನ ಮನೆಯ ಮುಂದೆ ಇಷ್ಟೊಂದು ಖಾಲಿ ಜಾಗ ಇದೆ, ನಾನು ಯಾಕೆ ಇಲ್ಲಿ ಹೋದ ಒಂದು ತೋಟ ಮಾಡಬಾರದು ಎಂದು ಅನ್ಕೊಂಡ. ಅನ್ಕೊಂಡಿದ್ದು ಮಾರನೇ ದಿನವೇ ತನ್ನ ಹಳ್ಳಿ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಮಾಲಿಗಳನ್ನು ಕರೆದ. ಮಾಲಿಗಳೆಲ್ಲರೂ ಸಾವುಕಾರ ಏಕೆ ನಮ್ಮನ್ನು ಕರೆದಿದ್ದಾನೆ ಎಂದು ಆಶ್ಚರ್ಯದಿಂದ ಬಂದರು. ಸಾವುಕಾರ ಬಂದಿದ್ದ ಮಾಲಿಗಳಿಗೆ ಏನ ಮಾಡಬಹುದ ಅಂದಪ್ಪ ಒಂದೊಂದು ಬೊಗಸೆಯಷ್ಟು ಕಾಳುಗಳನ್ನು ಕೊಟ್ಟ. ಕೊಟ್ಟಿಂಗ್ ಹೇಳ್ತಾರೆ, ನೋಡ್ರಪ್ಪ ಮಾಲಿಗಳೇ, ಒಂದು ತಿಂಗಳ ತನಕ ಈ ಕಾಳುಗಳನ್ನ ಬೆಳೆಸ್ಕೊಂಡು ತಗೋ ಬನ್ನಿ, ನಾನು ಅದ್ರ ಮೇಲೆ ತೋಟದ ಕೆಲಸಕ್ಕೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಮಾಲಿಗಳೆಲ್ಲರೂ ಕಾಳುಗಳನ್ನ ತಂದು ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಎಲ್ಲರೂ ಸಹ

ಅದೇ ಚಿಂತೆನೆ ಇಡೀ ರಾತ್ರಿ ಕಲಿತಾನೆ. ಮಾರನೇ ದಿನ ಆಗಿದ್ದಾಗ್ಲಿ ಅಂತ ಅನ್ಕೊಂಡು ಸಾಹುಕಾರನ ಮನೆ ಹತ್ತಿರ ನಡೀತಾನೆ. ಅವನು ಸಾಹುಕಾರನ ಮನೆಗೆ ಹೋಗೋದ್ರೊಳಗೆ ಎಲ್ಲಾ ಮಾಲೆಗಳು ಬಂದಿರ್ತಾರೆ. ಅವ್ರವ್ರ ಹೂವಿನ ಕುಂಡದಲ್ಲಿ ಒಂದೊಂದು ಗೇಣ ಎತ್ತರದಷ್ಟು ಸಸಿಗಳು ಬೆಳೆದಿರ್ತವೆ. ಆದ್ರೆ ರಂಗಪ್ಪನ ಕುಂಡದಲ್ಲಿ ಮಾತ್ರ ಇಂಚು ಸಸಿನೂ ಬೆಳೆದಿರಲ್ಲ. ಉಳಿದ ಮಾಲೆಗಳೆಲ್ಲರೂ ರಂಗಪ್ಪನ ನೋಡಿ ನಗ್ತಾರೆ. ಅವಾಗ ಸಾಹುಕಾರ ಬರ್ತಾನೆ, ಬಂದು ಒಬ್ಬೊಬ್ಬರನ್ನ ಕರೀತಾರೆ. ಅವ್ರ ಹೂ ಕುಂಡದಲ್ಲಿದ್ದ ಸಸಿಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ಕೊನೆಯದಾಗಿ ರಂಗಪ್ಪನ ಸರದಿ ಬರುತ್ತೆ. ರಂಗಪ್ಪ ಬರ್ತಾನೆ. ಸಾಹುಕಾರ, ಇದೇನಿದು ರಂಗಪ್ಪ, ನಿನ್ನ ಹೂವಿನ ಕುಂಡ ಖಾಲಿಯಾಗಿದೆಯಲ್ಲ ಅಂತ ಅಂತಾನೆ. ಆಗ ರಂಗಪ್ಪನ ಮುಖ ಚಿಕ್ಕದಾಗತ್ತೆ, ಹಿಂಜರಿತಾನೆ. ಹೇಳ್ತಾನೆ, ಸಾಹುಕಾರರೇ, ನಾನು ನೀವು ಕೊಟ್ಟ ಕಾಳುಗಳನ್ನೇ ಹಾಕಿದ್ದು, ಆದರೂ ಅದು ಮೊಳಕೆ ಅಲ್ ಆದರೆ ಇವರೆಲ್ಲ ಕುಂಡದಲ್ಲಿ ಮಾತ್ರ ಸಸಿಗಳು ಇದೆ, ಆದ್ರೆ ನಾನು ಹಾಕಿದ್ದ ಕಾಳುಗಳು ಮಾತ್ರ ಮೊಳಕೆಯೇ ಹೊಡೆದಿಲ್ಲ ಅಂತ ಹೇಳ್ತಾನೆ. ಆಗ ಸಾಹುಕಾರ ಹೇಳ್ತಾನೆ, ಕಾಳುಗಳೇನಾದ್ರು ಕಳಪೆ ಗುಣಮಟ್ಟದ್ದಾಗಿರ್ಬೋದಾ ಅಂತ ಹೇಳ್ತಾನೆ. ಅವಾಗ, ಇಲ್ಲ ಸಾಹುಕಾರರೇ, ಕಾಳುಗಳೇನಾದ್ರು ಕಳಪೆ ಗುಣಮಟ್ಟದ್ದಾಗಿದ್ರೆ ಈ ಇಲ್ಲಿನ ಮಾಲೆಗಳ ಹೂವಿನ ಕುಂಡದಲ್ಲಿ ಹೇಗೆ ಸಸಿ ಬರ್ತಿತ್ತು ಅಂತ ಹೇಳ್ತಾನೆ. ಬಹುಶಃ ನಾನೇ ಏನೋ ಸರಿಯಾಗಿ ಬೆಳೆದಿಲ್ಲ ಇರಬೇಕು ಅಂತ ಹೇಳ್ತಾ ಕಣ್ಣಲ್ಲಿ ನೀರಾಡಿಸ್ತಾನೆ. ಅವಾಗ ಸಾಹುಕಾರ ರಂಗಪ್ಪನ ಭುಜದ ಮೇಲೆ ಕೈ ಇಟ್ಟು, ಇಲ್ಲ ರಂಗಪ್ಪ, ನೀನೇ ಸರಿಯಾದ ಮಾಲಿ. ನಾನೆಲ್ಲರ ಪ್ರಾಮಾಣಿಕತೆಯನ್ನು ತಿಳಿಯಲು ಎಲ್ಲರಿಗೂ ಹುರಿದ ಬೀಜಗಳನ್ನು ಕೊಟ್ಟಿದ್ದೆ. ಅವರೆಲ್ಲರೂ ಬೀಜಗಳನ್ನ ಹಾಕಿದ್ರು, ಮೊಳಕೆ ಬಂದಿಲ್ಲ ಅಂತ ಇನ್ನೊಂದು ಬೀಜಗಳನ್ನು ತಂದು ಬೆಳೆಸಿದ್ದಾರೆ. ಹಾಗೆ ನೀನು ಒಬ್ಬ ಪ್ರಾಮಾಣಿಕ ಮಾಲಿ. ಹಾಗೆ ಮರುದಿನದಿಂದಲೇ ರಂಗಪ್ಪನನ್ನು ಒಂದು ಮುಖ್ಯ ಮಾಲೆಯಾಗಿ ನೇಮಿಸಿಕೊಳ್ತಾರೆ. ಉಳಿದ ಮಾಲೆಗಳ ಮುಖ ಎಲ್ಲ ಚಿಕ್ಕದಾಗತ್ತೆ. ಅವಾಗ ಸಾಹುಕಾರ ಹೇಳ್ತಾನೆ, ನೀವೆಲ್ಲರೂ ಒಳ್ಳೆಯ ಮಾಲಿನೇ, ನಾಳೆಯಿಂದ ನೀವೆಲ್ಲರೂ ಕೆಲಸಕ್ಕೆ ಬನ್ನಿ ಅಂತ ಹೇಳ್ತಾನೆ. ಅದೇ ರೀತಿಯೇ ಸ್ವಲ್ಪ ಅವನು ತನ್ನ ಊರಿನಲ್ಲೂ ಕೂಡ ಗಿಡಗಳನ್ನು ಬೆಳೆಸ್ತಾನೆ. ಅವನು ಯಾರನ್ನೂ ಅವಲಂಬಿಸದೆ ತನ್ನ ಆದಾಯದಲ್ಲಿಯೇ ಕೆಲಸವನ್ನು ಮಾಡ್ತಾನೆ. ಹಂಗೆ ಗಿಡಗಳನ್ನು ಬೆಳೆಸ್ತಾ ತನ್ನ ಊರಿನಲ್ಲೂ ಒಂದು ದೊಡ್ಡ ವನವನ್ನು ನಿರ್ಮಾಣ ಮಾಡ್ತಾನೆ. ಥ್ಯಾಂಕ್ ಯು.

ನಮಸ್ಕಾರ. ನಾನೀಗ ಒಂದು ಪುಟ್ಟ ಕಥೆಯ ವಾಚನ ಮಾಡ್ತೀನಿ. ಇದರ ಹೆಸರು ಭೂಮಿ ತಾಯಿ. ಇದನ್ನು ಬರೆದವರು ಮಿಯೋ ಕೌಟೋ. ಇವರು ಮೂಲತಃ ಮೊಜಾಂಬಿಕ್ ದೇಶದವರು. ಈಗ ಕೇಳಿಸ್ಕೊಳ್ಳಿ ಕಥೆ ಭೂಮಿ ತಾಯಿ. ಸ್ಥಳಗಳಿಗೆ ಹೆಸರುಗಳೇ ಇಲ್ಲದಿದ್ದ ಕಾಲ ಒಂದಿತ್ತು. ಆಗ ಒಂದು ಯುದ್ಧ ನಡೆಯುತ್ತಿತ್ತು. ಯುದ್ಧದ ಆಳುಗಳಿಗೆ ತಮ್ಮ ಬಗ್ಗೆ ತಮಗೆ ಎಷ್ಟೊಂದು ನಂಬಿಕೆ ಇದ್ದಿತ್ತಂದರೆ ಅವರಿಗೆ ತಮ್ಮಲ್ಲಿದ್ದ ದೌರ್ಬಲ್ಯ ಮತ್ತು ಭಯ ಎರಡನ್ನೂ ಅರ್ಥ ಮಾಡಿಕೊಳ್ಳಲು ಆಗ್ತಿರಲಿಲ್ಲ. ಎರಡೂ ಸೈನ್ಯಗಳು ಪರಸ್ಪರ ಮೇಲೆರಗಲು ಸನ್ನದ್ಧರಾಗಿ ಎದುರು ಬದುರು ಬಂದು ನಿಂತಾಗ ಭಾರೀ ಮಿಂಚೊಂದು ಆಕಾಶದಲ್ಲಿ ಮಿಂಚಿತು. ನಕ್ಷತ್ರವೊಂದು ಇಡೀ ಆಕಾಶವನ್ನು ಆವರಿಸಿಬಿಟ್ಟಿತು. ಎಲ್ಲ ಸೈನಿಕರು ನೆಲಕ್ಕೆ ಕುಸಿದು ಬಿದ್ದು ಒಂದು ಬಗೆಯ ಅಂಧರಾಗಿಬಿಟ್ರು. ಸ್ವಲ್ಪ ಸಮಯದ ಬಳಿಕ ಅವರಿಗೆ ಮತ್ತೆ ಎಚ್ಚರವಾದಾಗ ಅವರು ತಮ್ಮ ಎಲ್ಲ ನೆನಪನ್ನು ಕಳೆದುಕೊಂಡು ಬಿಟ್ಟಿದ್ರು. ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ಹೇಗೆ ಉಪಯೋಗಿಸುವುದು ಎಂಬುದು ಕೂಡ ಅವರಿಗೆ ನೆನಪಿರಲಿಲ್ಲ. ಆದ್ದರಿಂದ ಅವರೆಲ್ಲರೂ ತಮ್ಮ ಕೈಯಲ್ಲಿದ್ದ ಈಟಿ ಗುರಾಣಿಗಳನ್ನು ಬಿಸಿಟ್ಟು ಬಿಟ್ರು. ಏನು ಮಾಡಬೇಕು ಎಂದು ತಿಳಿಯದೆ ಮುಖಾಮುಖ ನೋಡಿಕೊಂಡ್ರು. ಇಷ್ಟು ಸಾಲದು ಎಂಬಂತೆ ಎರಡೂ ಕಡೆಯ ದಳಪತಿಗಳು ಪರಸ್ಪರ ವಂದನೆ ಸಲ್ಲಿಸಿದರು. ಸೈನಿಕರು ಪರಸ್ಪರ ಅಪ್ಪಿಕೊಂಡರು. ಸುತ್ತಲೂ ಇದ್ದ ಭೂಮಿಯನ್ನ

ಮತ್ತೆ ನೋಡಿದಾಗ ಅವರಿಗೆ ವ್ಯವಸಾಯ ಮಾಡುವುದನ್ನು ಬಿಟ್ಟರೆ ಆಕ್ರಮಿಸಿಕೊಳ್ಳಲು ಯಾವ ಸ್ಥಳವೂ ಕಾಣಿಸ್ಲಿಲ್ಲ. ಕೊನೆಗೆ ಎಲ್ಲರೂ ಚದುರಿದರು. ಅವರೆಲ್ಲ ತಮ್ಮ ತಮ್ಮ ಮನೆಗಳನ್ನು ಸೇರಿದಾಗ ಒಬ್ಬಳೇ ಹೆಣ್ಮಗಳು ಹಾಡಿದ್ದ ಜಗತ್ತಿನ ಅತ್ಯಂತ ಪುರಾತನ ಜೋಗಳ ಪದವು ಅನೇಕ ಧ್ವನಿಗಳಲ್ಲಿ ಹಾಡಾಗಿ ಬರುತ್ತಿದ್ದುದನ್ನು ಅವರೆಲ್ಲರೂ ಕೇಳಿಸಿಕೊಂಡರು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡೆ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಹೆಚ್ಚು ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೇ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮಾನವತೆ ನಿಂತಿಹುದು, ಜಾನ ಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆ ವಿದ್ಯೆಗಳು ಕಾಣಿಸದೆ ಸಾಗಿಹವು ಕಾಲ ಪ್ರವಾಹದಲ್ಲಿ. ಮಾನವತೆ ನಿಂತಿಹುದು ಮಂಕುತಿಮ್ಮ. ಜಾನಪದಗಳು ಅಂದರೆ ಜಾನಪದ ಸಾಹಿತ್ಯ, ಸಂಗೀತ, ನೃತ್ಯ, ಆಟ ಎಲ್ಲವನ್ನ ಒಳ್ಗೊಂಡಿರುವಂಥದ್ದು. ರಾಜ್ಯ ಸಾಮ್ರಾಜ್ಯಗಳು, ಗುರು ಸ್ಥಾನಗಳು ಅಂದರೆ ಗುರುಪೀಠಗಳು, ಧರ್ಮಗಳು, ಭಾಷೆ ವಿದ್ಯೆಗಳು ಕಾಣಿಸದೆ ಸಾಗಿಹವು ಕಾಲ ಪ್ರವಾಹದಲ್ಲಿ. ಕಾಲ ಸಾಗ್ತಾ ಇದ್ದ ಹಾಗೆ ಅದರ ಪ್ರವಾಹದಲ್ಲಿ ಕಾಣಿಸದೆ ಸಾಗಿಬಿಟ್ಟಿದೆ. ಮಾನವತೆ ನಿಂತಿಹುದು, ಮಾನವತೆ ಮಾತ್ರ ನಿಂತು ಬಿಟ್ಟಿದೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಜಾನ ಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರು ಸ್ಥಾನಗಳು, ಧರ್ಮಗಳು, ಭಾಷೆ ವಿದ್ಯೆಗಳು ಕಾಣಿಸದೆ ಸಾಗಿಹವು ಕಾಲ ಪ್ರವಾಹದಲ್ಲಿ. ಮಾನವತೆ ನಿಂತಿಹುದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಜನರ ಸಂಸ್ಕೃತಿ, ಸಾಮ್ರಾಜ್ಯ, ಗುರುಪೀಠಗಳು, ಧರ್ಮಗಳು, ಭಾಷೆಗಳು, ವಿದ್ಯೆಗಳು ಕಾಲ ಪ್ರವಾಹದಲ್ಲಿ ಕಣ್ಣಿಗೆ ಕಾಣಿಸದೆ ಸಾಗಿ ಹೋಗ್ಬಿಟ್ಟಿದೆ. ಆದರೆ ಮಾನವತೆ ಮಾತ್ರ ನಿಂತಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನಮ್ಮ ಪ್ರೀತಿಯ ಪೂಜ್ಯ ಡಿ ವಿ ಜಿ ಅವರನ್ನು ಆತ್ಮೀಯರೊಬ್ಬರು ಕೇಳ್ತಾರಂತೆ. ಸ್ವಾಮಿ, ತಮಗೆ ಒಬ್ಬರೇ ಮಗ, ಅವ್ರಿಗೂ ಗಂಡು ಮಕ್ಕಳಿಲ್ಲ, ಮುಂದೆ ವಂಶ ಹೇಗೆ? ಅದಕ್ಕೆ ಡಿ ವಿ ಜಿ ಅವ್ರು ಹೇಳ್ತಾರೆ, ರಾಮನ ವಂಶದವರು, ಕೃಷ್ಣನ ವಂಶದವರು ಯಾರಾದರೂ ಇದ್ದಾರಾ? ಅವರ ವಂಶವೇ ಕಾಲಗರ್ಭದಲ್ಲಿ ಕಳೆದು ಹೋಗಿರುವಾಗ ಈ ಗುಂಡಪ್ಪನ ವಂಶದ ಬಗ್ಗೆ ಯಾಕೆ ಚಿಂತೆ ಅಂತ ನೋಡಿ. ಇದು ಸತ್ಯನೇ ಅಲ್ವಾ? ಯಾವ ವಂಶ ಕೂಡ ಉಳಿಯೋದಿಲ್ಲ, ಕರಗಿ ಹೋಗೋದೇ ಪ್ರಕೃತಿ ನಿಯಮ. ಯಾವುದು ಶಾಶ್ವತವಾಗಿ ಉಳಿಯದೆ ಕಾಲಗರ್ಭದಲ್ಲಿ ಮರೆಯಾಗತ್ತೆ. ಎರಡು ಕಾಲುಗಳ ಮೇಲೆ ನೆಟ್ಟಿಗೆ ನಿಂತು ನಡೆಯೋ ಮನುಷ್ಯನಂತಹ ಪ್ರಾಣಿ ಭೂಮಿ ಮೇಲೆ ಕಾಣಿಸಿದ್ದು 1,81,000 ವರ್ಷಗಳ ಹಿಂದೆ ಅಂತ ಜೀವ ವಿಕಾಸನ ವಿವರಿಸೋ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಮನುಷ್ಯನ ದೇಹ, ಮನಸ್ಸು, ಬುದ್ಧಿಗಳು ವಿಕಾಸ ಆಗ್ತಾನೆ ಬಂದಿದೆ. ವಿಕಾಸ ಆಗ್ತಾ ಬಂದ ಹಾಗೆ ಮನುಷ್ಯ ಸಂಘಜೀವಿ ಆಗ್ತಾನೆ. ಆಗ ಅವರು ಹಂಚಿಕೊಂಡ ಆಟ, ಹಾಡು, ಸಾಹಿತ್ಯ, ಸಂಗೀತ ಮುಂತಾದವುಗಳೆಲ್ಲ ಜಾನಪದಗಳಾಗತ್ತೆ. ಮನುಷ್ಯ ಭದ್ರತೆಗಾಗಿ ರಾಜ್ಯ ಸಾಮ್ರಾಜ್ಯಗಳನ್ನು ನಿರ್ಮಿಸಿಕೊಳ್ತಾನೆ. ಇದರಲ್ಲಿ ಶೌರ್ಯ, ಪರಾಕ್ರಮದ, ಅಧಿಕಾರದ ಆಸೆಯ ನೆರಳು ಕೂಡ ಇದೆ. ರಾಜರಿಗೆ ಮಾರ್ಗದರ್ಶನ ಮಾಡೋ ಗುರುಪೀಠಗಳು ಬರುತ್ತೆ. ಇವುಗಳ ನಿರ್ವಹಣೆಗೆ, ವ್ಯವಸ್ಥಿತವಾದ ಬೆಳವಣಿಗೆಗೆ ಧರ್ಮದ ಕಲ್ಪನೆ ಮೂಡುತ್ತೆ. ಮನುಷ್ಯ ಬೆಳೆದ ಹಾಗೆ ಸಂವಹನ ಕಲೆ ಬೆಳೆದು ಬೇರೆ ಬೇರೆ ಭಾಷಾ ಪ್ರಕಾರ ಆಗುತ್ತೆ. ಜನ ತಮ್ಮ ವಸತಿಗಳನ್ನು ಬದಲಿಸ್ತಾ ಹೊಸದಾದ ನವೀನ ರೀತಿಯ ವಾಸಗಳನ್ನು ನಿರ್ಮಿಸ್ಕೊಳ್ತಾರೆ. ಆದರೆ ಯಾವುದು ಶಾಶ್ವತವಾಗಿ ಉಳಿಲಿಲ್ಲ, ಹೊಸ್ತು ಬಂದ ಹಾಗೆ ಹಳತ್ತು ಮರಿಯಾಗತ್ತೆ. ಒಂದು ಕಾಲದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ರೋಮ್ ನಗರ ನಿಮಗೆಲ್ಲ ಗೊತ್ತು. ಅಲೆಕ್ಸಾಂಡ್ರಿಯಾದ ಪ್ರಸಿದ್ಧ ಗ್ರಂಥಾಲಯ, ಹರಪ್ಪ ಮಹೆಂಜೋದಾರದ ನಗರಗಳು, ಇವೆಲ್ಲ ಎಷ್ಟೇ ಪ್ರಸಿದ್ಧಿ ಇದ್ರೂ ಈಗ ಬರಿಯ ಪಳವಳಿಕೆಯಾಗಿ ಬಿಟ್ಬಿಟ್ಟಿದೆ. ಬರೀ 60 ವರ್ಷಗಳ ಹಿಂದೆ ತೀರ್ಥಕ್ಷೇತ್ರವಾಗಿದ್ದ ಧನುಷ್ಕೋಟಿ ಇವತ್ತು ಜಲಸಮಾಧಿಯಾಗಿದೆ. ನಮ್ಮ ಕೃಷ್ಣ ಬದುಕಿದ ದ್ವಾರಕೆ ಸಮುದ್ರದ ತಳನ ಕಂಡಿದೆ. ಆದರೆ ಅತ್ಯಂತ ಶ್ರೇಷ್ಠ ಅನಿಸಿದ, ಉದಾತ್ತ ಅನಿಸಿದ, ಅದ್ಭುತ ಅನಿಸಿದ ಯಾವುದೂ ಈಗ ಉಳಿದಿಲ್ಲ ಅಂತ ತಾನೇ ಅರ್ಥ. ಇದೇ ಕಾಲ ಪ್ರವಾಹ. ಈ ಮಹಾಪ್ರವಾಹದಲ್ಲಿ ಯಾವುದು ನಿಲ್ಲೋದಿಲ್ಲ. ಇವತ್ತಿನ ವೈಭವ ಮೆರುಗು ಕೂಡ ಭವಿಷ್ಯದಲ್ಲಿ ಶೂನ್ಯ ಆಗತ್ತೆ. ಮತ್ತೊಂದು ಹೊಸ ವ್ಯವಸ್ಥೆ, ಹೊಸ ವಿಧಾನ, ಹೊಸ ಚೈತನ್ಯ ಮೈ ದೊರತೆ. ಯಾಕಂದ್ರೆ ಪ್ರತಿಯೊಂದು ಕಾಲದಲ್ಲಿ ಈ ವ್ಯವಸ್ಥೆನ ಹುಟ್ಟು ಹಾಕಿದ್ದು ಮನುಷ್ಯನ ಅನೂಹ್ಯವಾದ ಚೈತನ್ಯ ಶಕ್ತಿ. ಆ ಮಾನವತೆ ಯಾವತ್ತಿಗೂ ಅಳಿಯದೆ ನಿಂತಿದೆ. ಮನುಷ್ಯ ಈ ಜಗತ್ತಲ್ಲಿ ಹುಟ್ಟಿದಾಗಿಂದ ಅವನ ಚರಿತ್ರೆ ಅಗಾಧ ಮತ್ತೆ ಬಹಳ ವಿಸ್ತಾರ. ಮಾನ್ಯ ಗುಂಡಪ್ಪನವರು ನಮ್ಮನ್ನ ದಾಖಲೆಗೆ ಸಿಗದ ಆ ಪುರಾತನ ಚರಿತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಒಬ್ಬಂಟಿಯಾಗಿದ್ದವನು ಗುಂಪುಗಳನ್ನ ಕಟ್ಕೊಂಡು, ಅಲೆಮಾರಿಯಾಗಿದ್ದವನು ಒಂದ್ ಕಡೆ ಸ್ಥಿರವಾಗಿ ನಿಂತು ಅನ್ಯ ಪ್ರಾಣಿಗಳಿಗಿಂತ ಉನ್ನತ ಮಟ್ಟದಲ್ಲಿ ಆಲೋಚನೆ ಮಾಡುವಂತಹ ಕ್ಷಮತೆಯನ್ನ ಪಡೆದ ಇವನು ತನ್ನ ಸ್ಥಿತಿಯನ್ನ ಸುಧಾರಿಸಿಕೊಳ್ಳೋದಕ್ಕೆ ಮಾಡಿದ ಪ್ರಯತ್ನದ ಫಲನೇ ಇವನು ರೂಢಿಸಿಕೊಂಡ ಸಂಸ್ಕಾರಗಳು, ಕಲೆ ಸಾಹಿತ್ಯಗಳು, ಮತ ಧರ್ಮಗಳು, ಭಾಷೆ ಬರವಣಿಗೆಗಳು, ಕಥೆ ಕಾವ್ಯಗಳು, ಜೀವನದ ವಿನ್ಯಾಸಗಳು. ಅವತ್ತಿನಿಂದ ಇವತ್ತುವರೆಗೆ ಎಷ್ಟೋ ಬದಲಾವಣೆಗಳನ್ನು ಕಂಡ ಮಾನವನ ಜೀವನ ಶೈಲಿ ನಿರಂತರವಾಗಿ ಬದಲಾಗ್ತಾನೆ ಇದೆ. 1000 ವರ್ಷಗಳಿಂದ ಅನ್ಯ ಪ್ರಾಣಿಗಳ ಜೀವನ ಶೈಲಿಯಲ್ಲಿ ಯಾವ ಬದಲಾವಣೆ ಕೂಡ ಆಗಿಲ್ಲ. ಆದರೆ ಮನುಷ್ಯನನ್ನು ನೋಡಿ, ಎಲ್ಲಿಂದ ಎಲ್ಲಿಗೆ ಬಂದಿದ್ದಾನೆ. ಇದು ಬರಿಯ ಉನ್ನತ ಯೋಚನಾ ಶಕ್ತಿಯ ಮತ್ತು ತನ್ನ ಬದುಕಿಗೆ ಒಂದು ನವನವೀನ ಆಯಾಮವನ್ನು ಕಂಡುಕೊಳ್ಳೋ, ತನ್ನ ಬದುಕನ್ನು ಸುಧಾರಿಸಿಕೊಳ್ಳೋ ಪ್ರಯತ್ನದಿಂದ ಆದದ್ದು. ಇವ ಕಲ್ಪನಾ ಜೀವಿ ಅಲ್ವಾ, ಭಾವನಾ ಜೀವಿ. ಇವನ ಕಲ್ಪನೆ ಮತ್ತೆ ಭಾವುಕತೆಯಿಂದಲೇ ಇವನ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಬಂದಿದೆ. ಈ ರೀತಿಯ ಬದಲಾವಣೆಗಳು ಅನಿವಾರ್ಯ ಮತ್ತೆ ನಿರಂತರ. ನಮ್ಮ ಬದುಕು ಸಹ ಈ ಅವ್ಯಾಹತ ಹರಿಯೋ ಕಾಲ ಪ್ರವಾಹದ ಒಂದು ಭಾಗ. ಇಂತಹ ಬದುಕಲ್ಲಿ ನಮ್ಮ ಪಾತ್ರವನ್ನು ನಾವು ಶುದ್ಧವಾಗಿ ನಿರ್ವಹಿಸಿದ್ರೆ ಮಾನ್ಯ ಗುಂಡಪ್ಪನವರು ಹೇಳೋ ಮಾನವತೆ ಈ ಜಗತ್ತಲ್ಲಿ ಇನ್ನೂ ದೀರ್ಘಕಾಲ ಉಳಿಬಹುದು. ಏನಂತೀರಾ, ಅಭಿಪ್ರಾಯನ ತಿಳಿಸ್ಕೊಡಿ. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿ ಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
7: ಸ್ನೇಹಿತರೆ, ಇಲ್ಲಿವರೆಗೂ ನಾವು ಈಗ 5 ಎಪಿಸೋಡ್ನಲ್ಲಿ ನಮ್ಮ ಮನೋನಾಟಕದ ವಿಚಾರದ
8: ತತ್ವಗಳನ್ನು
7: ತಿಳ್ಕೊಳ್ಳಿ ಪ್ರಯತ್ನ ಮಾಡಿದ್ದೇವೆ. ಇದರ ಮುಂದುವರಿದ ಭಾಗ ಆಗಿ ಈಗ ನಮ್ಮ ಶ್ರೀನಿವಾಸ್ ಅವರು ಮತ್ತಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀನಿವಾಸ್.
8: ನಮಸ್ಕಾರ. ನಮಸ್ಕಾರ. ನೋಡಿ, ಕಳೆದ ಸಂಚಿಕೆಯವರೆಗೂ ನಾವು ಒಂದು 3 ತತ್ವಗಳನ್ನ ಆಲೋಚನೆ ಮಾಡಿದ್ವಿ. ಅದು ಅಸ್ತಿತ್ವವಾದದ ಬಗ್ಗೆ ಇರ್ಬೋದು, ಕ್ಷಣದ ಬಗ್ಗೆ ಇರ್ಬೋದು, ಸನ್ನಿವೇಶದ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಈ ಅವಧಿಯಲ್ಲಿ ಮನೋರೋಗಶಾಸ್ತ್ರ ಮತ್ತು ಮನೋನಾಟಕ ಅನ್ನೋದರ ಒಂದು ಕಂಪ್ಯಾರಿಟಿವ್ ಅಥವಾ ಸಂಬಂಧಗಳ ಬಗ್ಗೆ ಯೋಚನೆ ಮಾಡ್ತೀವಿ.
7: ಮನೋರೋಗ
8: ಶಾಸ್ತ್ರ ಅಂದರೆ ಸೈಕೋಪೆಥಾಲಜಿ ಅಂತ. ಸೈಕೋಪೆಥಾಲಜಿ ಮತ್ತು ಸೈಕೋಡ್ರಾಮಾ ಎರಡು ಒಂದೇನಾ, ಅದಕ್ಕೇನು ಸಂಬಂಧ ಅಥವಾ ಏನು ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ನೋಡಿ, ಮೊರೆನೋ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಗಳ ಜೊತೆ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಮೊರೆನೋರು ಒಂದು ಇನ್ಸ್ಟಿಟ್ಯೂಟ್ ಮಾಡಿದರು. ಅವರ ಇನ್ಸ್ಟಿಟ್ಯೂಟಲ್ಲಿ ಚಾನಲ್ನಲ್ಲಿ ಡಾಕ್ಟರ್ ಜೆ ಎಲ್ ಮೊರೆನೋ ಅವರು ಮನೋವಿಕೃತಿಗೆ ಒಳಗಾದವರ ಸಂಖ್ಯೆ ಹೆಚ್ಚು ಇರುವುದಿಲ್ಲ ಅಂತ ಆಗಾಗ ಹೇಳ್ತಾ ಇದ್ರು. ಅಂದರೆ ಸೈಕೋಟಿಕ್ ಅಂತ ನಾವೇನು ಕರಿತೀವಿ,
7: ವಿಕೃತಿ ಆಗಿರೋದು ತುಂಬ ಕಡಿಮೆ ಇದ್ದಾರೆ,
8: ಯಾವಾಗಲೂ ಕಡಿಮೆನೇ ಇರುತ್ತೆ. ಇದರ ಜೊತೆಗೆ ನರ ಸಂಬಂಧಿತ ನ್ಯೂರೋಟಿಕ್ ಕಾಯಿಲೆಗಳಿಗೆ ಒಳಗಾಗುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿರುವುದಿಲ್ಲ ಅಂತ ಹೇಳ್ತಾ ಇದ್ರು.
7: ಎರಡೂ ಇಲ್ಲ. ಓಕೆ,
8: ಮುಂದುವರೆದವರು ಏನು ಹೇಳ್ತಾ ಇದ್ರು, ಪ್ರತಿಯೊಬ್ಬರು ರೂಢಿಗತ ನಾರ್ಮಟಿಕ್ ಅಂತಾರೆ, ಅವರು ನ್ಯೂರಾಟಿಕ್ ಅಂತ ಹೇಳೋದಿಲ್ಲ, ಸೈಕೋಟಿಕ್ ಹೇಳೋದಿಲ್ಲ, ನಾರ್ಮಟಿಕ್ ಅಂತ ಹೇಳ್ತಾರೆ. ಅಂದರೆ ರೂಢಿಗತವಾಗಿರ್ತಾರೆ. ನರರೋಗ ಅದು ನ್ಯೂರಾಸಿಸ್ ನಾಗರಿಕತೆಯ ಅನುಕೂಲತೆಗಳಿಗಾಗಿ ನಾವು ತೆತ್ತ ಬೆಲೆ ಅಂತ ಫ್ರಾಯ್ಡ್ ಅವ್ರದ್ದು ಒಂದು ನಿಲುವು, ಅವ್ರು ಆ ಸ್ಟ್ಯಾಂಡ್ ತೊಗೊಂಡಿರ್ತಾರೆ. ನಾಗರಿಕತೆಯ ಅನುಕೂಲಕ್ಕೋಸ್ಕರ ನರರೋಗ ನಾವು ತಂದ್ಕೊಂಡ್ವಿ, ಅದೇ ಬೆಲೆ ಕೊಟ್ವಿ ಅಂತ. ಅದಕ್ಕೆ ಭಿನ್ನವಾದಂಥ ನಿಲುವು ಮರನೋ ಅವ್ರದ್ದಾಗಿರುತ್ತೆ. ಯಶಸ್ವಿಯಾಗಿ ಮನೋವಿಶ್ಲೇಷಣೆಗೆ ಸೈಕೋ ಅನಲೈಸ್ಡ್ ಒಳಗಾಗುವ ತನಕ ಪ್ರತಿಯೊಬ್ಬರೂ ನರರೋಗಿಯೇ ಅಂತ ಫ್ರಾಯ್ಡ್ ಅವರು ನಂಬಿದ್ರು. ರೂಢಿಗತವನ್ನು ನಾರ್ಮ್ಯಾಟಿಕ್ ಮೊರೆನೋ ಅವರು ಬದುಕಿನ ಅಚ್ಚರಿಗಳಿಗೆ ಮತ್ತು ಅನಿರೀಕ್ಷಿತಗಳಿಗೆ ನಮ್ಮ ಪ್ರತಿಕ್ರಿಯೆ ದುರ್ಬಲವಾಗಿರುತ್ತದೆ ಎಂದು ಅರ್ಥೈಸಿಕೊಂಡಿದ್ದರು. ಅದರಿಂದ ನಾವು ನರ್ವ್ ವೀಕ್ ಅಂತ ಕರೀತಾ ಇದ್ದಿದ್ದು. ಅಂದರೆ ಬದುಕಿನ ಅಚ್ಚರಿಗಳಿಗೆ ನಾವು ಅಷ್ಟು ಪ್ರಿಪೇರ್ ಇರೋದಿಲ್ಲ, ಅಥವಾ ಅನಿರೀಕ್ಷಿತಗಳಿಗೆ ನಾವು ರಿಯಾಕ್ಟ್ ಮಾಡುವಾಗ ನಮ್ಮದು ಪ್ರತಿಕ್ರಿಯೆಗಳು ಅಥವಾ
7: ಭಿನ್ನವಾಗಿರುತ್ತೆ,
8: ದುರ್ಬಲವಾಗಿರುತ್ತೆ, ಸ್ಟ್ರಾಂಗ್ ಆಗಿರೋದಿಲ್ಲ. ಈ ಕುರಿತು ಅವರು ಕೆಳಗಿನಂತೆ ಉಲ್ಲೇಖ ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಜೀವನದ ಸನ್ನಿವೇಶ ಅಥವಾ ಸಂದರ್ಭದಲ್ಲಿ ಲೈಫ್ ಸಿಚುಯೇಷನಲ್ಲಿ ಯಾವುದೇ ಸಮಯದಲ್ಲಿ ಬದಲಾವಣೆ ಉಂಟಾಗಬಹುದು. ಒಬ್ಬ ವ್ಯಕ್ತಿಯು ತನ್ನ ಸಾಮಾಜಿಕ ಅಣು ಸೋಷಿಯಲ್ ಆಟಮ್ ಅಂತ ಕರೀತಾರೆ, ಸಾಮಾಜಿಕ ಅಣುವನ್ನು ತೊರೆಯಬಹುದು, ಅಥವಾ ಆ ವ್ಯಕ್ತಿಯ ಸಾಮಾಜಿಕ ಅಣುವಿನಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶ ಆಗಬಹುದು, ಅಥವಾ ಆ ವ್ಯಕ್ತಿಯು ಬೇರೆ ದೇಶಕ್ಕೆ ವಲಸೆ ಹೋದರ ಕಾರಣದಿಂದ ತನ್ನ ಸಾಮಾಜಿಕ ಅಣುವಿನ ಎಲ್ಲ ಸದಸ್ಯರ ಸಂಬಂಧಗಳನ್ನ ತೊಡೆದು ಹಾಕಿ ಹೊಸ ಸಂಬಂಧಗಳನ್ನ ರೂಪಿಸಿಕೊಳ್ಳಬಹುದು.
7: ಅಷ್ಟು ಫ್ಲೆಕ್ಸಿಬಿಲಿಟಿ ಇದೆ.
8: ಹಾಂ, ಹಾಗೆಯೇ ಒಬ್ಬ ವ್ಯಕ್ತಿಯ ಸಾಂಸ್ಕೃತಿಕ ಅಣು ಅಂದರೆ ಕಲ್ಚರಲ್ ಆಟಮ್, ನೋಡಿ ಸೋಷಿಯಲ್ ಆಟಮ್ ಮತ್ತು ಕಲ್ಚರಲ್ ಆಟಮ್, ಸಾಂಸ್ಕೃತಿಕ ಅಣುವಿನಲ್ಲಿ ಉಂಟಾದ ನಿರ್ದಿಷ್ಟ ಬೆಳವಣಿಗೆಗಳ ಕಾರಣದಿಂದಲೂ ಆತನ ಜೀವನ ಸಂದರ್ಭಗಳ ಬದಲಾವಣೆ ಉಂಟಾಗಬಹುದು. ಆತನ ಉದಾಹರಣೆಗೆ ಒಂದು ಹೊಸ ಪಾತ್ರವನ್ನೇ ಅಪೇಕ್ಷಿಸಬಹುದು,
7: ಇವೆಲ್ಲ ಒಳಗೊಂಡಂತೆ ಇವೆಲ್ಲ ಒಂಡಗೊಂಡಾಗ ಬೇರೆಯೇ ಆಗುತ್ತೆ.
8: ಅಥವಾ ತನ್ನ ಪತ್ನಿ ಮಗ ಅಥವಾ ಮಗಳು ಹಿಂದೆಂದೂ ತೆಗೆದುಕೊಂಡಿರದ ಪಾತ್ರವನ್ನು ತೆಗೆದುಕೊಂಡಿರುವ ಕುರಿತು ಆತನು ಅಚ್ಚರಿಗೆ ಒಳಗಾಗಬಹುದು. ಆತನ ಸುತ್ತಲೂ ಹೆಣೆದುಕೊಂಡಿರುವ ಆರ್ಥಿಕ ಮಾನಸಿಕ ಮತ್ತು ಸಾಮಾಜಿಕ ಜಾಲಗಳ ಪ್ರಭಾವ ನೆಟ್ವರ್ಕ್ಗಳು ಆತನಿಗೆ ಬೆದರಿಕೆಯನ್ನು ಒಡ್ಡುತ್ತಿರಬಹುದು. ಇದನ್ನ 1940 ಮೊರೆನ್ ಅವರು ಹೇಳ್ತಾರೆ.
7: ನಮ್ಮ ಸುತ್ತಮುತ್ತಲಿನ ಏನೆಲ್ಲ ಒತ್ತಡಗಳಿದ್ದಾವೆ,
8: ಒತ್ತಡಗಳು
7: ಒತ್ತಡಗಳ ಕಾರಣಕ್ಕೆ ಬದಲಾಗಿರಬಹುದು ಅಂತ.
8: ಹೌದಾ? ಒಬ್ಬ ವ್ಯಕ್ತಿಯ ಸ್ವಾಭಾವಿಕ ಸೃಜನಶೀಲತೆಯು ಸ್ಪಾಂಟೇನಿಟಿ ಬದಲಾಗುವ ಘಟನೆಗಳನ್ನು ನಿಭಾಯಿಸಲು ಮತ್ತು ವ್ಯಕ್ತಿಗೆ ತನ್ನ ಸಮತೋಲವನ್ನು ಉಳಿಸಿಕೊಳ್ಳಲು ಸಾಕು. ಅವನಲ್ಲಿ ಆ
7: ಸ್ಪಾಂಟೇನಿಟಿ
8: ಇರಬೇಕು. ಹೌದಾ? ಎಲ್ಲಿಯವರೆಗೆ ಆತನು ಬದಲಾವಣೆಯನ್ನು ಎದುರಿಸಲು ತನ್ನಲ್ಲಿನ ಸ್ವಾಭಾವಿಕ ಸೃಜನಶೀಲತೆಯನ್ನು ಜಾಗೃತಗೊಳಿಸಲು ಸಮರ್ಥನಾಗಿ ಇರುವುದಿಲ್ಲವೋ ಅಲ್ಲಿಯ ತನಕ ಆತನಲ್ಲಿರುವ ಅಸಮತೋಲನವು ತನ್ನಷ್ಟಕ್ಕೆ ತಾನೇ ಆತನ ಪರಸ್ಪರ ಇಂಟರ್ಪರ್ಸನಲ್ ಅಥವಾ ಅಂತರ್ಪಾತ್ರಗಳು ಇಂಟರ್ ರೋಲ್ಗಳ ಸಂಬಂಧಗಳ ಮೇಲೆ ಸ್ಪಷ್ಟವಾದ ಅಭಿವ್ಯಕ್ತಿಯನ್ನು ಕಂಡುಕೊಳ್ತದೆ,
7: ಪರಿಣಾಮ ಬೀರ್ತಾ ಇರ್ತದೆ.
8: ಈ ಅಸಮತೋಲನಗಳ ವಿಶಿಷ್ಟತೆಯೇ ಇದು, ಆ ಇಂಬ್ಯಾಲೆನ್ಸಸ್ನ ಯುನಿಕ್ನೆಸ್ಸೇ ಅದು. ಅದು ತನ್ನ ಪರಿಣಾಮವನ್ನು ಪರಸ್ಪರ ಬೀರತೊಡಗುತ್ತದೆ.
7: ಓಕೆ,
8: ಇದೇ ಸಮಯದಲ್ಲಿ ಅದು ಇತರೆ ವ್ಯಕ್ತಿಗಳ ಸಮತೋಲನವನ್ನು ಕೂಡ ಅಸಮತೋಲನಗೊಳಿಸ್ತದೆ. ತಂದು ಅಷ್ಟೇ ಅಲ್ಲ, ಸುತ್ತಾ ಇರೋರ್ದು ಇಂಬ್ಯಾಲೆನ್ಸ್ ಆಗುತ್ತೆ. ಅಸಮತೋಲನದ ವ್ಯಾಪ್ತಿ ಹೆಚ್ಚಾದಷ್ಟು ಕೆಥಾರ್ಸಿಸ್ ಅಂದರೆ ಭಾವನೆಗಳ ಶುದ್ಧೀಕರಣ ಅಥವಾ ವಿರೇಚನದ ಅವಶ್ಯಕತೆಯು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು 1940 ಮೊರೆನ್ ಅವರು ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಬಹುತೇಕ ಅಸಮತೋಲನದ ಸಂಪನ್ಮೂಲಗಳಿಗೆ ಆ ರಿಸೋರ್ಸಸ್ಗಳಿಗೆ ಯಾವುದೇ ಮಿತಿಯೂ ಇರುವುದಿಲ್ಲ ಎಂದು ಮೊರೇನೆಯವರು ಬರೀತಾರೆ. ದೇಹದೊಂದಿಗಿನ ಮನಸ್ಸಿನ ಅಥವಾ ಮನಸ್ಸಿನೊಂದಿಗಿನ ದೇಹದ ಸಂಬಂಧಗಳ ಪರಿಣಾಮವಾಗಿ ಯಾವುದೇ ಕಾರ್ಯನಿರ್ವಹಣೆಯಲ್ಲಿ ಅಪರಿಪೂರ್ಣತೆ ಉಂಟಾಗುತ್ತದೆ.
7: ಮನಸ್ಸು ಮತ್ತು ದೇಹ
8: ಅಂದರೆ ಮೇ ಬಿ ಸೊಮ್ಯಾಟೋ ಸೈಕಿಕ್ ಅಥವಾ ಸೈಕೋ
7: ಸೊಮ್ಯಾಟಿಕ್,
8: ಹೌದಾ? ಇನ್ನೊಬ್ಬರಿಗೆ ಸಂಬಂಧಪಟ್ಟಂತೆ ನಾವು ಹೊಂದಿರುವ ಆಲೋಚನೆಗಳು ಮತ್ತು ನಮ್ಮ ಕ್ರಿಯೆಗಳು ಮತ್ತು ಇನ್ನೊಬ್ಬರು ನಮ್ಮ ಕುರಿತು ಹೊಂದಿರುವ ಆಲೋಚನೆಗಳು ಮತ್ತು ಕ್ರಿಯೆಗಳು ನಮ್ಮ ಸಮತೋಲನವನ್ನು ಅಸಮತೋಲನಕ್ಕೆ ತಳ್ಳುತ್ತದೆ.
7: ಓಕೆ, ಈ ಇಂಬ್ಯಾಲೆನ್ಸ್ಗಳು ನಮ್ಮನ್ನು ಬೇರೆ ದಿಕ್ಕಿಗೆ ತಗೊಂಡು ಹೋಗುವ
8: ಬದುಕು ಒಬ್ಬ ವ್ಯಕ್ತಿಗೆ ಅತೀ ಗೊಂದಲಮಯ ಆಗಿರ್ಬೋದು, ಹಾಗೆಯೇ ಇನ್ನೊಬ್ಬ ವ್ಯಕ್ತಿಗೆ ಅತೀ ಸರಳ ಮತ್ತು ನೀರಸ ಆಗಿರ್ಬೋದು.
7: ಓಕೆ, ಸಾಧ್ಯತೆಗಳಿದೆ.
8: ಯಾವುದೇ ಒಂದು ಅಂಶವೂ ಕೂಡ ನಮ್ಮ ಸಮತೋಲನವನ್ನು ತಪ್ಪಿಸಿ ಅಸಮತೋಲನಕ್ಕೆ ತಳ್ಳಬಹುದು.
7: ಒಂದೇ ಯಾವುದಾದ್ರು ಇಂಬ್ಯಾಲೆನ್ಸ್ ಆದರೂ ಸಾಕು.
8: ಪ್ರಾಯೋಗಿಕವಾಗಿ ಹೇಳಬೇಕು ಅಂದರೆ ಪ್ರಾಕ್ಟಿಕಲಿ ಒಂದಲ್ಲ ಒಂದು ಸಮಯದಲ್ಲಿ ಹಾಗೂ ಒಂದಲ್ಲ ಒಂದು ಕಾರಣಗಳು ವ್ಯಕ್ತಿಯ ಖಾಸಗಿ ಬದುಕನ್ನು ಅಸಮತೋಲನಗೊಳಿಸುತ್ತದೆ.
7: ಓಹೋ, ಇದು ಖಾಸಗಿ ಬದುಕಿನ ಮೇಲೇ ಪರಿಣಾಮ ಬೀರುವಂಥದ್ದು.
8: ಒಂದಲ್ಲ ಒಂದು ದೈಹಿಕ, ಮಾನಸಿಕ, ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಯಾವುದೇ ವಲಯದಲ್ಲೂ ಕೂಡ ಅಸಮತೋಲನ ಉಂಟು ಮಾಡದ ವಲಯವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ.
7: ಎಲ್ಲರ ಮೇಲೆ ಪರಿಣಾಮ ಬೀರುತ್ತೆ.
8: ಅದು ಎಲ್ಲ ವಲಯದಲ್ಲೂ ಆ ಅಂಶಗಳಿದ್ದೇ ಇರ್ತದೆ, ಇಂಬ್ಯಾಲೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಕೆಲಮಟ್ಟಿಗೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ಯಶಸ್ವಿಯಾಗಿದ್ದಾನೆ ಎಂದರೆ ಅದು ಹೆಚ್ಚು ಕಮ್ಮಿ ಪವಾಡವೇ ಸರಿ.
7: ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಹೇಳ್ತಾ.
8: ಹಾಗೆಯೇ ಮಾನವನು ತನ್ನ ಸಮತೋಲನವನ್ನು ಹೆಚ್ಚು ಮಾಡುವ ಸಾಧನದ ಹುಡುಕಾಟವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾನೆ. ಇದನ್ನು ಮೊರೇನ್ ಅವರು 1948 ಹೇಳ್ತಾ ಇರ್ತಾರೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮನೋನಾಟಕ ಈ ಬ್ಯಾಲೆನ್ಸಿಸ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂಥ ಒಂದು ವಿಧಾನ. ಈ ಇಂಬ್ಯಾಲೆನ್ಸಸ್ ಈಸ್ ಇನ್ವೇಟಬಲ್, ಈ ಇಂಬ್ಯಾಲೆನ್ಸಸ್ನ ಬ್ಯಾಲೆನ್ಸ್ ಮಾಡುವಂತಹ ಒಂದು ಸಾಧನ ಅಂತ ಯೋಚನೆ ಮಾಡಿದಾಗ ಮನೋನಾಟಕದ ಕಲ್ಪನೆ ಬೇರೆ ಆಗ್ಬಿಡ್ತದೆ.
7: ಓಕೆ, ಫಸ್ಟ್ ಇದನ್ನು ಅರ್ಥೈಸ್ಕೋಬೇಕಲ್ಲ. ಅದು
8: ಹೌದಾ, ಇಂಬ್ಯಾಲೆನ್ಸಸ್ಗಳು ಇದ್ದೇ ಇರ್ತದೆ. ಅದರಿಂದ ಅವನ ನ್ಯೂರಾಟಿಕ್ನಗಿಂತ ಅವನು ರೂಢಿಗತವಾಗಿರುವಾಗ ಅವನಿಗೆ ಯಾವ ಪ್ರಾಬ್ಲಮ್ ಇಲ್ಲ, ಬ್ಯಾಲೆನ್ಸ್ ಆಗೇ ಇರ್ತಾನೆ. ಯಾವಾಗ ರೂಢಿಗತವಲ್ಲದ ಸಂದರ್ಭಗಳು ಸೃಷ್ಟಿಯಾಗ್ತದೆ ಆಗ ಅವನು ನರರೋಗಿ ಥರನು ಕಾಣ್ತಾನೆ, ಸೈಕೋಟಿಕ್ ಥರ ಕಾಣ್ತಾನೆ, ನರ ದೌರ್ಬಲ್ಯ ಅಂತ ಕಾಣ್ತದೆ, ಇನ್ನೊಂದು ಅಂತ ಕಾಣ್ತದೆ. ಸೊ ಸೈಕೋಪೆಥಾಲಜಿ ಮತ್ತು ಮನೋನಾಟಕವನ್ನು ನಾವು ಗುರುತಿಸ್ಕೊಳ್ಳುವಾಗ ಈ ಸೈಕೋ ಮನೋರೋಗಶಾಸ್ತ್ರಕ್ಕೆ ಒಂದು ಪರಿಹಾರದ ಸಾಧನವಾಗಿ
7: ಓಕೆ
8: ಈ ಬ್ಯಾಲೆನ್ಸಿಂಗ್ ಅನ್ನತಕ್ಕಂಥದ್ದು ಒಂದು ವಿಚಾರ ಹೇಳಬೇಕು ಅಂದರೆ ಇಡೀ ರಂಗಭೂಮಿನಲ್ಲಿ ಬ್ಯಾಲೆನ್ಸಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್.
7: ಹೌದು,
8: ಸ್ಟೇಜ್ ಬ್ಯಾಲೆನ್ಸ್ ಹೇಳ್ತೀವಿ, ರೋಲ್ ಬ್ಯಾಲೆನ್ಸ್ ಹೇಳ್ತೀವಿ, ಸಿಚುಯೇಷನಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಎಮೋಷನಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಬ್ಯಾಲೆನ್ಸ್ ತಪ್ತಾ ಇರ್ತದೆ ಅಲ್ಲಿ ಇನ್ನೊಂದು ಪಾತ್ರ ಬಂದು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ
7: ಇರ್ತದೆ. ಬ್ಯಾಲೆನ್ಸ್ ತುಂಬ
8: ನಿರಂತರವಾಗಿ ಅಸಮತೋಲನಗಳನ್ನ ಒಪ್ಪಿಕೊಂಡೇ ಆ ಅಸಮತೋಲನ ಸಮತೋಲನಗೊಳಿಸುವಂತಹ
7: ಪ್ರಕ್ರಿಯೆನೇ
8: ಇಡೀ ನಾಟಕದಲ್ಲಿ ನಡೀತಾ ಹೋಗುತ್ತೆ. ಸೊ ಅದರಿಂದನೇ ಈ ತತ್ವದಲ್ಲಿ ಏನು ಹೇಳ್ ಬರ್ತಾ ಹೋಗ್ತದೆ, ನಾವು ಕ್ಷಣದ ಬಗ್ಗೆ ಯೋಚನೆ ಮಾಡಿದ್ವಿ, ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡಿದ್ವಿ, ಹೌದಾ, ಮತ್ತು ಸನ್ನಿವೇಶದ ಬಗ್ಗೆ ಯೋಚನೆ ಮಾಡಿದ್ವಿ, ಈಗ ಬ್ಯಾಲೆನ್ಸಿಂಗ್ ಅಂತ ಯೋಚನೆ ಮಾಡ್ತೀವಿ.
7: ಸಿಚುಯೇಷನ್ ಬ್ಯಾಲೆನ್ಸಿಂಗ್, ಅದು
8: ಎವ್ರಿ ಬ್ಯಾಲೆನ್ಸಿಂಗ್, ಸೋಷಿಯಲ್ ಬ್ಯಾಲೆನ್ಸಿಂಗ್, ಕಲ್ಚರಲ್ ಬ್ಯಾಲೆನ್ಸಿಂಗ್, ಇಂಡಿವಿಜುವಲ್ ಬ್ಯಾಲೆನ್ಸಿಂಗ್. ಯಾಕಂದರೆ ಈ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು ಮಾನಸಿಕ ಚಿಕಿತ್ಸಕರ ಬಳಿ ಜನರು ತೆಗೆದುಕೊಂಡು ಬರುವ ಬಹುತೇಕ ಸಮಸ್ಯೆಗಳು ಅಸ್ತಿತ್ವದ ಸಮಸ್ಯೆಗಳಾಗಿರ್ತದೆ. ಒಂದು ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್, ಬದುಕಿನ ಜೊತೆ ವ್ಯವಹರಿಸುವ ಸಮಸ್ಯೆ, ಪ್ರಾಬ್ಲಮ್ಸ್ ಡೀಲಿಂಗ್ ವಿತ್ ಲೈಫ್, ಮತ್ತು ಅನಿರೀಕ್ಷಿತ ಘಟನೆಗಳು ಉಂಟು ಮಾಡುವ ಪರಿಣಾಮಗಳನ್ನು ನಿಭಾಯಿಸಲು ಅವಶ್ಯವಿರುವ ಸ್ವಾಭಾವಿಕ ಸೃಜನಶೀಲತೆಯನ್ನು ಬಳಸಲು ಅಸಮರ್ಥರಾಗಿರುವ ಕಾರಣಗಳೇ ಆಗಿರ್ತದೆ. ಸೊ ಇವರು ಆ ಸೈಕೋಪೆಥಾಲಜಿಕಲ್ ಕಂಡೀಷನ್ಸ್ನಲ್ಲಿ ಈ ಮೂರು ಅಂಶಗಳನ್ನು ಗುರುತಿಸ್ತಾ ಹೋಗ್ತಾರೆ. ಈ ಮೂರು ಅಂಶಗಳಲ್ಲಿ ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ ಮನೋನಾಟಕ ಡೀಲ್ ಮಾಡ್ತದೆ, ಪ್ರಾಬ್ಲಮ್ಸ್ ಡೀಲಿಂಗ್ ವಿತ್ ದಿ ಲೈಫ್ ಆ್ಯಂಡ್ ಸಿಚುಯೇಷನ್ ಡೀಲ್ ಮಾಡ್ತದೆ. ಹಾಗೆ ದ ಬ್ಯಾಲೆನ್ಸಿಂಗ್ ಈ ನ್ಯಾಚುರಲ್ ಸ್ಪಾಂಟ್ಯಾನಿಟಿನ
7: ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿ
8: ಹೇಗೆ ಅದನ್ನು ಪ್ರೋತ್ಸಾಹಿಸಿ
7: ಮತ್ತೆ
8: ಅನಿರೀಕ್ಷಿತ ಘಟನೆಗಳನ್ನ ಎದುರಿಸಬೇಕಾಗುವಂಥ ಈ ಸಮಚಿತತೆಯನ್ನು ಹೇಗೆ ತರೋದು ಅನ್ನತಕ್ಕಂಥದ್ದು ಕೊಡ್ತಾ ಹೋಗುತ್ತೆ ಅನ್ನೋದು ಈ ಹಂತದಲ್ಲಿ ನಾನು ಹೇಳಕ್ಕೆ. ಮತ್ತು ಇದರ ಮುಂದಿನ ಭಾಗನ ಮುಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ಯಾಕಂದರೆ ಇಷ್ಟನ್ನು ನಾವು ಸ್ಪಷ್ಟವಾಗಿ ಈ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಈ ಸೈಕೋಪೆಥಾಲಜಿಕಲ್ ಮತ್ತು ಸೈಕೋಡ್ರಾಮಾದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಬೋದು.
7: ಸಮಚಿತ್ತತೆ ಅನ್ನೋಂಥದ್ದು ಅಂತಕ್ಕೆ ಬಂದು ನಿಲ್ಲಿಸಿದ್ವಿ. ಇದು ಬ್ಯಾಲೆನ್ಸಿಂಗ್ ಅಂತ ಹೇಳ್ತಿದ್ರಲ್ಲ, ಆ ಬ್ಯಾಲೆನ್ಸಿಂಗ್ ತುಂಬ ಮುಖ್ಯ ಆಗ್ತದೆ ಅನ್ನೋಂಥದ್ದು. ಸೊ ಆ ವಿಚಾರನ ಈಗ ಇಂದಿನ ನಾಲ್ಕು ಐದು ಅಂಶಗಳೇನಿದೆ ಆ ಐದು ಅಂಶ ಇದು ಆರನೇ ಅಂಶ ಸೇರ್ತಾ ಇದೆ.
8: ಹೌದೌದು,
7: ಬ್ಯಾಲೆನ್ಸಿಂಗ್ ತುಂಬ ಮುಖ್ಯ ಆಗುತ್ತೆ ಅಂತ. ಬ್ಯಾಲೆನ್ಸಿಂಗ್ ಇದ್ದರೆ ನಾವು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಅದನ್ನು ಪರಿಹರಿಸ್ಕೊಳ್ಳಿಕ್ಕೂ ಸಹಿತ ಸಾಧ್ಯತೆಗಳು ಹೆಚ್ಚಾಗತ್ತೆ ಅನ್ನೋಂಥದ್ದು ನಿಮ್ಮ ಇಲ್ಲಿವರೆಗಿನ.
8: ಯಾಕಂದರೆ ಮರಣವರ ಒಟ್ಟು ಕಲ್ಪನೆ ಮೊದಲೇ ನಾವು ಯೋಚನೆ ಮಾಡಿದ್ವಿ, ಒಂದು ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಡೆವಲಪ್ಮೆಂಟ್ ಈಸ್ ದಿ
7: ಅಲ್ಟಿಮೇಟ್.
8: ಸೊ ದಟ್ ಮಸ್ಟ್ ಬಿ ದ ಕಮಿಟ್ಮೆಂಟ್ ಆಫ್ ಸೈಕೋಡ್ರಾಮಾ.
7: ಅಲ್ಟಿಮೇಟಾಗಿ ಅಲ್ಲಿಗೆ ರೀಚ್ ಆಗಬೇಕು ನಮ್ಗೆ, ನಮ್ಮ ಗೋಲ್ ಅದೇ ಇರೋದ್ರಿಂದ ಇವೆಲ್ಲವೂ ತುಂಬ ಮುಖ್ಯ ಆಗ್ತದೆ. ಓಕೆ, ಹಾಗಾದರೆ ಇವತ್ತಿಗೆ ಚರ್ಚೆನ ಇಲ್ಲಿಗೆ ನಿಲ್ಲಿಸೋಣ.
8: ಓಕೆ,
7: ಮುಂದಿನ ಚರ್ಚೆನ ಮುಂದಿನ ಎಪಿಸೋಡ್ನಲ್ಲಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ನಿಮಗೆ.
6: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಫ್ರೆಂಡ್ಸ್, ನಾನು ನಿಮ್ಮ ಆರ್ಜೆ ಅರ್ಪಿತಾ. ರೇಡಿಯೋ ಶಿವಮೊಗ್ಗದ ಸಂಡಿ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಈ ವಾರ ಅಂದ್ರೆ ಜೂನ್ 14 ಭಾನುವಾರದಂದು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದಾರೆ ಹಿರಿಯ ಲೇಖಕರು, ಅಂಕಣಕಾರರು ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಂಎನ್ ಸುಂದರ್ ರಾಜ್. 30 ಪುಸ್ತಕಗಳ ರಚನೆ, ದೂರದರ್ಶನ ಚಂದನದ ಜನಪ್ರಿಯ ಹಿರಿಯರ ಹಾದಿ ಕಾರ್ಯಕ್ರಮವನ್ನು 8 ಕಾಲ ನಡೆಸಿಕೊಟ್ಟಿದ್ದಾರೆ. ಹಲವು ಪತ್ರಿಕೆಗಳಲ್ಲಿ 3,000 ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಮತ್ತು ಜೀವನಾನುಭವಗಳ ಕುರಿತು ವಿಶೇಷ ಸಂವಾದವನ್ನು ಆಲಿಸಿ. ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈರವರು ನಡೆಸಿಕೊಳ್ಳಲಿದ್ದು, ನೀವು ಕೂಡ ಕರೆ ಮಾಡಿ ಸುಂದರ ರಾಜ್ ಅವರ ಜೊತೆ ಮಾತನಾಡಬಹುದು. ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಟ್ಯೂನ್ ಇನ್ ಟು ಸಂಡೆ ಸ್ಪಾಟ್ಲೈಟ್, ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
2: ನಂದಿನಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತಹ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಸಹ ಮಕ್ಕಳಲ್ಲಿ ಅಡಗಿರುವ ಪ್ರತಿಭಾನ್ವಿತ ಕಲೆಗೆ, ಸೃಜನಾತ್ಮಕ ಕಲಿಕೆಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಒಡ್ಡಿನಕೊಪ್ಪ ಶಾಲೆ ಶಿವಮೊಗ್ಗದಿಂದ 5 ದೂರದಲ್ಲಿರುವಂತಹ ಈ ಶಾಲೆಯ ಕಾಂಪೌಂಡಿಂಗ್ಗೆ ಹಾಗೆ ಶಾಲೆಯ ಸುತ್ತ ಕೂಡ ಹಸಿಯ ಚಿತ್ತಾರದಿಂದ ಸಿಂಗರಿಸಲಾಗಿದೆ. ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಅಂತ ಹೇಳಿ ಅಲ್ಲಿಯ ವಾತಾವರಣವನ್ನ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಲ್ಲಿಯ ಶಿಕ್ಷಕರು ಹಾಗೆ ಎಸ್ಡಿಎಂಸಿ ಸದಸ್ಯರು. ಶಾಲೆಯ ಪರಿಚಯವನ್ನ ಈ ಶಾಲೆಯ ಶಿಕ್ಷಕರಾದಂತ ಶ್ರೀಮತಿ ತ್ರಿವೇಣಿ ಉಮಾಪತಿ ಅವ್ರು ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
7: ಎಲ್ಲರಿಗೂ ನಮಸ್ಕಾರ, ನಾನು ತ್ರಿವೇಣಿ ಉಮಾಪತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ. ನಮ್ಮ ಶಾಲೆಯು ಹಳೆ ಚಿಲಕಾದ್ರಳ್ಳಿಯ ಮಾರಮ್ಮನ ದೇವಸ್ಥಾನದಲ್ಲಿ 13/6/1966 1-4 ತರಗತಿವರೆಗೆ ಪ್ರಾರಂಭವಾಯಿತು. ಈಗಿರುವ ಸ್ಥಳ ಒಡ್ಡಿನಕೊಪ್ಪದಲ್ಲಿ 8/9/1972 ಶಾಲೆಗೆ ಒಂದು ಕೊಠಡಿ ಮಂಜೂರಾಗಿ ರಾಜ್ಯ ಶಿಕ್ಷಣ ಸಚಿವರಾದ ಮಾನ್ಯ ಶ್ರೀ ಎ.ಆರ್. ಬದ್ರಿನಾಥ್ ಅವರ ಘನಹಸ್ತದಿಂದ ಪ್ರಾರಂಭೋತ್ಸವವು ಜರುಗಿತು. 2005 ತರಗತಿಯನ್ನು ಪ್ರಾರಂಭಿಸಲಾಯಿತು. ನಂತರದ ವರ್ಷಗಳಲ್ಲಿ 6 ಮತ್ತು 7 ತರಗತಿಗೂ ಕೂಡ ವಿಸ್ತರಿಸಲಾಗಿದೆ. ಸರ್ವಶಿಕ್ಷಣ ಅಭಿಯಾನ ಹಾಗೂ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ಅನುದಾನದಲ್ಲಿ ಇಂದು ಶಾಲೆಯು ಸುಸಜ್ಜಿತ 5 ಕೊಠಡಿಗಳು, 2 ಶೌಚಾಲಯಗಳು ಹಾಗೂ ಅಡುಗೆ ಮನೆಯನ್ನು ಹೊಂದಿದೆ. ಇಂದು ನಮ್ಮ ಶಾಲೆಯಲ್ಲಿ ತ್ರಿವೇಣಿ ಜಿ ಇವರು ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಆಶಾಬಿ ಸಹಶಿಕ್ಷಕಿಯಾಗಿ ಶಿಲ್ಪಾರವರು ಅತಿಥಿ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಶಿವಮೊಗ್ಗ ವತಿಯಿಂದ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಹಾಗೂ ಉಚಿತ ಇಂಟರ್ನೆಟ್ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇಲಾಖೆ ಹಾಗೂ ಸಹೃದಯ ದಾನಿಗಳ ಸಹಕಾರದಿಂದ ನಮ್ಮ ಶಾಲೆಗೆ ಅನೇಕ ಕೊಡುಗೆಗಳು ಬಂದಿವೆ. ಅದರಲ್ಲಿ ಮುಖ್ಯವಾಗಿ ಟಿವಿ ಪ್ರಿಂಟರ್ ಜೊತೆಗೆ ಜೆರಾಕ್ಸ್ ಮಿಷಿನ್ ಹಾಗೂ ಬ್ಲೂಟೂತ್ ಸ್ಪೀಕರ್, ಮಕ್ಕಳಿಗೆ ಕುಳಿತುಕೊಳ್ಳಲು ಡೆಸ್ಕ್, ಬೆಂಚ್ಗಳು, ಕುರ್ಚಿ, ರೌಂಡ್ ಟೇಬಲ್ ಇತ್ಯಾದಿಗಳನ್ನು ಒದಗಿಸಲಾಗಿದೆ. ಶ್ರೀಯುತ ರಮೇಶ್ ರವರು ನಮ್ಮ ಒಡ್ಡಿನ ಕುಪ್ಪದವರು. ಇವರು ಹಳೆಯ ವಿದ್ಯಾರ್ಥಿಗಳಲ್ಲಿ ಒಬ್ಬರು. ಇವರು ಪ್ರತಿ ವರ್ಷವೂ ತಮ್ಮ ತಾಯಿಯ ಸ್ಮರಣಾರ್ಥ ಪ್ರತಿ ತರಗತಿಯ ಇಬ್ಬರು ಮಕ್ಕಳಿಗೆ, ಒಂದು ಗಂಡು ಮಗು ಒಂದು ಹೆಣ್ಣು ಮಗು, ಈ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಉತ್ತೇಜಕ ಬಹುಮಾನವಾಗಿ ಗಿಫ್ಟ್ ಪ್ಯಾಕೇಜನ್ನು ನೀಡಿರುತ್ತಾರೆ. ಅದರಲ್ಲಿ ಶೈಕ್ಷಣಿಕ ಅವಧಿಗೆ ಬೇಕಾಗುವಂತಹ ಪೆನ್ನು, ನೋಟ್ ಪುಸ್ತಕ, ಡಿಕ್ಷನರಿ ಇತರ ಎಲ್ಲವನ್ನು ಒಳಗೊಂಡಂತೆ 500 ರಿಂದ 1,000 ರೂಪಾಯಿ ಮೊತ್ತದ ಸಲಕರಣೆಗಳು ಅದರಲ್ಲಿರುತ್ತವೆ. ನಮ್ಮ ಶಾಲೆಗೆ ಆಟದ ಮೈದಾನ ಇಲ್ಲವಾದರೂ ಶಿಕ್ಷಕರ ಆಸಕ್ತಿಯಿಂದ ಮಕ್ಕಳು ಆಟೋಟಗಳಲ್ಲಿ ವಲಯ ಮತ್ತು ತಾಲೂಕು ಹಂತಗಳಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಪ್ರತಿಭಾ ಕಾರಂಜಿ, ಕಲಿಕೋತ್ಸವ ಮುಂತಾದ ಕಾರ್ಯಕ್ರಮಗಳಲ್ಲೂ ಕೂಡ ಆಸಕ್ತಿಯಿಂದ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಶ್ರೀಯುತ ಕಾಶಿನಾಥ್ ಸಮನ್ವಯ ಟ್ರಸ್ಟ್ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ 2 ಜೊತೆ ಸಮವಸ್ತ್ರ, ಲೇಖನ ಸಾಮಗ್ರಿಗಳನ್ನು ನೀಡಿರುತ್ತಾರೆ. ಜೊತೆಗೆ ಸಂಸ್ಕೃತ ಶಿಕ್ಷಕರಿಂದ ಭಗವದ್ಗೀತೆ ವಾಚನ, ಸಂಸ್ಕೃತ ಪಾಠವನ್ನು ಸತತವಾಗಿ 2 ವರ್ಷ ಹೇಳಿಕೊಟ್ಟಿರುತ್ತಾರೆ. ಹಾಗೂ ನಮ್ಮ ಶಾಲೆಗೆ ಮಲೆನಾಡು ಮಲ್ಲಿಗೆ ತಂಡದಿಂದ ಟೀಶರ್ಟ್ಗಳನ್ನು ಉಚಿತವಾಗಿ ನೀಡಿ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಟೀಶರ್ಟ್ ದೊರೆಯುವಂತೆ ತಂಡದವರು ಕೊಟ್ಟಿರುತ್ತಾರೆ. ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಹಳೆಯ ವಿದ್ಯಾರ್ಥಿಗಳು 4 ಬೋರ್ಡ್ಗಳನ್ನು ಉಚಿತವಾಗಿ ನೀಡಿರುತ್ತಾರೆ. ಹಾಗೂ ಸಾವಿತ್ರಿಬಾಯಿ ಫುಲೆ ಸಂಘದಿಂದ ನಡೆದ ಸ್ಪರ್ಧೆಗಳಲ್ಲಿ ಚಿತ್ರಕಲೆ, ಭಾಷಣ, ಅಭಿನಯ ಗೀತೆ ಸ್ಪರ್ಧೆಗಳಲ್ಲೂ ಕೂಡ ನಮ್ಮ ಮಕ್ಕಳು ಬಹುಮಾನವನ್ನು ಪಡೆದಿರುತ್ತಾರೆ. ನಮ್ಮ ಶಾಲೆಯಿಂದ ಉಡುಪಿ, ಆನೆಗುಡ್ಡೆ, ಕಮಲಶಿಲೆ ಇತರ

0: ಕಟ್ಟಡಗಳಿಗೆ ಶಿಕ್ಷಕರು ಮತ್ತು ಪೋಷಕರ ಸಹಾಯದಿಂದ ಪ್ರವಾಸವನ್ನು ಮಕ್ಕಳು ಹೋಗಿ ಬಂದಿರುತ್ತಾರೆ. ಜೊತೆಗೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಎಲ್ಲ ಮಕ್ಕಳು ಕೂಡ ಆಸಕ್ತಿಯಿಂದ ಖುಷಿಯಿಂದ ಎಲ್ಲ ಸ್ಪರ್ಧೆಗಳಲ್ಲೂ ಚಟುವಟಿಕೆಗಳಲ್ಲೂ ಸಂತೋಷದಿಂದ ಭಾಗವಹಿಸುತ್ತಾರೆ. ಇದು ನಮ್ಮ ಶಿಕ್ಷಕರಿಗೆ ಹೆಮ್ಮೆಯ ವಿಷಯ ಅಲ್ಲವೇ? ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ರೇಡಿಯೋ FM 90.8 ಶಿವಮೊಗ್ಗ ಇವರಿಗೆ ಎಲ್ಲ ಶಿಕ್ಷಕರ ಪರವಾಗಿ ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
1: ಧನ್ಯವಾದಗಳು ಮೇಡಮ್, ನಿಮ್ಮ ಶಾಲೆಯ ಪರಿಚಯವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಈಗ ಇದೇ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ನೇಹಾ ಇವರೊಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ನೇಹಾ, 6ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಒಡ್ಡಿನಕೊಪ್ಪ. ನಾನು ಒಂದು ಹಾಡನ್ನು ಹೇಳುತ್ತೇನೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ, ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಡಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ, ನಿಮ್ಮ ಘನತೆಯ

0: ಆಕಾಶ ತೊರೆಸಿ ಎಸ್ಎಸ್ಎಂಬ ಗರಿಯ ತೊಡಿಸಿ ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಲ್ಕಿ ಸಾರುವೆ, ನಿಮ್ಮ ಕೀರ್ತಿಯ ಬೆಡಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ನಿಮ್ಮ ಕೀರ್ತಿಯ ಬೆಳಗುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಧನ್ಯವಾದಗಳು.
1: ಗುರುವಿನ ಕುರಿತಾದಂತಹ ಒಂದು ಹಾಡನ್ನ ಹಾಡಿದಂತಹ ನೇಹಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯಲ್ಲಿ ಎರಡನೇ ತರಗತಿ ಓದ್ತಾ ಇರುವಂತಹ ಪುಟಾಣಿ ರಾಹುಲ್ ಒಂದು ಕಥೆಯನ್ನ ಹೇಳೋದಕ್ಕೆ ರೆಡಿಯಾಗಿದ್ದಾರೆ. ರಾಹುಲ್ ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ. ಬನ್ನಿ.
2: ನನ್ನ ಹೆಸರು ರಾಹುಲ್, ನಾನು ಎರಡನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ. ನಾನು ಹೇಳುವ ಕಥೆ ಬೀರಬಲ್ಲನ ಜಾನತನ. ಒಂದು ದಿನ ಅಕ್ಬರನ ಆಸ್ಥಾನದಲ್ಲಿ ಶಬಿಕರೆಲ್ಲರೂ ಕುಳಿತಿದ್ದರು. ರಾಜ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನ ಮೊಮ್ಮಗು ಓಡಿ ಬಂದು ತಲೆಯ ಮೇಲೆ ಕುಳಿತಿತ್ತು. ಅವನು ಮುದ್ದಾಡಿದನು. ಅವನ ತಲೆಯಲ್ಲಿ ಒಂದು ಯೋಚನೆ ಬಂತು. ಎಲ್ಲರಿಗೂ ಒಂದು ಪ್ರಶ್ನೆ ಕೇಳಿದನು. ನಮ್ಮ ರಾಜ್ಯದಲ್ಲಿ ಸುಂದರವಾದ ಮಗು ಯಾವುದು ಎಂದು ಕೇಳಿದನು. ಶಬಿಕರೆಲ್ಲರೂ ಯೋಚಿಸಿ, ಮಹಾರಾಜನಿಗೆ ಬೇರೆ ಮಗು ಹೇಳಿದರೆ ಕೋಪ ಬರುತ್ತದೆ. ಅವರು ಯೋಚಿಸಿ, ಮಹಾರಾಜರೇ, ನಿಮ್ಮ ಮಗು ನಮ್ಮ ರಾಜ್ಯದಲ್ಲಿ ಸುಂದರವಾಗಿದೆ ಎಂದರು. ಆದರೆ ಬೀರ್ಬಲ್ ಮಾತ್ರ ಸುಮ್ಮನೆ ಕುಳಿತಿದ್ದನು. ಅಕ್ಬರ್ ಹೇಳಿದನು, ಬೀರ್ಬಲ್ ಏಕೆ ಸುಮ್ಮನೆ ಕುಳಿತಿದ್ದೀಯಾ ಎಂದು ಕೇಳಿದನು. ಬೀರ್ಬಲ್ ಹೇಳಿದನು, ಮಹಾರಾಜರೇ, ಸುಂದರವಾದ ಮಗು ಒಂದು ಹಳ್ಳಿಯಲ್ಲಿದೆ ಎಂದು. ರಾಜನಿಗೆ ಕೋಪ ಬಂತು. ಹೌದಾ, ನಡಿ ತೋರಿಸು ಎಂದನು. ಅವರಿಬ್ಬರು ವೇಷ ಮರೆಸಿಕೊಂಡು ಕುದುರೆಯನ್ನು ಹತ್ತಿ ಹೊರಟರು. ಹೋಗುತ್ತಾ ಹೋಗುತ್ತಾ ಅಕ್ಬರ್ ಹೇಳಿದನು, ಬೀರ್ಬಲ್ ಇನ್ನು ಎಷ್ಟು ದೂರ ಎಂದು ಕೇಳಿದನು. ಬೀರ್ಬಲ್, ಮಹಾರಾಜರೇ, ಇಲ್ಲೇ ಅಲ್ಲಿ ಬಂತು ಇಳಿಯಿರಿ. ಕುದುರೆಯನ್ನು ಮರಕ್ಕೆ ಕಟ್ಟಾಕಿ ಹೊರಟರು. ಅಲ್ಲಿ ಕೊಳಚೆ ನೀರು ಚರಂಡಿ ದಾಟಿದರು. ಅಲ್ಲಿ ಚರಂಡಿ ಹಾರಿದರು. ಅಲ್ಲೊಂದು ಗುಡಿಸಲು ಇತ್ತು. ಗುಡಿಸಲು ಮುಂದೆ ಒಂದು ಮಗು ಮಣ್ಣನ್ನು ಮೈಮೇಲೆ ಸುಡಿದುಕೊಂಡು ಆಟವಾಡುತ್ತಿತ್ತು. ಅಳಲು ಶುರು ಮಾಡಿತು. ಅವರ ತಾಯಿ ಓಡಿ ಬಂದು, ನನ್ನ ಚಿನ್ನ ರನ್ನ ಮುದ್ದು ಬಂಗಾರ ಎಂದು ಮುದ್ದಾಡಿದಳು. ಬೀರ್ಬಲ್ ಹೇಳಿದನು, ನೋಡಿರಿ ಮಹಾರಾಜ, ಸುಂದರವಾದ ಮಗು ಎಂದನು. ಅಕ್ಬರ್ ಹೇಳಿದನು, ಛೀ, ಕೊಳಕಾಗಿದೆ, ಸುಂದರವಾಗಿಲ್ಲ ಎಂದನು. ಅವರ ತಾಯಿಗೆ ಕೇಳಿಸಿತು, ಕೋಪ ಬಂತು. ಯಾರದು, ನನ್ನ ಮಗು ಚಂದ್ರನಕ್ಕಿಂತ ಸುಂದರವಾಗಿದೆ, ಹೊರಟು ಹೋಗಿ ಇಲ್ಲಿಂದ ಎಂದರು. ಅವರಿಬ್ಬರು ಸುಮ್ಮನೆ ಮರದ ಹತ್ತಿರ ಬಂದರು. ನೋಡಿದ್ದೀರಾ ಮಹಾರಾಜ ಎಂದು ಬೀರ್ಬಲ್ ನಕ್ಕನು. ಅಕ್ಬರ್ ಹೇಳಿದನು, ಹೌದು ಬೀರ್ಬಲ್, ನೀನು ಹೇಳಿದ್ದು ಸತ್ಯ, ಹೆತ್ತವರಿಗೆ ಹೆಕ್ಕನವೇ ಮುತ್ತು. ಈ ಕಥೆಯ ನೀತಿ ಹೆತ್ತ ತಂದೆ ತಾಯಿ ಅವರ ಮಕ್ಕಳೇ ಇಂದ್ರ ಚಂದ್ರ. ಧನ್ಯವಾದಗಳು.
1: ಪುಟಾಣಿ ರಾಹುಲ್ ಹೇಳಿದ ಕತೆ ಎಷ್ಟು ಚೆನ್ನಾಗಿತ್ತಲ್ವಾ ಸ್ನೇಹಿತರೆ? ತಂದೆ ತಾಯಿಗಳಿಗೆ ಮಕ್ಕಳು ಹೇಗೆ ಇದ್ರು ಕೂಡ ಅದು ಅವರಿಗೆ ಪ್ರೀತಿ ಮುದ್ದು ಅಂತಾನೆ ಹೇಳ್ಬೋದು. ಇಂಥ ಹೆತ್ತವರಿಗೆ ಹೆಗ್ಗಣ ಮುದ್ದು ಎಂಬ ಕಥೆಯನ್ನ ತಿಳಿಸ್ಕೊಟ್ಟಂತಹ ರಾಹುಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಉಷಾ ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ, ನಾನು ಉಷಾ, 4ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ. ನಾನು ಈಗ ಹಾಡನ್ನು ಹೇಳುತ್ತೇನೆ. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು, ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಚಿಕ್ಕವ ಚಿಕ್ಕವ ಎನ್ನುತ್ತ ತನ್ನೆಯ ಗೆಳೆಯರ ಕರೆದಿತ್ತು, ಅದಕ್ಕೇಳಿ ನಾ ಮೈ ಮರತೆ ಸ್ವರವನ್ನು.

ಆಗಿತ್ತು. ಡನ್ ಡನ್ ಡನ್ ಡನ್ ಎನ್ನುತ್ತ ಸೇವೆಗೆ ಎಲ್ಲರ ಕರೆದಿತ್ತು. ಅದ ಕೇಳಿನ ಮೈ ಮರತೆ ಸ್ವರವೊಂದು ಆಗಲೇ ಕಲಿತೆ. ಹಾಡಿದೆ ಈ ಕವಿತೆ ನಾ ಹಾಡಿದೆ ಈ ಕವಿತೆ. ಹರಿಯುವ ನದಿಯ ನೋಡುತ್ತ ನಿಂತೆ ಅಲೆಗಳು ಕುಣಿದಿತ್ತು. ಹರಿಯುವ ನದಿಯ ನೋಡುತ್ತ ನಿಂತೆ.

0: ಒಪ್ಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲಾಡಿತ್ತು. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಧನ್ಯವಾದಗಳು.
1: ಹಾಡನ್ನ ಹೇಳಿದಂತಹ ಉಷಾಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳು ಒಗಟಿನ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
2: ನಮಸ್ಕಾರ, ತೇಜಸ್ವಿನಿ 7ನೇ ತರಗತಿ. ನಾನೀಗ ಒಗಟುಗಳನ್ನು ಕೇಳುತ್ತೇನೆ, ಉತ್ತರ ಕೊಡ್ತೀರಾ? ನೀರಿಲ್ಲದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರವಿಲ್ಲದ ಮಾರ್ಗ, ಹಾಗಾದರೆ ನಾನು ಯಾರು?
3: ನಕ್ಷಗ.
2: ಸರಿಯಾದ ಉತ್ತರ. ಗುಡುಗು ಗುಡುಗಿದರೆ ಸಾವಿರಾರು ನಯನಗಳು ಅರಳುವುದು, ಹಾಗಾದರೆ ನಾನು ಯಾರು?
3: ನನಗೆ ಗೊತ್ತು, ನವಿಲು.
2: ಸರಿಯಾದ ಉತ್ತರ. ಒಂದು ಹಪ್ಪಳ ಊರಿಗೆಲ್ಲ ಊಟ, ಹಾಗಾದರೆ ನಾನು ಯಾರು?
3: ಇದ್ಯಾಕೋ ಗೊತ್ತಾಗ್ಲಿಲ್ಲಲ್ಲ, ಕ್ಲೂ ಕೊಡು.
2: ರಾತ್ರಿ ಆಚೆ ಹೋಗಿ ಆಕಾಶ ನೋಡ್ರಿ, ಗೊತ್ತಾಗುತ್ತೆ.
3: ಚಂದ್ರ.
2: ಸರಿಯಾದ ಉತ್ತರ. ನೀಲಿ ಕೆರೆಯಲ್ಲಿ ಬಿಳಿ ಮೀನುಗಳು, ಹಾಗಾದರೆ ನಾನು ಯಾರು?
3: ಇದ್ಯಾಕೋ ಗೊತ್ತಾಗ್ಲಿಲ್ಲಲ್ಲ, ಕ್ಲೂ ಕೊಡು. ನಕ್ಷತ್ರ.
2: ಸರಿಯಾದ ಉತ್ತರ. ಬಾ ಅಂದ್ರೆ ಬರೋಲ್ಲ, ಹೋಗು ಅಂದ್ರೆ ಹೋಗಲ್ಲ, ಹಾಗಾದರೆ ನಾನು ಯಾರು?
3: ನನಗೆ ಗೊತ್ತು, ಮಳೆ.
2: ಸರಿಯಾದ ಉತ್ತರ. ಗೂಡಿನಲ್ಲಿರುವ ಪಕ್ಷಿ ನಾಡೆಲ್ಲ ನೋಡುತ್ತದೆ, ಹಾಗಾದರೆ ನಾನು ಯಾರು?
0: ನಾನು ಹೇಳುತ್ತೇನೆ, ಕಣ್ಣು.
2: ಸರಿಯಾದ ಉತ್ತರ. ಎಲೆ ಇಲ್ಲ, ಸುಣ್ಣ ಇಲ್ಲ, ಬಣ್ಣವಿಲ್ಲ, ಆದರೂ ತುಟಿಯೆಲ್ಲ ಕೆಂಪು. ಮಳೆ ಇಲ್ಲ, ಬೆಳೆ ಇಲ್ಲ, ಮೈಯೆಲ್ಲ ಹಸಿರು, ಹಾಗಾದರೆ ನಾನು ಯಾರು?
3: ಗಿಳಿ.
2: ಸರಿಯಾದ ಉತ್ತರ. ಸಾಗರ ಪುತ್ರ, ಸಾರಿನ ಮಿತ್ರ, ಹಾಗಾದರೆ ನಾನು ಯಾರು?
3: ನನಗೆ ಗೊತ್ತು, ಉಪ್ಪು.
2: ಸರಿಯಾದ ಉತ್ತರ. ಊಟಕ್ಕೆ ಕುಳಿತವರು 12 ಜನರು, ಬಡಿಸುವವರು 2, ಒಬ್ಬನು ಒಬ್ಬರಿಗೆ ಬಡಿಸುವರಷ್ಟರಲ್ಲೇ ಇನ್ನೊಬ್ಬನು 12 ಜನಕ್ಕೂ ಬಡಿಸಿರುತ್ತಾನೆ, ಹಾಗಾದರೆ ನಾನು ಯಾರು?
3: 12 ಜನ. ನನಗೆ ಗೊತ್ತು, ಗಡಿಯಾರ.
2: ಸರಿಯಾದ ಉತ್ತರ.

0: ಇರುತ್ತದೆ ನದಿಯಲ್ಲ, ಬಾಗಿಲು ಇರುತ್ತದೆ ಮನೆಯಲ್ಲ, ಹಾಗಾದರೆ ನಾನು ಯಾರು?
1: ಇದರ ಉತ್ತರ ಕಣ್ಣು.
0: ಸರಿಯಾದ ಉತ್ತರ. ಧನ್ಯವಾದಗಳು.
2: ಒಗಟನ್ನ ಹೇಳಿದಂತಹ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳು ಭಗವದ್ಗೀತೆಯ ಪಠಣವನ್ನ ಮಾಡ್ತಾರೆ, ಕೇಳೋಣ ಬನ್ನಿ.
3: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕುಶಾಲ್. ನಾನು 3ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನ ಕೊಪ್ಪ.
4: ನನ್ನ ಹೆಸರು ಶಕ್ತೀಶ್ವರಿ. ನಾನು 3ನೇ ತರಗತಿ ಓದುತ್ತಿದ್ದೇನೆ.
5: ನನ್ನ ಹೆಸರು ರೇವತಿ. ನಾನು 3ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ಕೌಶಲ್ಯ. ನಾನು 3ನೇ ತರಗತಿ ಓದುತ್ತಿದ್ದೇನೆ.
7: ನನ್ನ ಹೆಸರು ರಾಹುಲ್. ನಾನು 2ನೇ ತರಗತಿ ಓದುತ್ತಿದ್ದೇನೆ.
8: ಭಗವದ್ಗೀತೆಯನ್ನು ಹೇಳುತ್ತೆ.

0: ಧನ್ಯವಾದಗಳು ಧನ್ಯವಾದಗಳು.
1: ಭಗವದ್ಗೀತೆಯನ್ನ ಪಠಿಸಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ಶಿಕ್ಷಕರಾದಂತ ಶ್ರೀಮತಿ ತ್ರಿವೇಣಿ ಉಮಾಪತಿ ಇವರು ತಾವೇ ರಚಿಸಿರುವಂತ ಸ್ವರಚಿತ ಕವನವೊಂದನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ನಾನು ತ್ರಿವೇಣಿ ಉಮಾಪತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಮಕ್ಕಳಿಗೆಲ್ಲ ತುಂಬಾ ಕುತೂಹಲ ಜಾಸ್ತಿ. ನಾವು ಏನ್ ನೋಡಿದ್ರು ಕೂಡ ಅವರು ತಂದೆ ತಾಯಿಗಳಿಗೂ ಪ್ರಶ್ನೆ ಮಾಡ್ತಾರೆ, ಶಿಕ್ಷಕರಿಗೂ ಪ್ರಶ್ನೆ ಮಾಡ್ತಾರೆ. ಅವರ ಕುತೂಹಲದ ಬಗ್ಗೆ ಒಂದು ಸಣ್ಣ ಕವನವನ್ನು ರಚನೆ ಮಾಡಿದ್ದೇನೆ, ಅದನ್ನು ಹಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತೇನೆ. ಮೀ

ಸುರಿಸುತ್ತೇನು, ಮಳೆಯ ಸುರಿಸುತ್ತೇನು, ಬೆಳಕು ಹರಿಯೋ ಅಷ್ಟರಲ್ಲಿ ಹೂವು ಗಿಡದಿ ಅರಳುತ್ತೆ, ಆಗಸದಲ್ಲಿ

0: ಅವಕಾಶ ಮಾಡಿಕೊಟ್ಟ 90.8 FM ರೇಡಿಯೋ ಶಿವಮೊಗ್ಗ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ದು. ಹಾಗೆ ಮಕ್ಕಳ ಕುತೂಹಲ ಏನೆಲ್ಲ ಇರುತ್ತೆ ಎಂಬುದನ್ನ ಹಾಡಿನ ರೂಪದಲ್ಲಿ ತುಂಬಾ ಚೆನ್ನಾಗಿ ಅರ್ಥವತ್ತಾಗಿ ಹಾಡಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ.

0: ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
7: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಶಿವಲೀಲಾ ಇವರೊಂದು ಸಿನಿಮಾ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
8: ಎಲ್ಲರಿಗೂ ನಮಸ್ಕಾರ. ನಾವು ನನ್ನ ಹೆಸರು ಶಿವಲೀಲಾ. ನಾವು ಓದುತ್ತಿರುವುದು 4ನೇ ತರಗತಿ ಸೈಪ್ರ ಶಾಲೆ ಒಡ್ಡಿನಕೊಪ್ಪ ಶಿವಮೊಗ್ಗ. ಚಿತ್ರಗೀತೆಯನ್ನು ಹಾಡುತ್ತೇನೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ.

0: ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆಗೆ ಮೊದಲ ಪಾಠ ಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಹಿರಿಯರಿಗೂ ಅವರ ನಗು ಪಾಠವಂತೆ, ಅವರ ತೊದಲು ನುಡಿಗಳು ವೇದವಂತೆ. ಗುಡಿಯಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಮುಳ್ಳಿನ ಗುಣ ಹೂವಿನ ಗುಣ ಸೇರದಂತೆ, ಜೋಕೆಯಾಗಿ ಇರಬೇಕು ಜಾರದಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸಿತಾರಿಟ ಲೈಲ ಪಪ್ಪಿ ಅವನ ಮಕ್ಕಳೇ. ರಾಮ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸಿತಾರಿಟ ಲೈಲ ಪಪ್ಪಿ ಅವನ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರಲ್ಲೂ ಕಾಣಬೇಕು ಅವನೇ ದೇಕರೇ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಧನ್ಯವಾದ.
1: ಚಲನಚಿತ್ರ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಶಿವಲೀಲೆಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮೂರನೇ ತರಗತಿ ವಿದ್ಯಾರ್ಥಿಗಳು ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬಂದು.
2: ನಮಸ್ಕಾರ. 1, 2, 3 ತರಗತಿ ಮಕ್ಕಳಿಂದ ಕಿರು ನಾಟಕ. ನಾಟಕ ಗಿಡ ಬೆಳೆಸಿ ಪರಿಸರ ಉಳಿಸಿ, ಬನ್ನಿ ಕೇಳೋಣ.
3: ಏ ಪೆನಿಸ್ ಮೊಲ,
4: ಮೆಲ್ಲಚ್ಚಿ ಮೊಲ,
3: ಚೆನ್ನಾಗಿದ್ಯಾ?
4: ನೀನು ಚೆನ್ನಾಗಿದ್ಯಾ?
3: ಗಾಳಿಗೆ ಹುಲ್ಲು ಏನು ಸಿಕ್ಕಿಲ್ಲ,
4: ಆ ಮನುಷ್ಯ ಎಲ್ಲ ಕದಾಕ್ಬಿಟ್ಟಿದ್ದಾನೆ.
3: ನನಗೂ ಹಶ್ವಾಗಿದೆ,
4: ನನಗೂ ಹಚ್ಚ ಹಚ್ಚವಾಗಿದೆ.
5: ಜಿಂಕೆ ಚೆನ್ನಾಗಿದೀಯಾ?
6: ಚೆನ್ನಾಗಿದೀಯಾ?
5: ನಾನ್ ಚೆನ್ನಾಗಿದ್ದೀನಿ, ಹೊಟ್ಟೆ ತುಂಬಾ ಹಶ್ವಾಗಿದೆ.
6: ನನಗೂ ಅಷ್ಟೇ, ತುಂಬಾ ಹಶ್ವಾಗ್ಬಿಟ್ಟಿದೆ.
5: ಒಂದೆಲೆ ಹುಲ್ಲು ಏನು ಸಿಕ್ತಾ ಇಲ್ಲ, ಏನ್ ಮಾಡೋದು ಏನ್ ಮಾಡೋದು?
6: ನನಗೂ ಅಷ್ಟೇ, ಏನು ಸಿಕ್ತಾ ಇಲ್ಲ, ತುಂಬಾ ಹಶ್ವಾಗ್ಬಿಟ್ಟಿದೆ.
5: ಏ ಸಿಂಧುಗಿಳಿ, ಒಂದ್ ಹಣ್ಣು ಕಾಯಿ ಏನು ಸಿಗ್ತಾ ಇಲ್ಲ, ತುಂಬಾ ಹಶ್ವಾಗಿದೆ. ಆ ಮನುಷ್ಯ ಗಿಡ ಮರ ಎಲ್ಲ ಕಡ್ದಾಕ್ಬಿಟ್ಟಿದ್ದಾನೆ.
6: ನನಗೂ ಹಶ್ವಾಗ್ತಿದೆ.
5: ಹೌದು, ಏನ್ ಮಾಡೋದು?
6: ನಾವೇನ್ ಮಾಡೋದು?

0: ಶಿವಲಿಂಗ ಕರಡಿ ತುಂಬಾ ಹಸಿವಾಗ್ಬಿಟ್ಟಿದೆ. ಒಂದ್ ಹಲಸಿನಣ್ಣು ಸಿಗ್ತಾ ಇಲ್ಲ. ನನ್ಗೂ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಒಂದು ಹಲಸಿನಣ್ಣು ಇಲ್ಲ, ಜೇನು ಇಲ್ಲ, ಏನ್ ತಿನ್ಬೇಕು ನಾವು?
1: ಹೌದು, ನನಗೂ ತುಂಬಾ ಹಸಿವಾಗ್ಬಿಟ್ಟಿದೆ.
0: ಈ ಗಿಡ ಮರಗಳೆಲ್ಲ ಎಲ್ಲೋದ್ವು?
1: ಆ ಮನುಷ್ಯ ಗಿಡ ಮರ ಎಲ್ಲ ಕರ್ತಿದ್ದು ಹೊಲ ಆಗತ್ತೆ ಮನೆ ಮಾಡ್ಕೊಂಡಿದ್ದಾನೆ, ಮಜಾ ಮಾಡ್ತಾ ಇದ್ದಾನೆ.
0: ನಮ್ಗೆ ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ.
2: ಎಲ್ಲಾರು ಏನ್ ಮಾಡ್ತಾ ಇದ್ದೀರಾ?
1: ಗಿಡ ಮರ ಎಲ್ಲ ಕರ್ದಾಗ್ಬಿಟ್ಟಿದ್ದಾನೆ, ತುಂಬಾ ಹಸಿವಾಗ್ಬಿಟ್ಟಿದೆ.
0: ಅದಕ್ಕೆ ನಾವು ಮಾತಾಡ್ತಾ ಇದೀವಿ.
2: ಈ ಮನುಷ್ಯ ನನಗೂ ತುಂಬಾ ಹಸಿವಾಗ್ಬಿಟ್ಟಿದೆ.

0: ಏನು
1: ಎಲ್ರು ಸೇರ್ಕೊಂಡ್ ಬಿಟ್ಟಿದ್ದೀರಲ್ಲ,
2: ತುಂಬಾ ಹಸಿವಾಗ್ಬಿಟ್ಟಿದೆ. ಆ ಮನುಷ್ಯ ಗಿಡ ಮರಗಳೆಲ್ಲ ಕಟ್ಟಾಕ್ಬಿಟ್ಟಿದ್ದಾನೆ,
3: ತುಂಬಾ ಹಸಿವಾಗಿದೆ.
2: ಅದಕ್ಕೆ ನಾವು ಮಾತಾಡ್ತಾ ಇದೀವಿ.
1: ಹೌದು, ನನಗೂ ತುಂಬಾ ಹಸಿವಾಗ್ಬಿಟ್ಟಿದೆ. ಒಂದು ಉಪಾಯ
3: ಮಾಡೋಣ,
1: ಗಿಡ ನೆಡೋಣ. ಗಿಡ ತರ್ತೀನಿ, ಎಲ್ಲಾರು ಗಿಡ ತಗೊಳ್ಳಿ, ನೆಡೋಣ.
2: ಗಿಡ ನೆಟ್ಟಾಯ್ತು,
1: ಎಲ್ಲಾ ಗಿಡ ನೆಡೋಣ. ಗಿಡ ತಗೊಳ್ಳಿ,
2: ಏನೋ ನೆಟ್ಟಾಯ್ತು. ಗೊಬ್ಬರ ನೀರು ಹಾಕೋದ್ ಯಾರು?
1: ನಾನ್ ನೀರ್ ಹಾಕ್ತೀನಿ.
2: ನಾನ್ ಗೊಬ್ಬರ ಹಾಕ್ತೀನಿ. ಗೊಬ್ಬರ ನೀರೇನು ಹಾಕ್ತೀರಾ? ನೋಡ್ಕೊಂಡೋದ್ ಯಾರು?
1: ನಾನ್ ನೋಡ್ಕೊಂತೀನಿ. ಯಾರಿಗೋ ಒಂದ್ ಸ್ವಲ್ಪ ಮುಟ್ಟಕ್ ಬಿಡಲ್ಲ, ಹಂಗ್ ನೋಡ್ಕೊಂತೀನಿ.
2: ಗಿಡ ಬೆಳಸಿ
3: ಪರಿಸರ ಉಳಿಸಿ,
2: ಗಿಡ ಬೆಳಸಿ
3: ಪರಿಸರ ಉಳಿಸಿ.
4: ಪರಿಸರದ ಕುರಿತಾದಂತಹ ಕಿರು ನಾಟಕವನ್ನ ಪ್ರಸ್ತುತಪಡಿಸಿದ ಎಲ್ಲ ಪುಟಾಣಿ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ, ನೋಡಿದ್ವಲ್ಲ ಸ್ನೇಹಿತರೆ, ಗಿಡವನ್ನ ಬೆಳೆಸದೆ ಕಾಡನ್ನ ಕಡಿದ್ರೆ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ. ನಾವು ಕಾಡನ್ನ ನಾಶ ಮಾಡ್ತಾ ಹೋದಾಗೂ ಕಾಡನ್ನೇ ನಂಬಿಕೊಂಡು ಕಾಡಲ್ಲಿ ವಾಸವಾಗಿರುವಂತಹ ಕಾಡು ಪ್ರಾಣಿಗಳಿಗೆ ಜೀವಕ್ಕೆ ಇಷ್ಟು ಅಪಾಯ ಆಗಿದೆ, ಅದಕ್ಕೆ ಆಹಾರ ಸಿಗ್ತಾ ಇಲ್ಲ, ಅದರ ಜೀವನ ಸಂಕಷ್ಟದಲ್ಲಿದೆ ಎಂಬುದರ ಕುರಿತಾದಂತಹ ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸಿದ ಎಲ್ಲ ಪುಟಾಣಿ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ 4ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಯೊಂದನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
4: ನನ್ನ ಹೆಸರು ಆನಂದ್ ಗುತ್ತಿ, ನಾನು 5ನೇ ತರಗತಿ ಓದುತ್ತಿದ್ದೇನೆ GHPS ಒಡ್ಡಿನಕೊಪ್ಪ.
5: ನನ್ನ ಹೆಸರು ಯಶು, ನಾನು 5ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು 4ನೇ ತರಗತಿ ಓದುತ್ತಿದ್ದೇನೆ.
7: ನನ್ನ ಹೆಸರು ರಾಹುಲ್, ನಾನು 4ನೇ ತರಗತಿ ಓದುತ್ತಿದ್ದೇನೆ.
8: ನನ್ನ ಹೆಸರು ಯುವರಾಜ್, ನಾನು 4ನೇ ತರಗತಿ ಓದುತ್ತಿದ್ದೇನೆ.

0: ಧನ್ಯವಾದಗಳು.
1: ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ. ನಾನು ತೇಜಸ್ವಿನಿ, 6ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಣ್ಣಿನಕೊಪ್ಪ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನ್ವಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
2: ನಾವು ಈಗ ಕನ್ನಡಿಗರ ಬಗ್ಗೆ ಹೇಳುತ್ತೇವೆ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಜನನ 29/12/1904. ಇವರ ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಅವರ ಜನ್ಮಸ್ಥಳ ತೀರ್ಥಹಳ್ಳಿಯ ಕುಪ್ಪಳ್ಳಿ. 1967 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಶ್ರೀರಾಮಾಯಣ ದರ್ಶನಂ.
3: ದಾರ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜನನ 31/1/1896. ಇವರ ತಂದೆ ರಾಮಚಂದ್ರ, ತಾಯಿ ಅಂಬಿಕಾ. ಅವರ ಜನ್ಮಸ್ಥಳ ಧಾರವಾಡ. 1973 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ನಾಕುತಂತಿ.
2: ಕೆ ಶಿವರಾಮ ಕರಂತ ಅವರ ಪೂರ್ಣ ಹೆಸರು ಕೋಟ ಶಿವರಾಮ ಕರಂತರು. ಜನನ 10/10/1902. ಇವರ ತಂದೆ ಶೇಷ ಕರಂತರು, ತಾಯಿ ಲಕ್ಷ್ಮೀ ಕರಂತರು. ಅವರ ಜನ್ಮಸ್ಥಳ ಉಡುಪಿಯ ಕೋಟ. 1977 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಮೂಕಜ್ಜಿಯ ಕನಸುಗಳು.
3: ಮಾಸ್ತಿ ವೆಂಕಟೇಶ ಅಯ್ಯಂಗರ್. ಜನನ 6/6/1891. ಇವರ ತಂದೆ ರಾಮಸ್ವಾಮಿ, ತಾಯಿ ತಿರುಮಲ್ಲಮ್ಮ. 1983 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಚಿಕ್ಕವೀರ ರಾಜೇಂದ್ರ.
2: ವಿ ಕೃ ಗೋಕಾಕ್ ಅವರ ಪೂರ್ಣ ಹೆಸರು ವಿನಾಯಕ ಗೋಕಾಕ್. ಜನನ 9/8/1909. ತಂದೆ ಕೃಷ್ಣರಾವ್, ತಾಯಿ ಸುಂದರಬಾಯಿ. ಅವರ ಜನ್ಮಸ್ಥಳ ಹಾವೇರಿಯ ಸಣನೂರು. 1990 ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಸಮಗ್ರ ಸಾಹಿತ್ಯ.
3: ಯು ಆರ್ ಅನಂತಮೂರ್ತಿ ಅವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಜನನ 21/12/1932. ಇವರ ತಂದೆ ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಭಾಮ. ಅವರ ಜನ್ಮಸ್ಥಳ ಶಿವಮೊಗ್ಗದ ತೀರ್ಥಹಳ್ಳಿ. 1994 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಸಮಗ್ರ ಸಾಹಿತ್ಯ.
2: ಗಿರೀಶ್ ಕಾರ್ನಾಡ್ ಅವರ ಪೂರ್ಣ ಹೆಸರು ಗಿರೀಶ್ ರಘುನಾಥ ಕಾರ್ನಾಡ್. ಜನನ 19/5/1938. ಇವರ ತಂದೆ ರಘುನಾಥ್, ತಾಯಿ ಕೃಷ್ಣಬಾಯಿ. ಅವರ ಜನ್ಮಸ್ಥಳ ಮಹಾರಾಷ್ಟ್ರ. 1998 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಸಮಗ್ರ ಸಾಹಿತ್ಯ.
3: ಚಂದ್ರಶೇಖರ್ ಕಂಬಾರ ಅವರ ಪೂರ್ಣ ಹೆಸರು ಚಂದ್ರಶೇಖರ ಕಂಬಾರ. ಜನನ 2/1/1937. ಅವರ ತಂದೆ ಬಸವಣ್ಣಪ್ಪ, ತಾಯಿ ಚೆನ್ನಮ್ಮ. ಅವರ ಜನ್ಮಸ್ಥಳ ಬೆಳಗಾವಿ. 2010 ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಸಮಗ್ರ ಸಾಹಿತ್ಯ.
2: ಧನ್ಯವಾದಗಳು.
1: ಜ್ಞಾನಪೀಠ ವಿಜೇತರ ಪರಿಚಯವನ್ನ ತಿಳಿಸಿದಂತಹ ತೇಜಸ್ವಿನಿ ಮತ್ತು ಮಾನ್ಯಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿನಿ ಉಷಾ ಇವರು ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ, ಬನ್ನಿ.
4: ನನ್ನ ಹೆಸರು ಉಷಾ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ. ನಾನು ಈಗ ಕೊರವಂಜಿ ಹಾಡು ಹೇಳುತ್ತೇನೆ. ಬೀದಿ ಬೀದಿಯ ಮೇಲೆ ಹೊರಟಾಳು ಕೊರವಂಜಿ ಕೇರಿ, ಕೆರಿಯ ಮೇಲೆ ಹೊರಟಾಳು. ಬೀದಿ ಬೀದಿಯ ಮೇಲೆ ಹೊರಟಾಳು ಕೊರವಂಜಿ ಕೇರಿ, ಕೆರಿಯ ಮೇಲೆ ಹೊರಟಾಳು. ಕಣಿಯೋ ಕಣಿಯೋ ಎಂದು ಸಾರ್ಯಾಳು, ಕಣಿಯೋ ಕಣಿ

ಅವನು ಕಂಡವಳಲ್ಲ, ಚತುರತನಕ್ಕೆ ನಾ ಹೋದವಳಲ್ಲ, ಸತ್ಯದ ಮಾರ್ಗವ ಬಿಟ್ಟವಳಲ್ಲ, ಅಧರ್ಮಕ್ಕೆ ಎಂದು ಹೋದವಳಲ್ಲ.

ನುಡಿಯಬಲ್ಲೆ, ರಾಶಿಗಳ ನೋಡಬಲ್ಲೆ, ದೋಷಗಳ ಹೇಳಬಲ್ಲೆ, ಒಳ್ಳೆ ಕಣಿ ಹೇಳಬಲ್ಲೆ, ಒಳ್ಳೆ ಕಣಿ ನುಡಿಯಬಲ್ಲೆ, ರಾಶಿಗಳ ನೋಡಬಲ್ಲೆ, ದೋಷಗಳ ಹೇಳಬಲ್ಲೆ, ಮೊಂಡತನ

0: ಕೊಳ್ಳೆನವ್ವ ತದ್ದಿನದಿನ್ ದಿನದಿನ್ ತದ್ದಿನದಿನ್ ದಿನದಿನ್ ಜಯವೇ ಜಯವು ನಿಮ್ಮ ಮನೆಗಮ್ಮ ರಾಮ ರಾಮನೇ ನುಡಿಯೋ ರಾಮ ಆ ಬೀದಿ ಬೀದಿಯ ಮೇಲೆ ಹೊರಟಾಳು ಕರವಂಜಿ ಕೇರಿ ಕೆರಿಯ ಮೇಲೆ ಹೊರಟಾಳು ಬೀದಿ ಬೀದಿಯ ಮೇಲೆ ಹೊರಟಾಳು ಕೊರವಂಜಿ ಕೇರಿ ಕೆರಿಯ ಮೇಲೆ ಹೊರಟಾಳು ಕಣಿಯೋ ಕಣಿಯೋ ಎಂದು ಸಾರ್ಯಾಳು ಕಣಿಯೋ ಕಣಿಯೋ ಎಂದು ಸಾರ್ಯಾಳು ಬಾರವ್ವ ಕೊರವಂಜಿ ಬಾರೆ ನಮ್ಮನೆಗೆ ಬಾರವ್ವ ಕೊರವಂಜಿ ಬಾರೆ ನಮ್ಮನೆಗೆ ಧನ್ಯವಾದಗಳು.
1: ಹಾಡನ್ನು ಹೇಳಿದಂಥ ಉಷೆಗೆ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನು ಆಲಿಸಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಾರ ಸಹ ಇದೇ ಶಾಲೆಯ ಮಕ್ಕಳ ಇನ್ನಷ್ಟು ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮವನ್ನ ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೆ ಹಾಗೆ ಈ ಕಾರ್ಯಕ್ರಮ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಇತರ ಶಿಕ್ಷಕರಿಗೆ ಹಾಗೆ ಎಸ್ಟಿಎಂಸಿ ಸದಸ್ಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇದೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
9: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
8: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಷ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
10: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698909 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಭಾನುವಾರದ ಸ್ಪೆಷಲ್ ಕಾರ್ಯಕ್ರಮ, ಮಧುರ ಗಾನ ಕಾರ್ಯಕ್ರಮ. ಎಸ್, ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನದ ಮಧುರ ಗಾನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್, ಕನ್ನಡದ ಮಾತು ಚೆಂದ, ಕನ್ನಡದ ನುಡಿ ಚೆಂದ, ಎಸ್, ಎಲ್ಲವೂ ಚೆಂದ ಚೆಂದ ಅಲ್ವಾ? ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಿತರೆ, ಕನ್ನಡ ನಾಡು ನುಡಿ ಸಂಸ್ಕೃತಿ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈ ದಿನ ನಿಮ್ಮ ನೆಚ್ಚಿನ ಕನ್ನಡದ ಗೀತೆಯನ್ನು ಹಾಡಬೇಕಾಗತ್ತೆ. ಸೊ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686092799 6860 9627 9. ಒಂದಲ್ಲ ಎರಡಲ್ಲ ಸಾವಿರಾರು ಗೀತೆಗಳಿವೆ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದರಲ್ಲಿ ನಿಮ್ಮ ಒಂದು ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಮಧುರಗಾನ ಕಾರ್ಯಕ್ರಮದಲ್ಲಿ ಮಧುರವಾಗಿ ಹಾಡ್ತಾ ಎಂಜಾಯ್ ಮಾಡಿ ಈ ಸಂಡೇನ, ಈ ದಿನದ ಭಾನುವಾರನ ಮತ್ತಷ್ಟು ಖುಷಿಯಾಗಿರಲಿಕ್ಕೆ ನಿಮಗೆ ಅದೊಂದು ಎಸ್ ಕಾರಣ ಆಗತ್ತೆ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಸ್ನೇಹಿತರೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಜೊತೆಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9687 9627 9. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ. ಎಸ್, ನಾನು ಆಗಲೇ ಹೇಳಿದೆ ಸಾಕಷ್ಟು ಗೀತೆಗಳಿವೆ ಅಂತ. ಕಾವೇರಮ್ಮ ಕಾಪಾಡಮ್ಮ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಕರುನಾಡೆ ಕೈ ಚಾಚಿದೆ ನೋಡೇ. ಈ ರೀತಿಯಲ್ಲಿ ಇನ್ನು ಸಾಕಷ್ಟು ಗೀತೆಗಳಿವೆ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಒಬ್ಬರಿಗೆ ಒಂದು ಗೀತೆಯನ್ನು ಹಾಡುವಂತಹ ಅವಕಾಶ ಇರುತ್ತೆ. ಸೊ ನಿಮಗೆ ಸಾಹಿತ್ಯ ಆಚೆ ಈಚೆ ಆದರೆ ಮರ್ತೋಗತ್ತೆ ಅಂತ ನಿಮಗೆ ಫೀಲ್ ಆದರೆ ಸ್ನೇಹಿತರೆ, ಒಂದು ಶೀಟಲ್ಲಿ ಬರ್ಕೊಳ್ಳಿ, ಬರ್ಕೊಂಡು ಎಂಜಾಯ್ ಮಾಡ್ತಾ ಹಾಡಿ, ಖುಷಿಯಾಗಿ ಹಾಡಿ ಅಂತ ಹೇಳ್ತಾ ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ.
12: ನಮಸ್ತೆ ಮೇಡಮ್.
11: ನಮಸ್ತೆ, ಯಾರಿದು?
12: ಬೆಳಗಿನ ಶುಭೋದಯ.
11: ಶುಭೋದಯ
12: ಆರ್ಜೆ ಅವರಿಗೆ.
11: ಕಲ್ಪನಾ ಮೇಡಮ್ ಅವರ?
12: ಮೇಡಮ್
11: ಹೇಗಿದ್ದೀರಿ? ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
12: ತಿರುಗುಬಣ ಫಿಲಂ ಇಂದ.
11: ಓಕೆ, ಹಾಡಿಮ್ಮ. ಎಸ್ ಪಿ ಬಿ ಅವ್ರದ್ದು
12: ಇವತ್ತು ರಕ್ತದಾನ ಇದ್ದು.
11: ಹಾಡಿ.
12: ರಕ್ತದಾನ ಇವತ್ತು ದಿನಾಚರಣೆ ಅದ ಮೇಡಮ್. ಎಲ್ಲಾರು ಆದಷ್ಟು ರಕ್ತ ಕೊಟ್ಟು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಕರುನಾಡ ಸ್ವರ್ಗವ ಸೀಮೆ ಕಾವೇರಿ ಹುಟ್ಟಿದ ನಾಡು.
11: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ನೋಡೋಣ. ನಮಸ್ತೆ. ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಿ?
13: ನಾ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
11: ಸರ್ ಆರಾಮಾಗಿದ್ದೀನಿ. ಸುಬ್ರಹ್ಮಣ್ಯ ಸರ್,
13: ಟ್ರಿಪ್ ಆಯ್ತಾ ಮೇಡಮ್?
11: ಸರ್ ಆಯ್ತು. ನಿಮ್ದು?
13: ಆಯ್ತು ಮೇಡಮ್. ಇದು ದೋಸೆ ಆಲೂಗಡ್ಡೆ
11: ಪಲ್ಯ
13: ಪಲ್ಯದ ಚಟ್ನಿ.
11: ಸಂಡೆ ಸ್ಪೆಷಲ್?
13: ನನ್ ಮಗನ್ ಫೇವರೇಟ್ ಮೇಡಮ್, ವಾರಕ್ಕೊಂದ್ಸತಿ ನಾನು ಅದ್ ಇರ್ಲೇಬೇಕು.
11: ಓಕೆ, ಅಪ್ಪನ್ ಫೇವರೇಟ್ ಏನು?
13: ನಂದ ಮೇಡಮ್. ನಮ್ದು ಅದು ಇದು ಅಂತ ಏನಿಲ್ಲ ಮೇಡಮ್, ತಿಂಡಿ ಯಾವ್ದಾದ್ರು ಆಗುತ್ತೆ ಮೇಡಮ್.
11: ಓ ಹೌದಾ?
13: ಖಂಡಿತ ಮೇಡಮ್, ನಮ್ಮ ನಾಷ್ಟದಲ್ಲೇ ಆಗ್ಲಿ ಊಟದಲ್ಲೇ ಆಗ್ಲಿ ಆತರ ಭೇದ ಭಾವ ತೋರ್ಸಲ್ಲ ಮೇಡಮ್. ಹಾಗಾಗಿ ನಮ್ಗೆ ಯಾವ್ದಾದ್ರು ಆರಾಮಾಗಿ ಊಟ ಮಾಡ್ತೀನಿ ಮೇಡಮ್.
11: ಕಷ್ಟ ಜೀವಿಗಳಿಗೆ ಹಂಗೆ ಸುಬ್ರಹ್ಮಣ್ಯ ಸರ್,
13: ಆತರ ಬಂದಂತ ಜೀವಿಗಳೇ ಮೇಡಮ್ ಇವರು. ಹಾಗಾಗಿ ಅದ್ರದ ಅನುಭವ ಹೇಗಂತ ಗೊತ್ತಿದೆ. ಹಂಗಾಗಿ
11: ವೆರಿ ನೈಸ್ ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
13: ಮೇಡಮ್? ನಾನು ಇದು ಶರವೇಗದ ಸರ್ದಾರ ಚಿತ್ರದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು ಒಂದು ತಗೊಂಡಿದ್ದೀನಿ ಮೇಡಮ್.
11: ಓಕೆ, ಹಾಡಿ ಸರ್, ಕೇಳೋಣ.
13: ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು.
14: ಪೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ವನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಎಣ್ಣಾಗಿ, ಮನಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ, ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದ ಆಶ್ರಮ ಹೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ.
15: ಓಕೆ ಸರ್, ಓಕೆ. ಒಂದು ಅದ್ಭುತವಾದ ಗೀತೆಯನ್ನ ತುಂಬಾ,
13: ಇದು ಎಷ್ಟೇ ಬಾಲಸುಬ್ರಹ್ಮಣ್ಯ ಅವ್ರ ಕಂಠದಲ್ಲಿ ಕೇಳ್ಬೇಕು ಮೇಡಮ್, ಮತ್ತಷ್ಟು ಮೆರುಗು ನೀಡುವಂತಹ ಒಂದು ಗೀತೆ ಮೇಡಮ್.
15: ಸರ್ ಸರ್, ಖಂಡಿತ. ಓಕೆ ಸರ್, ಥ್ಯಾಂಕ್ ಯು,
13: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
15: ಎಸ್ ಸರ್. ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
16: ನಮಸ್ತೆ ಮೇಡಮ್.
15: ನಮಸ್ತೆ ಪ್ರಕಾಶ್ ಸರ್, ಹೇಗಿದ್ದೀರಿ?
16: ಚೆನ್ನಾಗಿದ್ದೀನಿ
15: ಸರ್. ಹೇಗಿದೆ ಹಾಸನ್? ಹಾಸನ್ ಅಲ್ವಾ?
16: ಇಲ್ಲ ಮೇಡಮ್, ಅರಸೀಕೆರೆ.
15: ಅರಸೀಕೆರೆ, ಓಕೆ. ಪ್ರಕಾಶ್ ಸರ್,
16: ಹೇಗ್
15: ನಡೀತಾ ಇದೆ ಕೆಲಸ ಎಲ್ಲ?
16: ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ನಡೀತಾ ಇದೆ.
15: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಈ ದಿನ?
16: ನಮ್ ಕರುನಾಡ ತಾಯಿ ಆಗಿದೆ.
15: ಎಸ್ ಸರ್, ಹಾಡಿ ಸರ್, ಹಾಡಿ. ಪರವಾಗಿಲ್ಲ, ಹಾಡಿ ಸರ್.
16: ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ.
15: ಓಕೆ, ಸೂಪರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
17: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
15: ನಮಸ್ತೆ, ಶುಭೋದಯ. ಉಮಾ ಮೇಡಮ್, ಉಮಾ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
17: ನಾವು ರಾಜ್ಕುಮಾರ್ ಗಂಧದ ಗುಡಿದ.
15: ಹಾ, ಹಾಡಿಮ್ಮ.
17: ನಾವಾಡುವ ನುಡಿ ಕನ್ನಡ ನುಡಿ, ಕಿನ್ನದ ನುಡಿ ಸಿರಿಗಂಧ.

0: ತಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಓ ಬನದಲ್ಲಿ ನಲಿಯುವ ಓಲಾಡಿ ಚೆಲುವಿನ ಬಲಿಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪವಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ನಾವಾಡುವ ನುಡಿವಿ ಗಂಧದ ಗುಡಿ. ಧನ್ಯವಾದ ಮೇಡಮ್.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಎಸ್ ಮೇಡಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
2: ಮೇಡಮ್. ನಮಸ್ತೆ.
1: ಸೋಮಶೇಖರ್ ಗುರುಗಳಿಗೆ ನಮಸ್ಕಾರ ಸರ್, ಹೇಗಿದ್ದೀರಿ?
2: ಒಂದ್ ಸ್ವಲ್ಪ ಏನೋ ಸಣ್ಣ ಕೇಳ್ತಾ ಇದೆ ಮೇಡಮ್.
1: ಸರ್ ಇವಾಗ ಓಕೆನಾ? ನಿಮ್ ವಾಯ್ಸ್ ನನಗ್ ತುಂಬಾ ಚಂದ ಕೇಳ್ತಾ ಇದೆ.
2: ಈಗ ಕೇಳ್ತಾ ಇದೆ ಮೇಡಮ್.
1: ಓಕೆನಾ? ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ನಾನು ಇವತ್ತು ಇವ್ರದ್ದು ಚಲಿಸುವ ಮೋಡಗಳು ಚಿತ್ರದಲ್ಲಿ ಮೇಡಮ್.
1: ಓ, ಜೇನು.
2: ಅದು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಅಂತ ಒಂದು.
1: ಓಕೆ, ಹಾಡಿ ಸರ್, ಹಾಡಿ.
2: ಅದನ್ನ.
1: ಓಕೆ, ಹಾಡಿ ಸರ್. ಹಲೋ.
2: ಜೇನಿನ ಆರ್ತಿನ್ ಮೇಡಮ್. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ.

0: ಹಾಗೆ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರಣ್ಣನು ರಚಿಸಿದ ಹೊನ್ನಿನ ಕವಿತೆ ಪಂಪನು ಹಾಡಿದ ಚಿನ್ನದ ಕವಿತೆ ದಾಸರು ಶರಣರು ನಾಡಿಗೆ ನೀಡಿದ ಮೇಡಮ್ ಇದು ನಾನು ಸಾಹಿತ್ಯ ಬರೆದು ಮನೇಲಿ ಇಟ್ಟಿದ್ದೆ ಮೇಡಮ್ ಜಮೀನ್ ಕಡೆ ಬಂದೆ ಇಲ್ಲಿ ಲೇಟ್ ಆಯ್ತು ನಾನು ಶುರು ಮಾಡ್ಕೊಂಡೆ
1: ಪರವಾಗಿಲ್ಲ
0: ಸ್ವಲ್ಪ ವ್ಯತ್ಯಾಸ ಆಯ್ತು
1: ಇರ್ಲಿ ಸರ್ ಪರವಾಗಿಲ್ಲ
0: ನಿಜ ಆದ್ರೆ ಇನ್ನೊಂದು ನಿಮಗೆ ಒಂದು ಯಾಕೆ ನಾನು ಧನ್ಯವಾದಗಳು ಅಂದ್ರೆ ಮೇಡಮ್ ನಾವು ಸಾಮಾನ್ಯವಾಗಿ ನಾಡು ನುಡಿ ಅಂತ ಬಂದಾಗ ನವೆಂಬರ್ ತಿಂಗಳು ನೆನಪಾಗ್ಬಿಡುತ್ತೆ
1: ಹೌದು
0: ನವೆಂಬರ್ ಒಂದು ಅಥವಾ ಆ ತಿಂಗಳಲ್ಲಿ ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದು ನೋಡ್ತೀವಿ ಆದ್ರೆ ನೀವು ಮಧ್ಯದಲ್ಲಿ ಇದನ್ನು ತಂದಿದ್ರಲ್ಲ ಹಾಗಾಗಿ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ಮೇಡಮ್
1: ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್
0: ಧನ್ಯವಾದಗಳು
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ ನಮಸ್ತೆ
2: ಹಲೋ
1: ನಮಸ್ತೆ
2: ನಮಸ್ಕಾರ ಮೇಡಮ್ ಗುಡ್ ಮಾರ್ನಿಂಗ್ ನಾನು ಬ್ರಹ್ಮಾನಂದ್ ರಾನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ
1: ಸರ್ ಎಸ್ ಸರ್ ರಾನಡೆ ಸರ್
2: ಮೇಡಮ್ ತಿಂಡಿ ಆಯ್ತಾ
1: ಆಯ್ತು ಸರ್ ನಿಮ್ದು ಆಯ್ತಾ
2: ನಮ್ಮ ತಿಂಡಿ ಮಾಡ್ತಾ ಇದ್ದೆ ಕಾಲ್ ಟ್ರೈ ಮಾಡ್ತಿದ್ದೆ ಸಿಕ್ಬಿಡ್ತು
1: ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಏನ್ ಕತೆ
2: ಇಲ್ಲ ಮೇಡಮ್ ಇಲ್ಲ ಸ್ಪೀಕರ್ ಏನ್ ಆನ್ ಮಾಡಿಲ್ಲ
1: ಓಕೆ ಓಕೆ
2: ಮೇಡಮ್ ಅದೇ ಇವತ್ತು ಕನ್ನಡ ನಾಡು ನುಡಿ ಬಗ್ಗೆ ಹಾಡ್ಬೇಕು ಅಂತ ಹೇಳ್ತಾ ಇದ್ರಿ
1: ಹೌದು
2: ಅಲ್ವಾ ಮೇಡಮ್
1: ಹೌದು ಸರ್ ಹಾಡಿ
2: ನಾನು ಅದೇ ನಾಗರ ಔಚಿತ್ರದಿಂದ ಹಾಡ್ತೀನಿ
1: ಹಾಡಿ ಹಾಡಿ
2: ಕನ್ನಡ ನಾಡಿನ ವೀರಮಣಿ ಅಂತ ಕನ್ನಡ ನಾಡಿನ ವೀರರ ಮಣಿಗ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಕನ್ನಡ ನಾಡಿನ ವೀರರ ಮಣಿಗ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಮಾಡಿಸಿದ ಕರಿಯ ಮಾಡವಾಡಗಡಿಸಿದ ಮದಕರಿ ನಾಯಕರಾಳಿದ ಕೋಟೆ ಪುಣ್ಯ ಭೂಮಿಯೋಗಿ ಬೀಡು ಸಿದ್ಧರು ಹರಿಸಿದ ಸಿರಿನಾಡು ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಸಾಕು ಮೇಡಮ್ ಇಷ್ಟೇ
1: ಓಕೆ ಸರ್ ಓಕೆ ಥ್ಯಾಂಕ್ ಯು
2: ಮೇಡಮ್ ಥ್ಯಾಂಕ್ ಯು ಸೋ ಮಚ್
1: ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
3: ಹಲೋ ನಮಸ್ತೆ ರೀ ಮೇಡಮ್
1: ನಮಸ್ತೆ ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರು
3: ಹ್ಞೂ ಮೇಡಮ್ ಆರಾಮದಿರಿ
1: ಸರ್ ಆರಾಮಾಗಿದ್ದೀನಿ ಹೇಗಿದೆ ಬಿಜಾಪುರ್
3: ಬಿಜಾಪುರ್ ಏನ್ರಿ ಮೇಡಮ್ ಮಳಿ ಇಲ್ರಿ ಬರೀ ಬಿಸಿಲ ಗಾಳಿ ಜೋರ್ರಿ ಮೇಡಮ್ ಮಳಿ ಇಲ್ಲ ಏನಿಲ್ಲ 15 ದಿನ ಆಯ್ತು ಮಳಿ
1: ಆಗಲಾರ್ದಕ್ಕೀತನ್ನಿದಿರಿ
3: ನಾವೊಂದು ಹಾಡ್ತೀನಿ ನೋಡ್ರಿ ಮೇಡಮ್ ಅದು ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕ್ರಿ
1: ಓಕೆ ಸರ್
3: ತುಂಬ ಸ್ವಲ್ಪ ಹಾಡ್ತೀನಿ ಬರ್ತದ ನೋಡಿದ್ರಿ ಮೇಡಮ್ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ಇದು ಓಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ಇದು ಇದು ಓಡಿಸುವ ಬಂಡಿ ಕಾಶಿ ವಿಶ್ವನಾಥ ನೋಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಡಿಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರಾದ ಬಾಳಲ್ಲಿ ಗೊಂಬೆ ನೋಡು ಐವಳ್ಳಿ ಚಂದನ ತೂಕ ಮಾಡು ಆಡೋಕೆ ಒಂದೇ ಭಾಷೆ ನೋಡೋಕೆ ಕೋಟಿ ಭಾಷೆ ಒಂದೇ ಭಾಷೆ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಜ್ಞಾನಕ್ಕೆ ಭೂಮಿ ಇದು ಪ್ರೇಮಕ್ಕೆ ಸ್ವರ್ಗವಿದು
1: ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ
3: ಧನ್ಯವಾದ ನಮಸ್ತೆ ರೀ ಮೇಡಮ್
1: ಎಸ್ ಸರ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
4: ಹಲೋ ನಮಸ್ತೆ ಮೇಡಮ್
1: ನಮಸ್ತೆ ಮಹೇಶ್ ಸರ್ ಹೇಗಿದ್ದೀರಿ
4: ಆರಾಮಿದೆ ಮೇಡಮ್
1: ಹೇಗಿದೆ ಶಿಕಾರಿಪುರ
4: ಶಿಕಾರಿಪುರ ಇನ್ನೆಂತ ಫುಲ್ ಕ್ರೌಡ್ ಮೇಡಮ್ ಅದ್ರ ಬೇರೆ ಲಾಸ್ಟ್ ಆಂಜನೇಯ ನೋಡ್ಬೇಕಲ್ಲ ಮೇಡಮ್ ಅಧಿಕ ಮಾಸದ ಲಾಸ್ಟ್ ಶನಿವಾರ ಬಂದಿತ್ತಲ್ಲ ಮೇಡಮ್ ಹಾಗಾಗಿ ನಿನ್ನೆ ಅಂತೂ ಫುಲ್ ಟ್ರಾಫಿಕ್ ಮೇಡಮ್
1: ಜಾತ್ರೆ ಟೈಪ್
4: ಜಾತ್ರೆ ಅದಂಗೆ ಆಗ್ಬೇಕು ಮೇಡಮ್
1: ಓಕೆ ಸರ್ ಓಕೆ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್
4: ಈ ನಮ್ಮ ನಾಡಿ ಚಂದವು ಈ ನಮ್ಮ ನುಡಿ ಚಂದವು ಈ ನಮ್ಮ ನಾಡಿ ಚಂದವು ಗಿರಿಗಿರಿಯಲ್ಲಿ ಬೆಳು ಬೆಳಕುತ್ತ ಹರಿಯುವ ನದಿ ಚೆನ್ನ ಹಸು ಹಸಿರಿನ ನತಲತೆಯಲ್ಲಿ ಅರಳಿದ ಸುಮ ಚೆನ್ನ ಗಿಡ ಮರದಲ್ಲಿ ಅರಗಿಳಿಗಳ ಚಿಲಿಪಿದು ಚೆನ್ನ ಓ ಓ ಓ
1: ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್ ಸರ್, ಓಕೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ತೆ.
5: ಹಲೋ,
1: ನಮಸ್ಕಾರ.
5: ನಮಸ್ಕಾರ ಲಕ್ಷ್ಮಿ ಅವರಿಗೆ.
1: ನಮಸ್ತೆ ಶಾಂತಾ ಮೇಡಮ್,
5: ಹೇಗಿದ್ದೀರಾ?
1: ಆರಾಮ್ ಮೇಡಮ್, ಆರಾಮ್.
5: ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮ್ಮ ಕೇಳುವ ಮಿತ್ರರಿಗೆ ಮತ್ತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್, ನಿಮಗೂ ಕೂಡ.
5: ಥ್ಯಾಂಕ್ ಯು.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ಅಮೃತಗಳಿಗೆ ಹಾಡ್ತಾ ಇದ್ದೀನಿ.
1: ಹಾಡಿಮಾ.

0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದು ತುಂಬಾ ಒಂದು ಒಳ್ಳೆ ಗೀತೆಯನ್ನ ಕೇಳಿಸಿದ್ರಿ. ಥ್ಯಾಂಕ್ ಯು,
1: ಥ್ಯಾಂಕ್ ಯು.
0: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ ಶ್ಯಾಮ್ ಸರ್.
2: ಲಕ್ಷ್ಮಿ ಮೇಡಮ್.
0: ಎಸ್ ಸರ್. ಶ್ಯಾಮ್ ಸರ್, ಹೇಗಿದ್ದೀರಿ?
2: ತುಂಬಾ ದಿನಗಳ ನಂತರ ನಾನು ಕರೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ?
0: ನಾನು ಆರಾಮ್ ಸರ್, ಆರಾಮ್ ಸರ್. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಮ್ಮ ವಿಷ್ಣು ದಾದಾವರ ಒಂದು ಗೀತೆ
0: ಹಾಡಿ ಸರ್.
2: ಮೋಜುಗಾರ ಸೊಗಸುಗಾರ ಚಿತ್ರದಿಂದ.
0: ಓಕೆ ಸರ್, ಡನ್.
2: ಕನ್ನಡಕ್ಕೆ ಸಿದ್ಧ, ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.

ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ನಲಿದಾಡೋ ನೀರಿವಳು ನಾವು ಉಸಿರಾಡೋ ಕಾಡಿವಳು ಬರೆಯೋರ ತವರೂರು

0: ಮಧುರ ಮಧುರ ಇದು ಅಮರ ಅಮರ ಇದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ನಮ್ಮ ಕಾಪಾಡೋ ಗುರು ಇವಳು ಓಕೆ
1: ಓಕೆ ಸರ್ ಸೂಪರ್ ಥ್ಯಾಂಕ್ ಯು
0: ಥ್ಯಾಂಕ್ ಯು ವೆರಿ ಮಚ್ ನಮ್ಮ ವಿಷ್ಣು ಅವರು ಹಾಡಿರೋದೇ ಹಾಡನ್ನ ನಾನು ಹಾಡಿದ್ದೆ
1: ಸರ್ ಅದ್ಭುತವಾದಂತ ಗೀತೆ ತುಂಬಾ ಚಂದ ಪ್ರೀತಿಯಿಂದ ಹಾಡಿದ್ರಿ ಥ್ಯಾಂಕ್ ಯು
0: ನಮ್ಮೆಲ್ಲ ಕೇಳುಗರು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರೆ ಎಲ್ಲಾ ಕೇಳುಗರು ಕೂಡ ನಮ್ಮ ಕಡೆಯಿಂದ ಶುಭೋದಯ
1: ಸರ್ ಥ್ಯಾಂಕ್ ಯು ಸರ್ ಸ್ನೇಹಿತರ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ ವಿರಾಮದ ನಂತರ ಮಧುರಗಾನ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
2: ರಾಜು ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ ಈಗ ಹೇಗಿದ್ಯಾ
3: ರಾಮು ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ
2: ಹೌದಾ ಅಲ್ವೋ ರಾಜು ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ ನಿಜಾನಾ
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ
3: ಖಂಡಿತ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್ ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ ಇದಲ್ಲದೆ ಸ್ಟಾರ್ ಹೆಲ್ತ್ ವಿಡಾಲ್ ಟಿಟಿಕೆ ಮೆಡಿ ಅಸಿಸ್ಟ್ ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ ಇದರ ಜೊತೆಗೆ ವಿಶೇಷ ಪ್ಯಾಕೇಜ್ ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು 20 ವರ್ಷದ ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್

0: ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಆ ಸಂಸ್ಕೃತಿಯ ಸೊಗಡನ್ನ ಸೂಸುವಂತಹ ಗೀತೆಗಳನ್ನ ನೀವು ಮಧುರ ಗಾನ ಕಾರ್ಯಕ್ರಮದಲ್ಲಿ ಹಾಡ್ಬೋದು. 9860996289 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಕನ್ನಡದ ಗೀತೆಯನ್ನ ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ.
2: ಹಲೋ,
1: ನಮಸ್ತೆ.
2: ನಮಸ್ತೆ. ನಮಸ್ತೆ ಅಮ್ಮ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೇವೆ, ಆರಾಮಿದ್ದೀವಿ. ಮನೆಯೆಲ್ಲ ಚೆನ್ನಾಗಿದ್ದೀರಾ?
1: ಎಸ್ ಸರ್, ಆರಾಮ್ ಸರ್. ಹೇಗಿದೆ ಸಾಗರ?
2: ತಿಂಡಿ ಮಾಡ್ಕೊ ಬಂದ್ರ ಹಂಗೆ ಬಂದ್ರ ಗಡ್ಬಿಡಿಯಲ್ಲೇ?
1: ಆಯ್ತು ಸರ್, ತಿಂಡಿ. ನಿಮ್ಮ ಒಂದು ಕಾಳಜಿಗೆ ಧನ್ಯವಾದಗಳು ಸರ್.
2: ಸಂತೋಷ
1: ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಈಗ ನಾನೇ ಬರ್ದದ ಎಲ್ಲ ಅಥವಾ ಸಿನಿಮಾ ಎಲ್ಲ?
1: ಅಯ್ಯ ಸರ್, ಇನ್ನೂ ಖುಷಿ ಆಗತ್ತೆ ನಿಮ್ಮ ಒಂದು ಸ್ವಯಂ ರಚಿತ ಗೀತೆಯನ್ನ ಕೇಳಕ್ಕೆ.
2: ಏನೋ ಒಂದ್ ಸಣ್ಣಕ್ಕೊಂದು ಆಬಿ ಕಣಮ್ಮ.
1: ಕರೆಕ್ಟ್ ಸರ್, ಒಳ್ಳೇದು
2: ಒಳ್ಳೇದಲ್ಲ. ಇದು ನಮ್ಮ ನಾಡು, ಇದು ನಮ್ಮ ಭಾಷೆ, ನಾವೇ

0: ಜಾತಿ ಬೀದವೆಲ್ಲ ಮರೆತು ಮೇಲು ಕೀಳು ತೊರೆದು ನಾವು ಕಲಾರಂಗದಲ್ಲಿ ನಾವು ಒಂದಾಗೋಣ, ಈ ಕನ್ನಡದ ಮಣ್ಣಿನಲ್ಲಿ ಬೆರೆಯೋಣ. ಗಾನಯೋಗಿ ಪಂಚಾಕ್ಷರಿ ಜನಿಸಿದಂತ ನಾಡಲ್ಲಿ, ವೀರರಾಣಿ ಚೆನ್ನಮ್ಮ ಹೋರಾಡಿದ ನಾಡಲ್ಲಿ, ಕ್ರಾಂತಿಯೋಗಿ ಬಸವಣ್ಣ ಹರಸಿದಂತ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರಲ್ಲವೇ, ಹುಟ್ಟಿದ ನಾವೆಲ್ಲರೂ ಧನ್ಯರಲ್ಲವೇ. ಇದು ನಮ್ಮ ನಾಡು, ಇದು ನಮ್ಮ ಭಾಷೆ. ಶ್ರೀಗಂಧ ಸೌಗಂಧ ಬೆಳೆಯೋ ದೊರೆಯುವಂತ ನಾಡಲ್ಲಿ, ಬಂಗಾರ ಶೃಂಗಾರ ದೊರೆಯುವಂತ ನಾಡಲ್ಲಿ, ಜೋಗದ ಸಿರಿ ಬೆಳಕಿನಲ್ಲಿ ಬೆಳಗುವಂತ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರಲ್ಲವೇ, ಹುಟ್ಟಿದ ನಾವೆಲ್ಲರೂ ಧನ್ಯರಲ್ಲವೇ. ತುಂಗಭದ್ರ ಇನ್ನು ಸ್ವಲ್ಪ ಇದೆ, ತುಂಗಭದ್ರ ಕಾವೇರಿ ಹರಿಯುವಂತ ನಾಡಲ್ಲಿ, ಕೃಷ್ಣ ಗೋದಾವರಿ ಹಚ್ಚ ಹಸಿರ ಸಿರಿಯಲ್ಲಿ, ತುಂಗಭದ್ರೆ ಕಾವೇರಿ ಹರಿಯುವಂತ ನಾಡಲ್ಲಿ, ಕೃಷ್ಣ ಗೋದಾವರಿ ಹಚ್ಚ ಹಸಿರ ಸಿರಿಯಲ್ಲಿ, ಮೈಸೂರು ವಿಜಯನಗರ ಸಾಮ್ರಾಜ್ಯದ ನೆರಳಿನಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರಲ್ಲವೇ, ಹುಟ್ಟಿದ ನಾವೆಲ್ಲರೂ ಧನ್ಯರಲ್ಲವೇ. ಇದು ನಮ್ಮ ನಾಡು, ಇದು ನಮ್ಮ ಭಾಷೆ. ಥ್ಯಾಂಕ್ ಯು ಅಮ್ಮ.
1: ಓಕೆ ಸರ್, ಓಕೆ, ತುಂಬಾ ಚಂದ ಬರ್ದಿದ್ದೀರಿ, ಹಾಗೆ ಸೊಗಸಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಅವಕಾಶಕ್ಕೆ ಧನ್ಯವಾದಗಳು ತಮಗೆ.
1: ಖಂಡಿತ ಖಂಡಿತ, ಇದು ಒಂದು ಒಳ್ಳೆ ಕಲೆ ಇದೆ ಸರ್ ನಿಮ್ಮ ಹತ್ರ. ಈ ಕಲೆನ ಉಳಿಸಿ ಬೆಳೆಸಿ ಈ ಗೀತೆಗಳನ್ನೆಲ್ಲ ಒಂದು ಬುಕ್ ಅಲ್ಲಿ ಬರ್ದಿಡಿ.
0: ಹಿಂಗೆ ಎಲ್ಲರೂ ಹಿಂಗೆ ಸಂತೋಷಕ್ಕಾಗಿ ಒಂದ್ ಸ್ವಲ್ಪ ಹಿಂಗೆ ಬರ್ಕೊಳ್ಳೋದಮ್ಮ.
1: ಖಂಡಿತ ಖಂಡಿತ ಸರ್, ಥ್ಯಾಂಕ್ ಯು.
0: ಒಳ್ಳೇದು, ನಿಮ್ಮಂತರ ಒಂದು ಸೂತ್ರ ಇದೆಯಲ್ಲ ದಾರಿ ತೋರಿಸೋದು, ಅದು ಇನ್ನೂ ನಮ್ಗೆ ಸಂತೋಷದ ಮಾತು.
1: ಇಲ್ಲ ಸರ್, ಇಲ್ಲ ಸರ್, ನೀವು ನಮ್ಗಿಂತ ಹಿರಿಕರು, ನೀವು ನಮ್ಗೆಲ್ಲ ದಾರಿ ದೀಪ ಆಗ್ಬೇಕು. ಥ್ಯಾಂಕ್ ಯು.
0: ಆಗ್ಲೇ ಒಳ್ಳೇದಮ್ಮ, ಒಳ್ಳೇದು, ಒಳ್ಳೇದು.
1: ಆಕ್ಚುಲಿ ಸಹಜವಾಗಿ ಹೇಳ್ಬೇಕಂದ್ರೆ ನಮ್ಮೆಲ್ಲ ಪ್ರೀತಿಯ ಕೇಳುಗರು, ಒಬ್ರಿಗಿಂತ ಒಬ್ರು ತುಂಬಾ ಚಂದ ಬುದ್ಧಿವಂತರು, ತಿಳ್ಕೊಂಡಿರುವಂತವ್ರು, ಜ್ಞಾನಿಗಳು. ಎಸ್, ಇಷ್ಟೆಲ್ಲ ಆಸಕ್ತಿಯಿಂದ ಖುಷಿಯಿಂದ ನಮ್ಮೊಟ್ಟಿಗೆ ಮಾತಾಡ್ತಿರಲ್ವಾ. ಎಸ್, ನಾವು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೇ ಆಗತ್ತೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ
2: ಮೇಡಮ್. ನಮಸ್ತೆ ಮೇಡಮ್, ಮಾಲಕ್ಷ್ಮಿ ಮೇಡಮ್.
1: ಓಹೋ, ಕೃಷ್ಣಪ್ಪ ಸರ್.
2: ಹಾ ಮೇಡಮ್, ಆರಾಮಿದ್ರೆ ಮೇಡಮ್?
1: ಎಸ್ ಸರ್, ಇವತ್ತು ಡ್ಯೂಟಿ ರಜಾ.
2: ಹಾ ರಜಾ ಮೇಡಮ್, ಅದಕ್ಕೆ ಟ್ರೈ ಮಾಡ್ತಾ ಇದಾಗ್ಲಿಂದ ಖಾಲಿ ಬಸಿತ್ತು ಮೇಡಮ್.
1: ಸಂಡೇ ರಜಾ ಮಜಾ.
2: ಹಾ ಮೇಡಮ್.
1: ಏನ್ ಸರ್ ಸಂಡೇ ಸ್ಪೆಷಲ್?
2: ಮೇಡಮ್ ನಮ್ ತಾಯಿ ಪಲಾವ್ ಮಾಡ್ಬಿಟ್ಟಿದ್ರ ಪಲಾವ್.
1: ಅರೆ, ಓಕೆ, ನೀವೇನಾದ್ರು ಬಿರಿಯಾನಿ ಮಾಡ್ತೀರಾ ಅನ್ಕೊಂಡೆ.
2: ಇಲ್ಲ ಮೇಡಮ್, ಬಿರಿಯಾನಿ ಎಲ್ಲ ತಿನ್ನಲ್ಲ ಮೇಡಮ್.
1: ತಿನ್ನಲ್ವಾ? ಅರೆ,
2: ನಾನ್ ವೆಜ್ ಬಹಳ ಕಮ್ಮಿ ಮೇಡಮ್.
1: ಓಕೆ ಸರ್, ಓಕೆ. ಎಸ್ ಸರ್,
2: ನಾಡಗೆ ತಾಡ್ಬೋದ ಮೇಡಮ್?
1: ಹಾಡ್ತೀರಾ? ಹಾಡಿ ಹಾಡಿ.
2: ನಾಡಗೆ ತಾಡ್ತ ಮೇಡಮ್.
1: ಹಾಡಿ.
2: ಕಸ್ತೂರಿ ಕನ್ನಡದ ನಾಡು, ಇದು ಶ್ರೀಗಂಧದ ನೆಲೆ ಬೀಡು, ಇದು ಶ್ರೀಗಂಧ.

ಇದು ಶ್ರೀಗಂಧದ ನೆಲೆಬೀಡು, ಹಸಿರೊಟ್ಟು ನಲಿದಾಡುವ ಮಲೆನಾಡಿನ ತಾಯಿ, ಮುಗಿಲಿಂದ ಧರಗಿಳಿದ ಜೋಗುಳದ ಹಾಡು. ಹಸಿರೊಟ್ಟು ನಲಿದಾಡುವ ಮಲೆನಾಡಿನ ತಾಯಿ, ಮುಗಿಲಿಂದ

ಹರಿಯುತಿ ಹರುಳಿಯಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು ಕಡಿದು

0: దిక్కు దిక్కు శాంతి సుఖద కహళయ తేలి అపార కీర్తి గలిసి మెరవ భవ్య నాడిదు కర్ణాట విధువె నృత్య శిల్ప కలయ బీడిదు అపార కీర్తి. థ్యాంక్ యూ మేడం.
1: ಎಸ್ ನಾಗರತ್ನ ಮೇಡಮ್, ತುಂಬಾ ಚಂದ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ಓಹೋ, ನಮ್ಮ ಸಂತೂರ್ ಡ್ಯಾಡಿ ಅವರು. ಸರ್
2: ಕಾರ್ಯಕ್ರಮ ಪ್ರಾರಂಭ ಆಗಿದ್ದ ಪ್ರಯತ್ನ ಮಾಡ್ತಾರೆ ಇದನ್ನು ಇವತ್ತು. ನಮ್ ಬ್ಯಾಡ್ ಲಕ್.
1: ಓಕೆ,
2: ಏನ್ ಮಾಡಿದೀವಿ, ಕರೆ ಸಿಕ್ಕಿದೆ, ಖುಷಿ ಆಗಿದೆ
1: ಸರ್. ಇವಾಗ ಗುಡ್ ಲಕ್ ಆಯ್ತಲ್ವಾ ಸರ್?
2: ಹೌದು ಮೇಡಮ್, ಮಳೆ ಬರ್ತಾ ಇಲ್ಲ, ಮೋಡ ಕವಿತ ವಾತಾವರಣ. ಮಳೆ ಬರ್ಬೇಕು ನಮಗೆ, ಜಮೀನಿಗೆಲ್ಲ ಮಳೆ ನಿಲ್ದಲೆ ಒಣಗ್ತಾ ಇದೆ. ಜೊತೆಗೆ ಇವತ್ತು ಕನ್ನಡ ನಾಡು ನುಡಿ ಬಗ್ಗೆ ಕೇಳ್ತಾ ಇದ್ದೀರಾ. ನಾನೊಂದು ಹಾಡನ್ನು ಹೇಳ್ತೀನಿ.
1: ಖಂಡಿತ ಸರ್.
2: ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದು, ಅದೆಲ್ಲ ಹೇಳಿದ್ರು.
1: ಇರ್ಲಿ, ಪರವಾಗಿಲ್ಲ ಸರ್.
2: ಕನ್ನಡ ನಾಡಿನ ವೀರ ರಮಣೀಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರ ರಮಣೀಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ

0: ಕಿನಕೋಟೆ ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ ಪುಣ್ಯ ಭೂಮಿಯು ಈ ನಾಡು ಸಿದ್ಧರು ಹರಸಿದ ಸಿರಿನಾಡು ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ.
1: ಧನ್ಯವಾದ. ಸೂಪರ್ಬ್ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮಹಾಲಕ್ಷ್ಮಮ್ಮ.
1: ನಮಸ್ತೆ. ಓಕೆ, ಆಶಾ ಪ್ರಕಾಶ್ ಅವರೇ, ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಪೋಸ್ಟ್ ಮಾಸ್ಟರ್.
1: ಓಕೆ, ಹಾಡಿ.

ನಡಿಗರು ನೀನೆಂಬ ಅಭಿಮಾನವಿರಲಿ, ನದಿಗಳೆ ನಿತು ಹರಿದವೋ ತಾಯಿ ಪಾದ ತೊಳೆಯಲು, ಕಂದದ ಜನ್ಮ ಸಾರ್ಥಕ ಪುಣ್ಯ.

0: കന്നടികർ നീ നിമ്പ അഭിമാന വിരലി അഭിമാന വിരലി.
1: ഓക്കെ, താങ്ക് യു.
0: സന്തോഷ,
1: താങ്ക് യു, താങ്ക് യു സോ മച്ച്. ಒಂದೊಳ್ಳೆ ಗೀತೆನ ಆಯ್ಕೆ ಮಾಡಿಕೊಂಡು ತುಂಬ ಸೊಗಸಾಗಿ ಹಾಡಿದ್ರಿ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ, ಹಲೋ. ಓಕೆ, ತುಂಬಾನೇ ಡಿಸ್ಟರ್ಬೆನ್ಸ್ ಇತ್ತು, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ
1: ಶೆಟ್ರೆ, ಹೇಗಿದ್ದೀರಿ? ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಒಂದು ಸಿನಿಮಾ ಕಥೆಯಿಂದ. ಕನ್ನಡ ಕನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಕನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಎಂದು. ಸರಿ ಪುನಃ ಹೇಳ್ತೀನಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ದಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ದಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ಕಾರ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಿ?
3: ಕೇಳಿಸ್ತಾ ಇದೆಯಾ ಮೇಡಮ್?
1: ಸರ್, ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇದೆ, ಮಾತಾಡಿ ಸರ್.
3: ಹಲೋ, ನಮಸ್ಕಾರಗಳು.
1: ನಮಸ್ತೆ ಸರ್, ನಿಮ್ಗೂ ಕೂಡ ನಮಸ್ತೆ.
3: ಆಯ್ತು, ಹೇಗಿದ್ದೀರಾ ಮಹಾಲಕ್ಷ್ಮಿ ಮೇಡಮ್?
1: ಆರಾಮಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
3: ನಾವು ಕೂಡ ಸೂಪರ್. ಮಳೆ ಇವತ್ತು ಬೆಳಗಿಂದ ಸಿಕ್ಕಾಪಟ್ಟೆ ಮಳೆ ರೀ.
1: ಹೌದಾ?
3: ಭಾರಿ ಮಳೆ ಅಂದ್ರೆ ಈಗ ನಾನು ಇದು FM ಅಂತ ಕೇಳಕ್ ಸ್ಥಿತಿಯಲ್ಲೇ ಇರ್ಲಿಲ್ಲ, ಈಗ ಬಿಡ್ತಾ ನೋಡಿ. ಈಗ ನಿಮ್ಮ ಪ್ರೋಗ್ರಾಮ್ ಬರುವ ಈಗ 10:30 ನಂತರ ಬಿಡ್ತು.
1: ಓಕೆ,
3: ಇಷ್ಟತ್ತವರೆಗೆ ಮಳೆ ಇತ್ತ? ಭಾರಿ ಮಳೆ.
1: ವರುಣ ದೇವನ ಕೃಪೆ
3: ಬೇಕಲ್ರಿ, ದೇವರ ದೇಣಿಗೆ ಬೇಕಲ್ವಾ?
1: ಹೌದು ಹೌದು ಸರ್, ಹಾಡಿ ಸರ್.
3: ಏನಿವತ್ತು ನಾಡು ನುಡಿ ಸಂಸ್ಕೃತಿ ಕಲೆ ಅಲ್ಲ?
1: ಹೌದಾ, ಆಗಾಗ ನೆನ್ಪ್ ಮಾಡ್ಕೊಳ್ಬೇಕಲ್ವಾ?
3: ಹೌದು, ಅವಶ್ಯ ಅವಶ್ಯ. ಅದು ನಿಮ್ಮಂತ ಚಾನೆಲ್ ಅಲ್ಲಿ ಮಾಡೋದು ಬಹಳ ಒಳ್ಳೇದು, ಯಾಕಂದ್ರೆ ಪಾಲ್ಗೊಳ್ತಾರ.
1: ಹೌದು,
3: ನಾವೀಗ ಒಂದು ವಿಶೇಷ ಅಂದ್ರೆ ನೋಡಿ, ಬರೀ ಈಗ ಕವಿಗಳಂದ್ರೆ ಚಿತ್ರ, ಈಗ ಸಾದಾ ಕವಿಗಳಂದ್ರೆ ಚಿತ್ರರಂಗದ ಕವಿಗಳು ಅವರು ಬಹಳ ಮಾನ್ಯತೆ ಇದೆ, ಆದ್ರೆ ಕವಿಗೋಷ್ಠಿಗಳಲ್ಲಿ ಅವರನ್ನ ಕಡೆಗಣಿಸ್ತಾರೆ ಅಷ್ಟೇ. ಅಂತದ್ದೇ ಒಂದು ಚಿತ್ರಗೀತೆ, ಯಾಕಂದ್ರೆ ಕನ್ನಡ ಚಿತ್ರರಂಗ ಕಲೆ ನಾಡು ನುಡಿ ಸಂಸ್ಕೃತಿಗೆ ಬಹಳ ದುಡಿದಿದೆ. ಅಂತದ್ದೇ ಒಂದು ಗೀತೆ, ಅಪರೂಪದ ಗೀತೆ ಹಾಡುವ ಅಂತ. ಆ ಗೀತೆ ಒಂದು ವಿಶೇಷ ಇದೆ, ಅವರ ಕಡೆಗೆ ಹೇಳ್ತೇನೆ.
1: ಖಂಡಿತ ಹಾಡಿ.
3: ಆಯ್ತು. ಸಿನಿಮಾ ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಭಾಷೆಯ ಸೇವೆಯ ದೇಶದ ಸೇವೆಯು ಎನ್ನುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮೋಡಿ. ಕನ್ನಡ ಮಕ್ಕಳ ಕೋಟಿ ಆಸೆಯನು ಕಾದಂಬರಿಯ ಹೊಸ ಹೊಸ ಸೊಗಡನು, ಕನ್ನಡ ಮಕ್ಕಳ ಕೋಟಿ ಆಸೆಯನು ಕಾದಂಬರಿಯ ಹೊಸ ಹೊಸ ಸೊಗಡನು, ಕಪ್ಪು ಬಿಳುತ್ತಲೆ ಬಣ್ಣವ ಸೃಜಿಸಿ, ಕಪ್ಪಿಳುತ್ತಲೆ ಬಣ್ಣವ ಸೃಜಿಸಿ, ಸಂಗೀತ ಸಾಹಿತ್ಯ ಸುದೇನು ಹರಿಸುವ ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮಾಡಿ, ಸಿನಿಮಾ ಬಂತು ನೋಡಿ ಕನ್ನಡ ಭಾವ ಶಿಲ್ಪಿ ಮಾಡಿ, ದೇಶದ ಸೇವೆಯು ಎನ್ನುವ ಬಂತು ನೋಡಿ ಕನ್ನಡ ಭಾವ ಬಂತು ನೋಡಿ ಕನ್ನಡ ಬಾವ ಶಿಲ್ಪಿ ನೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಬಾವ ಶಿಲ್ಪಿ ನೋಡಿ, ಸಿನಿಮಾ ಬಂತು ನೋಡಿ ಕನ್ನಡ ಬಾವ ಶಿಲ್ಪಿ ನೋಡಿ. ಥ್ಯಾಂಕ್ ಯು.
1: ಓಕೆ ಸರ್, ಓಕೆ.
3: ಕೇಳಿದ್ರೆ ಗೀತೆ?
1: ಇಲ್ಲ ಸರ್, ಕೇಳಿಲ್ಲ.
3: ಅದ್ಭುತವಾದ ಗೀತೆ. ಇದರಲ್ಲಿ ಇನ್ನು ಮುಂದೆ ಒಂದೇ ಚರಣಕ್ಕೆ ಮುಗಿಸಿದೆ. ಮುಂದಿನ ಚರಣದಲ್ಲಿ ಕನ್ನಡದ ಇತಿಹಾಸ ಸಾರಿದ ಅನೇಕ ಚಿತ್ರಗಳ ಹೆಸರಿನ ಸರವಾಲೆ ಸಹ ಬರ್ತದೆ. ಮತ್ತೆ ಒಂದು ವಿಶೇಷ ಏನಂದ್ರೆ, ಇದಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದು ನಮ್ಮ ಉಪೇಂದ್ರ ಕುಮಾರ್ ರಾಜಣ್ಣ ಆಗಿದ್ದವರು ಯಾರೂ ಅಲ್ಲ, ಅವರು ಒಂದು ಕನ್ನಡದ ಒಂದು ಶಾಸ್ತ್ರೀಯ ಸಂಗೀತದ ಕಣ್ಮಣಿ ಪ್ರವೀಣ್ ಗೋಡ್ಕಿಂಡಿ.
1: ಓ ಸೂಪರ್.
3: ಹಾ, ನಮ್ಮ ಕೊಳಲು ಮಾಂತ್ರಿಕ ಪ್ರವೀಣ್ ಗೋಡ್ಕಿಂಡಿ ಅವರ ಅದ್ಭುತ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ಅದ್ಭುತವಾದ ಗೀತೆ ಇದು.
1: ಓಕೆ ಸರ್, ಸೂಪರ್.
3: ಸಾಧ್ಯವಾದ್ರೆ ಒಮ್ಮೆ ಕೇಳಿ ನೋಡಿ.
1: ಓಕೆ ಸರ್, ಸೂಪರ್.
3: ನಮ್ಮ ಸುರ ಸಾಮ್ರಾಜ್ ಡಾಕ್ಟರ್ ಎಸ್ ಟಿ ಬಾಲಸುಬ್ರಹ್ಮಣ್ಯಂ ಮತ್ತು ರಂಧ ಹಾಡಿದ ಅದ್ಭುತವಾದ ಗೀತೆ.
1: ಎಸ್ ಸರ್, ಎಸ್ ಸರ್.
3: ಆಯ್ತು, ಕಾರ್ಯಕ್ರಮ ಹೀಗೆ ಮೂಡಿ ಬರ್ತಾ ಇರ್ಲಿ, ಕೆಲಸಕೊಳ್ತಾ ಇರ್ತೇವೆ. ಧನ್ಯವಾದ, ವಂದನೆ.
1: ಎಸ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸ್ನೇಹಿತರ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಗೀತೆಗಳನ್ನು ನೀವು ಹಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಫೇವ್ರೆಟ್ ಗೀತೆಯನ್ನು ಮಧುರವಾಗಿ ಬಿಂದಾಸಾಗಿ ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ಪ್ರೇಮ ಅವರೇ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ನಾನೊಂದು ಕನ್ನಡದ್ದು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್.
0: ಓಕೆ ಸೂಪರ್, ಹಾಡಿಮ್ಮ.

0: ಚಿರರಾಳಿದ ಮಾತು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕನ್ನಡ ತಾಯಿ ಸದಾ ಚಿನ್ನಯೇ.
1: ಓಕೆ, ಥ್ಯಾಂಕ್ ಯು ಪ್ರೇಮ್ ಅವರೇ.
0: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯಿತು. ಎಸ್ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಧುರ ಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್ಗೆ.
1: ನಮಸ್ತೆ ವಿಶ್ವನಾಥ್ ಸರ್ ಅವರಿಗೆ, ಹೇಗಿದ್ದೀರಿ ಸರ್?
2: ಮಳೆ ಮೇಡಮ್ ಇಲ್ಲಿ.
1: ಮಳೆಯಾ? ಓಕೆ, ಸ್ವಲ್ಪ ಮಳೆ ಹಾಸನಕ್ಕೂ ಹಾಗೆ ದುರ್ಗಕ್ಕೂ
2: ಕಳಿಸ್ಕೊಂಡು ಶುರುವಾಗಿದೆ.
1: ಓಕೆ ಓಕೆ ಸರ್. ಸರ್ ಯಾಕೆ ಮಾಡ್ಕೊಂಡು? ಇಲ್ಲ ಸರ್, ನಮ್ ಕಡೆ ಕಡಿಮೆ ಆಗಿದೆ.
2: ಹೌದಾ? ಮಲ್ನಾಡಲ್ಲಿ ಜಾಸ್ತಿ ಇರ್ಬೇಕು.
1: ಬರುತ್ತೆ ಬರುತ್ತೆ
2: ಅಲ್ವಾ?
1: ಹೌದು ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಈ ದೇಶ ಚೆನ್ನಾಗಿ ಮಣ್ಣು ಚಿನ್ನ
1: ಹಾಡಿ ಹಾಡಿ ಸರ್.
2: ಈ ದೇಶ ಚೆನ್ನ ಈ ಮಣ್ಣು ಚಿನ್ನ ಎಂದು ನಾ ಕಾಣಿನಲ್ಲ, ಇಂತ ಅಂದ ಇಂತ ಚಂದ ನಮ್ಮ ನಾಡಿಗೆ ಸಾಟಿಯಿಲ್ಲ. ಈ ಮಣ್ಣು ಚೆನ್ನ ಈ ದೇಶ ಚಿನ್ನ, ಇಷ್ಟೇ ಮೇಡಮ್ ಬರೋದು.
1: ಓಕೆ, ಥ್ಯಾಂಕ್ ಯು.
2: ಆಯ್ತು.
1: ಎಸ್ ಸರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ,
1: ನಮಸ್ಕಾರ.
3: ನಮಸ್ತೆ ಮೇಡಮ್.
1: ಅನಂತ್ ರಾಜು ಸರ್.
3: ಹಾ ಮೇಡಮ್.
1: ಓಕೆ, ಇವಾಗ ಕೇಳಿಸ್ತಾ ಇದೆಯಾ ನೀಟಾಗಿ?
3: ಹಾ ಕೇಳಿಸ್ತಾ ಇದೆ ಮೇಡಮ್. ಗಾಳಿನೂ ಬೀಸುತ್ತೆ ಮೇಡಮ್ ಇಲ್ಲಿ.
1: ಓಕೆ, ಇವಾಗ ಎಲ್ಲಿದ್ದೀರೋ ಅಲ್ಲೇ ನಿಂತು ಮಾತಾಡಿ, ನೀಟಾಗಿ ಕೇಳಿಸ್ತಾ ಇದೆ.
3: ಹಾ ಮೇಡಮ್.
1: ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಇದೇ ಮೇಡಮ್, ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಕಾಪಾಡೋ ದೇವರಿವಳು ನಮ್ಮ ಕುಸಿರಾಡೋ ತಾಯಿಗಳು, ನಡೆಯೋರ ಹಿರಿಯೂರು. ಇದ್ರಲ್ಲಿ ನಮ್ಮ ಹಿರಿಯೂರ ಹೆಸರು ಬರುತ್ತೆ ಮೇಡಮ್ ಈ ಹಾಡಲ್ಲಿ.
1: ಆ ಖುಷಿಗೆ ಹಾಡ್ತಾ ಇದೀರ ಈ ಕತೆ?
3: ಹೌದೌದು ಮೇಡಮ್.
1: ಓಕೆ ಸರ್.
3: ಬರೆಯೋರ ತವರೂರು, ನಡೆಯೋರ ಹಿರಿಯೂರು, ನುಟಿಸೋರ ಮೈಸೂರು.
1: ನೋಡಿ ಸರ್, ನಿಮ್ಮೂರ ಹೆಸರು ಅಷ್ಟೇ ನೆನ್ಪಲ್ಲಿಟ್ಕೊಂಡು ಬೇರೆ ಊರುಗಳನ್ನ ಮರ್ತ. ಓಕೆ ಅನಂತ್ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಎಸ್ ಸರ್. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
4: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ಓಕೆ ಓಕೆ ಓಕೆ ಓಕೆ, ಇಟ್ಸ್ ಓಕೆ ಮೇಡಮ್. ಸೌಂಡ್ ಕಡಿಮೆ ಮಾಡಿ, ತುಂಬಾನೇ ಸೌಂಡ್ ಕೇಳ್ತಾ ಇದೆ, ಡಿಸ್ಟರ್ಬೆನ್ಸ್ ಇದೆ, ಸೈಲೆಂಟ್ ಇರೋ. ಓಕೆ ಓಕೆ ಓಕೆ. ಎಸ್, ನಿಮ್ಗೆ ಕೋ ಕೊಡ್ತಾ ಇದ್ರಲ್ಲಿ. ಹೌದಾ? ಓಕೆ, ಹಾಡಿಮ್ಮ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಚಿತ್ರಗೀತೆನೆ, ಆದ್ರೆ ದೇಶಭಕ್ತಿ ಗೀತೆ.
1: ಶೋರ್ ಶೋರ್.
4: ಅಪಾರ ಕೀರ್ತಿ ಗಳಿಸಿ ನಿರುದ ಭವೆ ಮಾಡಿದು ಕರ್ನಾಟಕವಿದು ನೃತ್ಯ ಶಿಲ್ಪ ಕಲೆಯ ಬೀದಿದು, ಅಪಾರ ಕೀರ್ತಿ ಗಳಿಸಿ ನೆರವ ಭವೆ ನಾಡಿದು ಕರ್ನಾಟಕವಿದು ನೃತ್ಯ ಶಿಲ್ಪ ಕಲೆಯ ಬೀದಿದು, ಅಪಾರ ಕೀರ್ತಿಯೇ ಕಡಿದು ಸುತ್ತಮುತ್ತಲಿದ್ದ ಗೊಂಡಾರಣ್ಯ, ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ, ಹಕ್ಕ ಬೊಕ್ಕರಾಳಿ ಭವ್ಯತೆಯನ್ನು ತಾಳಿ, ದಿಕ್ಕು ದಿಕ್ಕು ಶಾಂತಿ ಸುಖದ ಸಹನಿ ಕೇಳಿ, ಅಪಾರ ಕೀರ್ತಿ ಗಳಿಸಿ ನೆರವ ಭವ್ಯ ನಾಡಿದು ಕರ್ನಾಟಕವಿದು ನೃತ್ಯ ಶಿಲ್ಪ ಕಲೆಯ ಬೀರಿದು, ಅಪಾರ ಕೀರ್ತಿ. ಧನ್ಯವಾದಗಳು.
1: ಓಕೆ ಬೀನಾ ಮೇಡಮ್, ಥ್ಯಾಂಕ್ ಯು.
4: ಥ್ಯಾಂಕ್ ಯು ಅಪ್ಪ.
1: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ಕಾರ, ಷಡಕ್ಷರಿ ಸರ್.
5: ಷಡಕ್ಷರಿ,
1: ಹೇಗಿದ್ದೀರಿ?
5: ತುಂಬಾ ಸಣ್ಣ ಕೇಳ್ತಾ ಇದೆ ಮೇಡಮ್.
1: ಹೌದು, ನಿಮ್ ವಾಯ್ಸ್ ನನಗೆ ತುಂಬಾ ಚೆನ್ನಾಗಿ ಕೇಳ್ತಾ ಇದೆ ಸರ್.
5: ಓಕೆ
1: ಓಕೆ ಓಕೆ. ಸರ್ ಹಾಡಿ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ.
1: ಥ್ಯಾಂಕ್ ಯು ಸರ್.
5: ಹಾಗೆ ಕನ್ನಡದ ನುಡಿ ನಾಡು ನುಡಿ ಅಂದಾಗ ನಮ್ಮ ಕನ್ನಡಿಗರು ಎಷ್ಟು ಇದನ್ನ ಇರ್ತಾರೆ ಅನ್ನೋಕೆ ಇದೊಂದು ಸಾಕ್ಷಿಯಾಗಿದೆ. ಹಾಗೆ ಈ ಕಾರ್ಯಕ್ರಮ ತಂದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು.
1: ಎಸ್ ಸರ್, ಥ್ಯಾಂಕ್ ಯು.
5: ನಾನೊಂದು ಶ್ರುತಿ ಚಿತ್ರದಿಂದ ಹೇಳ್ತೀನಿ.
1: ಓಕೆ ಸರ್.
5: ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ಇರಲಿ ನಗುವೆಂಬ ಏನಾದ್ರೂ ಇವತ್ತು ಕಾರ್ಯಕ್ರಮ ಇದು ತುಂಬಾ ಚೆನ್ನಾಗಿದೆ. ನಾನು ಕರೆ ಮಾಡೋದೇ ಬೇಡ ಅಂತಿದ್ದೆ, ಮೆಸೇಜ್ ಹಾಕಿದ್ದೆ ನಾನು. ಆದ್ರೂ
1: ಯಾಕೆಂದ್ರೆ
5: ನಾನು ಕೇಳ ತುಂಬಾ ಇಷ್ಟ ನನಗೆ ಹೇಳೋದ್ಕಿಂತ. ನಾನು ಕಾರ್ಯಕ್ರಮ ಭಾಗವಹಿಸಕ್ಕಿಂತ ನಾನು ಕೇಳಕ್ ಇಷ್ಟ ಪಡ್ತೇನೆ. ಧನ್ಯವಾದಗಳು ಮೇಡಮ್.
1: ಓಕೆ, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬಾ ಚಂದ ಚಂದ ಹಾಡ್ತಾ ಇದ್ದಾರೆ. ಕೇಳ್ತಾ ಇದ್ರೆ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ಎಸ್, ಸದ್ಯಕ್ಕೆ ಈ ದಿನದ ಮಧುರ ಗಾನ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಕೂಡ ಆಗ್ತಾ ಇದೆ ಸ್ನೇಹಿತರೆ. ಈ ದಿನ ಯಾರೆಲ್ಲ ಕರೆ ಮಾಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಮೆಸೇಜ್ ಮಾಡೋದರ ಮುಖಾಂತರ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಶಾಂತಾ ಮೇಡಮ್ ಜೊತೆಗೆ ನಮ್ಮ ಷಡಕ್ಷರಿ ಸರ್ ಅವರು ಮೆಸೇಜ್ ಹಾಕಿದ್ದಾರೆ, ಥ್ಯಾಂಕ್ ಯು, ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಅಂತ. ಹಾಗೆ ನಮ್ಮ ಸೋಮಶೇಖರ್ ಸರ್ ಅವರು, ಆಶಾ ಪ್ರಕಾಶ್ ಮೇಡಮ್ ಅವರು ನನಗೆ ಮಹಾಲಕ್ಷ್ಮಮ್ಮ ಅಂತ ಕರೆಯೋದ್ರ ಬಗ್ಗೆ ಏನೋ ಅಳುನ ವ್ಯಕ್ತಪಡಿಸಿದ್ದಾರೆ, ಯಾಕೆ ಆ ರೀತಿ ಕರೀತಾರೆ ಅಂತ. ಇಟ್ಸ್ ಓಕೆ ಸರ್, ನಮ್ಮ ಪ್ರೀತಿಯ ಕೇಳುಗರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನನ್ನ ಹೆಸರನ್ನ ಕರೀತಾರೆ. ಓಕೆ, ಪ್ರೀತಿಯಿಂದ ಏನು ಕರೆದ್ರು ಓಕೆ, ಆದರೆ ಬೇರೆಯವ್ರಿಗೆ ಕೇಳೋರಿಗೆ ಆಭಾಸ ಆಗಬಾರ್ದು ಅಷ್ಟೇ, ಅದು ಬಿಟ್ಟರೆ ಬೇರೆ ನೋ ಇಶ್ಯೂ. ಓಕೆ, ಎಸ್. ಅಂದಾಗೆ ಸ್ನೇಹಿತರೆ, ನಮ್ಮ ಶಾಂತಾ ಶ್ರೀರಾಮ್ಪುರ ಮೇಡಮ್ ಅವರು ನೀವೊಂದು ಗೀತೆಯನ್ನು ಹಾಡಿ ಅಂತ ಹೇಳಿದ್ದಾರೆ. ಓಕೆ, ಎರಡು ಲೈನ್ ಗೀತೆಯನ್ನು ಹಾಡುವುದರ ಮುಖಾಂತರ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವ ಯಾವ ಗೀತೆಯನ್ನು? ಓಕೆ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಓಕೆ,

ಸಂಭವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲಿ ಶ್ರೀಮಂತ ಕಣ ಕಣ ಕಣ ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಹಾಗೆ ಮತ್ತೊಂದು ಗೀತೆ ಕಲ್ಪನೆಯ ಕಣ್ಣು ಹರಿವತನ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವತನ ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪ

ಇಟ್ಟದ ದೀಪ. ಓಕೆ ಎಸ್ ಸ್ನೇಹಿತರೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ನೆಕ್ಸ್ಟ್ ಕಾರ್ಯಕ್ರಮ ಸಂಡೇ ಸ್ಪಾಟ್ ಲೈಟ್ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ಪ್ರೀತಿಯ ಜೆ ಪಿ ಜನಾರ್ದನ್ ಪೈ ಸರ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಎಸ್ ಬೇಗ ಬೇಗ ಕಾರ್ಯಕ್ರಮ ಮುಗಿಸಮ್ಮ, ನನ್ನ ಸ್ಪೆಷಲ್ ಅತಿಥಿಯನ್ನ ಈ ದಿನ ಕರೆದುಕೊಂಡು ಬಂದಿದ್ದೀನಿ, ಅವರೊಟ್ಟಿಗೆ ನಾನು ಕೂಡ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ಸ್ನೇಹಿತರೆ, ಅವರು ನಮ್ಮ ಬರಹಗಾರರು, ಸಾಹಿತಿಗಳು, ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಕನ್ನಡ ಸಾಹಿತ್ಯದ ಒಂದು ಲೋಕಕ್ಕೆ ಅವರದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರೇ ಎಂ ಎನ್ ಸುಂದರಾಜ್ ಸರ್ ಅವರು ಸ್ನೇಹಿತರೆ. ಅವರೊಟ್ಟಿಗೆ ನಮ್ಮ ಜೆ ಪಿ ಸರ್ ಅವರು ಈಗ ಲೈವ್ ಕಾರ್ಯಕ್ರಮ ನಡೆಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಸ್ ನೀವು ಕಾದಿರಿ, ನಮ್ಮ ಎಂ ಎನ್ ಸುಂದರಾಜ್ ಸರ್ ಅವರ ವಾಯ್ಸ್ ಅನ್ನು ಕೇಳ್ಬೋದು, ಹಾಗೆ ಜೆ ಪಿ ಸರ್ ಅವರ ವಾಯ್ಸ್ ಅನ್ನು ಕೇಳ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ನಮ್ಮ ರೇಡಿಯೋ ಶಿವಮೊಗ್ಗ ಎಂದೆಂದಿಗೂ ನಿಮ್ಮೊಟ್ಟಿಗೆ ಇರುತ್ತೆ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮೊಟ್ಟಿಗೆ ಇರಲಿ ಅಂತ ಹೇಳ್ತಾ ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಹ್ಯಾಪಿ ವೀಕೆಂಡ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.

0: ಶ್ರೋತೃಗಳೇ ನಮಸ್ಕಾರ. ನಾನು ನಿಮ್ಮ ಗೆಳೆಯ ಜನಾರ್ದನ ಪಾಯ್, ಪ್ರೀತಿಯಿಂದ ಜೆ ಪಿ. ನೀವು ಕೇಳ್ತಾ ಇದ್ದೀರಿ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗ FM 90.8 ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಕಳೆದ ನನ್ನ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ದೀಕ್ಷಿತ್ರ ಹಾಡು ನನಗೆ ಅನೇಕರು ಮೆಸೇಜ್ ಮಾಡಿದರು. ನೀವು ಅವರು ಪೂರ್ಣ ಹಾಡು ಕೇಳಲಿಕ್ಕೆ ಬಿಡಲಿಲ್ಲ ಅಂತೇಳಿ ಕ್ಷಮೆ ಇರಲಿ. ಅವರು ಕಾಲ್ ಬರ್ತಾ ಇದ್ದಾಗ ದೀಕ್ಷಿತ್ರ ಹೇಳ್ತಾ ಇದ್ರು ಕಾಲ್ ತಗೊಳ್ಳಿ ಅಂಥೇಳಿ. ದೀಕ್ಷಿತ್ರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡಿದ್ದೀನಿ, ಇನ್ನೊಂದು ಭಾನುವಾರ ಅವತ್ತು ಸುಮಾರು ಹೊತ್ತು ಒಳ್ಳೊಳ್ಳೆಯ ಹಾಡುಗಳೊಂದಿಗೆ ಮತ್ತೊಮ್ಮೆ ಅವ್ರನ್ನ ಕರೆತರಿಯುವ ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲಿಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಜಾರುವ. ಅದರ ಮೊದಲು ನಿಮಗೊಂದು ಸಣ್ಣ ಪ್ರಶ್ನೆ ಇದೆ. ಮಳೆ ಬರ್ತಾ ಇಲ್ಲ, ಸಸ್ವಲ್ಪ ಬರ್ತಾ ಇದೆ. ಅಕ್ಕಪಕ್ಕದಲ್ಲಿ ಮಳೆ ಆಗ್ತಿದೆ, ನಮ್ಮೂರಿನ ಸುತ್ತಮುತ್ತ ಮಳೆ ಆಗ್ತಿಲ್ಲ. ನನ್ನ ಪ್ರಶ್ನೆ ಏನು ಗೊತ್ತಾ, ನೀವು ಗಮನಿಸಿರಬಹುದು ಇತ್ತೀಚೆಗೆ ಈ ವರ್ಷ ನೇರಳೆ ಹಣ್ಣು ಅನೇಕ ಕಡೆ ಅಗಾಧವಾದ ಪ್ರಮಾಣದಲ್ಲಿ ಬರ್ತಾ ಇದೆ. ಎಲ್ಲೆಲ್ಲಿ ನೋಡಿ ನೇರಳೆ ಹಣ್ಣು, ಎಲ್ಲೆಲ್ಲಿ ನೋಡಿ ನೇರಳೆ ಹಣ್ಣು ಮಾಡ್ತಾ ಇದ್ದಾರೆ. ಪ್ರಕೃತಿಯ ಈ ವಿಶೇಷ, ಈ ವಿಶ್ಲೇಷತೆ ಏನು ಅಂತ ನೀವು ಹೇಳಬೇಕು ನನಗೆ. ಕಾರ್ಯಕ್ರಮದ ಕೊನೆಯಲ್ಲಿ ಅಥವಾ ನನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಉತ್ತರ ಬರಬೇಕು. ಯಾಕೆ ಈ ಪ್ರಮಾಣದ ನೇರಳೆ ಹಣ್ಣು ಬರ್ತಾ ಇದೆ ಅಥವಾ ಈ ಪ್ರಕೃತಿ ನೀಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆ ಅಂದರೆ ಒಬ್ಬರು ಲೇಖಕರು, ಅಂಕಣಕಾರರು, ಇದುವರೆಗೂ ಸುಮಾರು 30 ಪುಸ್ತಕಗಳು ಪ್ರಕಟವಾಗಿವೆ ಇವರದ್ದು. ದೂರದರ್ಶನದ ಚಂದನದಲ್ಲಿ ಕಳೆದ 8 ವರ್ಷಗಳ ಕಾಲ ಪ್ರತಿದಿನ ಹಿರಿಯರ ಹಾದಿ ನಡೆಸಿಕೊಟ್ಟ ಕಾರ್ಯಕ್ರಮದ ಹೆಗ್ಗಳಿಕೆ ಈ ವ್ಯಕ್ತಿಯದು. ಕನ್ನಡ ಪತ್ರಿಕೆಯಲ್ಲಿ, ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ 7 ವರ್ಷಗಳ ಕಾಲ ಪ್ರತಿನಿತ್ಯ ಇವರ ಹಿರಿಯರ ಹಾದಿ ಅಂಕಣ ಪ್ರಸಾರವಾಗಿ ಹೆಸರುಗಳಿಸಿದೆ. ಹೈದರಾಬಾದಿನ ಈನಾಡು ಪತ್ರಿಕೆಗೆ 10 ವರ್ಷ ಅಂಕಣಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಲೇಖನಗಳು ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ, ನಿಯತಕಾಲಿಕಗಳಲ್ಲಿ 3,000-ಕ್ಕೂ ಹೆಚ್ಚು ಅಂಕಣಗಳು ಪ್ರಸಾರವಾಗಿದೆ. ಶ್ರೋತೃಗಳೇ, ನಾನು ವಿಭಿನ್ನವಾದ ಒಂದು ಏನು ಲೋಕಕ್ಕೆ ಹೋಗೋಣ, ನಮ್ಮ ಎಲ್ಲ ಕೇಳುಗರನ್ನ ಕರ್ಕೊಂಡು ಹೋಗುವ ಅನ್ನೋ ಪ್ರಯತ್ನದಲ್ಲಿ ಇವತ್ತಿನ ಈ ವಿಶೇಷ ಸಂಪನ್ಮೂಲ ವ್ಯಕ್ತಿ ನಮ್ಮೊಂದಿಗೆ. ಇವರ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್, ದಿವಾನ್ ಪೂರ್ಣಯ್ಯ, ಹಿರಿಯರ ಹಾದಿಯ 6 ಸಂಪುಟಗಳು, ಭರವಸೆಯ ಬೆಳಕು, ಕುಂತ್ರೆ ನಿಂತ್ರೆ ಬೇಂದ್ರೆ, ವಿಮರ್ಶೆಯ ಉಡುಗೊರೆ ಮುಂತಾದವುಗಳು 2 ಕಾದಂಬರಿಗಳನ್ನ ಕನ್ನಡದಿಂದ ಆಂಗ್ಲ ಭಾಷೆಗೆ ಮಾಡಿದ ಹಿರಿಮೆಯವರದ್ದು. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಸುಮಾರು 20 ಕಂತುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯ ಮಾಡಿಕೊಟ್ಟು ಹೆಚ್ಚು ಜನಪ್ರಿಯವಾಗಿದೆ. ಇದೀಗ ಕಳೆದ 20 ವಾರಗಳಿಂದ ಚಿಕ್ಕಮಗಳೂರಿನ ಪ್ರವಾಸಿ ಸ್ಥಳಗಳ ಬಗ್ಗೆ ಪ್ರತಿ ವಾರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಶ್ರೋತೃಗಳೇ, ಇವ್ರು ನೋಡಕ್ ದಪ್ಪ ಇದ್ದಾರೆ, ಆದರೆ ಪಾಪ ನಾನು ಕಂಡ ಸಾಹಿತ್ಯ ವ್ಯಕ್ತಿಗಳಲ್ಲಿ ಅತ್ಯಂತ ಅಮೂಲ್ಯವಾದ ನಮ್ಮೂರಿನ, ನಮ್ಮ ಜಿಲ್ಲೆಯ, ಕರ್ನಾಟಕದ ಹೆಮ್ಮೆಯ ವ್ಯಕ್ತಿ ಕಣ್ರಿ. ಏನು ಗೊತ್ತಾ, ಇವರ ಸೆಟ್ಬ್ಯಾಕು, ಕಾಸು ಮಾಡಲ್ಲ ಇವರು, ಇವ್ರಿಗೆ ದುಡ್ಡು ಮಾಡೋಕ್ಕೆ ಬರಲ್ಲ ಪಾಪ. ಆದರೆ ಹೃದಯದಲ್ಲಿ ಅತ್ಯಂತ ಶ್ರೀಮಂತರು ಕೂಡ, ನನಗೆ ಮಾರ್ಗದರ್ಶಿಗಳಿಗೂ ನನ್ನ ಗುರುಗಳು ಕೂಡ ಆಗಿದ್ದಾರೆ. ಯಾವುದೇ ಕಾರ್ಯಕ್ರಮ ಆದರೂ ಅಲ್ಲಿ ಬಂದು ಆ ಲೋಕವನ್ನೇ, ವಿಭಿನ್ನ ಲೋಕಕ್ಕೆ ತಮ್ಮ ವಾಕ್ಚಾತುರ್ಯದಿಂದ, ಹಾಗೆ ತಮ್ಮ ಲೇಖನಿಯಿಂದ ನಮ್ಮೂರಿಗೆ, ನಮ್ಮ ರಾಜ್ಯಕ್ಕೆ ಹೆಮ್ಮೆ ವ್ಯಕ್ತಿ ಪ್ರೊಫೆಸರ್ ಸುಂದರ ರಾಜರವರು. ಸರ್, ನಿಮಗೆ ವೆಲ್ಕಮ್ ಟು ನಮ್ಮ ಶೋಗೆ. ಸರ್
1: ನಮಸ್ಕಾರ, ಎಲ್ಲ ನಮಸ್ಕಾರಗಳು.
0: ಸರಿ, ಸಾಹಿತ್ಯ ಯಾಕೆ ಸರ್ ನಿಮಗೆ ಸಾಹಿತ್ಯ ಅತ್ಯಂತ ಅಷ್ಟು ಇಷ್ಟವಾಗಿದ್ದು? ಸುಮಾರು 30 ಕೃತಿಗಳನ್ನು ಮಾಡಿದ್ದೀರಿ, ಹೇಗೆ ಸರ್ ನೀವು ಪ್ರೇರಣೆ ಆಗಿದ್ದು ಹೇಗೆ?
1: ನನಗೆ ಈ ಸಾಹಿತ್ಯ ರಚನೆ ಮಾಡ್ತಕ್ಕಂಥದ್ದು ನನಗೆ ಒಂದು ಮನಸ್ಸಿಗೆ ಬಂದೇ ಇರಲಿಲ್ಲ. ಒಂದು ಘಟನೆ ನಡೀತು ಶಿವಮೊಗ್ಗದಲ್ಲಿ ಸುಮಾರು 35 ವರ್ಷಗಳ ಹಿಂದೆ, ಸುಮಾರು 40 ವರ್ಷನೇ ಆಯಿತು. ನಮ್ಮದೊಂದು ಭುವನೇಶ್ವರಿ ಕನ್ನಡ ಸಂಘ ಅಂತ ಶಿವಮೊಗ್ಗದಲ್ಲಿತ್ತು, ಈಗಿಲ್ಲ ಅದು. ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ, ಅದರಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೆ. ಪ್ರತಿ ವರ್ಷ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಹೀಗೆ ಮಾಡ್ತಾ ಇರಬೇಕಾದ್ರೆ ನಾವೇನು ಮಾಡ್ತಿದ್ವಿ, ಜನರ ಹತ್ರ ದುಡ್ಡು ಕೇಳ್ತಾ ಇದ್ವಿ. ಅವರು 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಹಿಂಗೆ ಕೊಡ್ತಿದ್ರು. ಶಿವಮೊಗ್ಗದಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗ್ಬೇಕು ಅಂತ ಮಾಡಿದ್ವಿ. ಯಾಕೆಂದ್ರೆ ದುಡ್ಡು ಕೇಳೋಕ್ಕೆ, ಕುಡಿಯೋಕ್ಕಲ್ಲ.
0: ಸರ್, ನೀವು ಹಂಗೆ ಹೇಳಿದ ಕೂಡಲೇ ಬರೋ ಪ್ರಶ್ನೆ ಅದು. ಸಾಹಿತಿಗಳು ಈ ಸುಂದರ ರಾಜು ಬರೀ ಟೀ ಕುಡಿಯೋರು, ನನಗೆ ಆಶ್ಚರ್ಯ ಆಯಿತು ನೀವು ಹಿಂಗೆ ಅಂದಾಗ.
1: ಅಲ್ಲಿ ಹೋದಾಗ ಆ ಮಾಲೀಕರಿದ್ದರು ಪಾಪ, ಮಾಲೀಕರ ಹತ್ರ ಹೋಗಿ ಹೀಗೆ ನಾವು ಈಗ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ, ದಯವಿಟ್ಟು ನಿಮ್ದು ಏನಾದರೂ ಒಂದು ದೇಣಿಗೆ ಕೊಡಬೇಕು ಅಂತ ಕೇಳಿದಾಗ ಆತ ಒಂದೇ ಸರಿ ಮೈ ಮೇಲೆ ಬಂದ್ಬಿಟ್ಟ. ನಿಮ್ಗೆ ಯಾರು ಹೇಳಿದ್ರು, ನಾನು ಹೇಳಿದ್ದೀನಿ ರಾಜ್ಯೋತ್ಸವ ಮಾಡೋದಕ್ಕೆ ಇಂಥವನ್ನೆಲ್ಲ ನನ್ನ ಹತ್ರ ಬರಬೇಡಿ ಹೋಗಿ ಅಂತಂದ್ಬಿಟ. ನಮ್ಗೆ ಯಾರೂ ಸಹ ಆ ಥರ ಅಂದಿರಲಿಲ್ಲ. ಅವ್ರು ಹೇಳಿದ ತಕ್ಷಣ ಮೈಯೆಲ್ಲ ಬೆವರ್ತು. ಅಲ್ಲೇ ಒಂದು ನ್ಯಾಪ್ಕಿನ್ ಇತ್ತು, ಪೇಪರ್ ನ್ಯಾಪ್ಕಿನ್ನು, ಅದು ತಗೊಂಡು ಒರೆಸ್ಕೊಂಬೋಣ ಮುಖಕ್ಕೆ ಅಂತ ನೋಡಿದೆ. ಅದ್ರ ಮೇಲೆ 4 ಸಾಲ ಬರೆದಿತ್ತು, ಇಂಗ್ಲೀಷ್ನಲ್ಲಿ ಬರೆದಿತ್ತು. ಏನು ಬರೆದಿತ್ತು ಅಂತಂದರೆ, ಒನ್ ಹೂ ಡ್ರಿಂಕ್ಸ್ ಕೆನಾಟ್ ಲೈ, ಲೈ ಅಂದರೆ ಸುಳ್ಳು ಹೇಳೋದು, ಕುಡಿದವನು ಸುಳ್ಳು ಹೇಳಲ್ಲ. ಒನ್ ಹೂ ಕೆನಾಟ್ ಲೈ ಗೋಸ್ ಟು ಹೆವನ್, ಸೊ ಡ್ರಿಂಕ್ ಅಂಡ್ ಗೋ ಟು ಹೆವನ್ ಅಂತ ಬರೆದಿದ್ದ ಅವನು.
2: ಅದ್ಭುತವಾದ ಮಾತು. ಇದು ಎಷ್ಟು ವರ್ಷದ ಹಿಂದೆ ಸರ್?
1: 40 ವರ್ಷದ ಹಿಂದೆ.
2: ಬಟ್ ಈಗೆಲ್ಲೂ ಅಂತ ಪದಗಳೇ ಕಾಣಲ್ಲ ಸರ್,
1: ಕಾಣಲ್ಲ ಈಗ. ಅದನ್ನು ನಾನೇನು ಮಾಡಿದೆ, ಅದನ್ನು ಒಂದು ಜೋಬ್ನಲ್ಲಿ ಇಟ್ಕೊಂಬಂದೆ. ಇಟ್ಕೊಂಬಂದು ಅವಾಗ ಇಂಡಿಯನ್ ಎಕ್ಸ್ಪ್ರೆಸ್ನೊಳಗೆ ಕರ್ನಾಟಕ ನೋಟ್ಬುಕ್ ಅಂತ ಒಂದು ಕಾಲಮ್ ಬರ್ತಾಯಿತ್ತು, ಪ್ರತಿ ಮಂಗಳವಾರ ಬರ್ತಾಯಿತ್ತು. ನಾನು ಅದಕ್ಕೆ ಒಂದು ಲೇಖನ ಬರೆದೆ, ಒಂದು ಸಣ್ಣ ಪುಟ್ಟ ಲೇಖನ. ಹೀಗೆ ಒಂದು ಶಿವಮೊಗ್ಗದಲ್ಲಿ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕುಡಿಯೋದಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ, ಈಸ್ ಇಟ್ ರೈಟ್ ಅಂತ ಬರೆದೆ ನಾನು. ಮಾರನೇ ದಿವಸನೇ ಪೊಲೀಸ್ನ ನನಗೆ ಹೇಳಿ ಕಳಿಸಿದರು. ಆ ಪ್ರಕಟ ಆದ ತಕ್ಷಣ ಯಾವ ಮಾರು ಅಂತ ಕೇಳಿದರು. ಹೀಗೆ ಅಂದೆ. ಅಲ್ಲಿ ಹೋಗಿ ಪಾಪ ಅವನು ಸುಮಾರು 150,000 ಪೇಪರ್ ನ್ಯಾಪ್ಕಿನ್ನ ಪ್ರಿಂಟ್ ಮಾಡಿಸಿ ಇಟ್ಟಿದ್ದ. ಅವನು ಎಲ್ಲವನ್ನು ಜಪ್ತಿ ಮಾಡ್ಕೊಂಡು ಹೋದರು, ಪೂರ್ತಿ ಇನ್ನೊಂದು ಸರಿ ಈ ಥರ ಮಾಡಿಕೊಡೋದು ಅಂತ ಅವನ ಹತ್ರ ಬರೆಸ್ಕೊಂಡು ಹೋದರು. ಅದಾಗ ಎಷ್ಟೋ ವರ್ಷದ ಮೇಲೆ ಅವ್ನು ಸಿಕ್ಕ. ಏನ್ರಿ ನಿಮ್ಗೆ ಒಂದು 10 ರೂಪಾಯಿ ಕೊಡಲಿಲ್ಲ ಅಂದ್ರೆ ನಮ್ಗೆ ಇಷ್ಟು ಲಾಸ್ ಮಾಡಿದ್ರೆ ಅಲ್ರಿ ಅಂತ. ಅವಾಗ ನನಗೆ ಅನ್ನಿಸ್ತು, ಬರವಣಿಗೆಗೆ ಇಷ್ಟೊಂದು ನನಗೆ ಶಕ್ತಿ ಇರಬೇಕಾದ್ರೆ ಇದನ್ನು ಯಾಕೆ ನಾವು ಮುಂದುವರೆಸ್ಕೊಂಡು ಹೋಗಬಾರ್ದು ಅಂತ ಅವಾಗಿಂದ ಬರವಣಿಗೆ ಶುರು ಮಾಡಿದೆ, ಅದರಲ್ಲಿ ಯಶಸ್ಸನ್ನು ಗಳಿಸಿದೆ.
2: ಬಹಳ ಅದ್ಭುತ ಸರ್, ನಿಮ್ಮ ಪ್ರಯಾಣ ಕೇಳ್ತಾ ಇದ್ರೇ ಖುಷಿ. ಶ್ರುತ್ಗಳೇ, ಇವರು ಶಿವಮೊಗ್ಗದ ಪ್ರತಿಷ್ಠಿತ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ ಹೆಗ್ಗಳಿಕೆ ಇವರದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಅನೇಕ ಸಂಘ ಸಂಸ್ಥೆ ಏನು ಮಾಡ್ತಾರೆ ಗೊತ್ತೆ, ಎಲ್ಲರೂ ಬಂದು ಸುಂದರಾಚಾರ್ ಒಂಚೂರು ಇದನ್ನು ಬರ್ಕೊಡ್ತೀರಾ, ಸುಂದರಾಚಾರ್ ಇದೊಂಚೂರು ಮಾಡಿಕೊಡ್ತೀರಾ ಅಂತ ಹೇಳೋರೇ ಜಾಸ್ತಿ ನಮ್ಮಲ್ಲಿ. ಅದರಲ್ಲಿ ಪಾಪ ತನ್ನನ್ನು ತಾನು ತೊಡಗಿಸ್ಕೊಂಡು ಹೃದಯದಿಂದ ಮಾತಾಡ್ತಾರೆ. ಸಿ, ನಮ್ಮ ಸಮಾಜದಲ್ಲಿ ಹೃದಯದಿಂದ ಮಾತಾಡೋರು ಭಾಳ ಕಮ್ಮಿ. ಇಂಗ್ಲೀಷ್ನಲ್ಲಿ ಒಂದು ಸೇ ಇದೆ ಶ್ರುತಿಗಳೇ, ದೇರ್ ಇಸ್ ಎ ಎವ್ರಿ ಡಿಫ್ರೆನ್ಸ್ ಬಿಟ್ವೀನ್ ಎ ಕಪ್ ಅಂಡ್ ಎ ಲಿಪ್ ಅಂತೆ. ಬಾಯಲ್ಲಿ ಮಾತಾಡ್ತಾರೆ ಆದರೆ ಮನಸ್ಸಿನಲ್ಲಿ ಅಂತ ಒಳ್ಳೆ ಭಾವನೆ ಇರಲ್ಲ. ಆದರೆ ಸರ್, ನಿಮ್ಮನ್ನು ಹೊಗಳಕ್ಕಲ್ಲ, ಇದನ್ನ ನಿಮ್ಮನ್ನು ನಾನು ಬಹಳ ವರ್ಷಗಳಿಂದ ಬಲ್ಲೆ, ನೀವು ಹಾಗೇ ಇದ್ದೀರಿ ಸರ್, ಬಹಳ ಖುಷಿ ಸರ್ ಹಾಗೇ ಇದ್ದೀರಿ. ಇವತ್ತಿನ ವಿಶೇಷ ಏನು ಸರ್, ಇವತ್ತಿನ ವಿಶೇಷ ನಿಮ್ಮ ಸಾಹಿತ್ಯ ಲೋಕದಲ್ಲಿ ಅಥವಾ ನಿಮ್ಮ ಬರವಣಿಗೆಯಲ್ಲಿ ಇವತ್ತಿನ ಏನು, ನಮ್ಮ ಈ ಸ್ಪಾಟ್ಲೈಟಿಗೆ ಏನು ಪ್ರೆಸೆಂಟ್ ಮಾಡ್ಬೋದು ಸರ್ ತಾವು?
1: ನನಗೆ ಬೇಕಾದಷ್ಟು ವಿಷಯಗಳಿದೆ ಪ್ರೆಸೆಂಟ್ ಮಾಡೋದಕ್ಕೆ. 1 ಗಂಟೆ ಅಲ್ಲ 10 ಗಂಟೆ ಬೇಕಾದ್ರೆ ಮಾತಾಡೋಷ್ಟು ವಿಷಯಗಳು ನನ್ನ ಹತ್ರ ಇದೆ. ನಮಗಿಲ್ಲಿ ಸಮಯ ಇಲ್ಲದೆ ಇರೋದ್ರಿಂದ ನನ್ನ ಕೆಲವು ಕೃತಿಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ.
2: ಪ್ಲೀಸ್ ಪ್ಲೀಸ್ ಸರ್ ಮಾತಾಡಿ ಸರ್.
1: ನಾನು ಮೊದಲು ಒಂದು ಈ ಹಿರಿಯರ ಹಾದಿ ಅಂತ ಬರೀತಕ್ಕಂಥದ್ದನ್ನು ಲೋಕಲ್ ಪತ್ರಿಕೆಯಲ್ಲಿ ಬರೀತಾ ಇದ್ದೆ.
2: ಸಾರಿ, ಒಂದು ಕಾಲ್ ಇದೆ, ಕೇಳ್ಬಿಡುವ ಪ್ಲೀಸ್. ನಮಸ್ಕಾರ.
3: ಹಲೋ.
2: ನಮಸ್ಕಾರ.
3: ಹಲೋ, ನಮಸ್ಕಾರ ಸರ್, ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
2: ನಮಸ್ಕಾರ ರಾನಡೆ ಅವರೇ, ಮಾತಾಡಿ ಸರ್.
3: ಸರ್, ಇವತ್ತು ಒಳ್ಳೆ ಪ್ರೋಗ್ರಾಮ್ ತಂದಿದ್ದೀರಾ
2: ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
3: ತುಂಬಾ ಒಳ್ಳೆ ವ್ಯಕ್ತಿ ಬಂದಿದ್ದಾರೆ ಇವತ್ತು ಮಾತಾಡಕ್ಕೆ, ಸಂತೋಷ ಅನಿಸ್ತಿದೆ.
2: ಬಹಳ ಖುಷಿ ಸರ್, ಮಾತಾಡಿ ಅವ್ರು ನನ್ನ ಜೊತೆ ಕೂತಿದ್ದಾರೆ.
3: ಸಿಗ್ತಾ ಇತ್ತಾ ಸರ್ ನನಗೆ ವಿವಿಧ ಸಭೆ ಸಮಾರಂಭಗಳಲ್ಲಿ, ತುಂಬಾ ಸರಳ ಸಜ್ಜನ ವ್ಯಕ್ತಿ. ನನಗೆ ಅವರ ಇದರಲ್ಲಿ ಆಕಾಶವಾಣಿ ಭದ್ರಾವತಿಯಲ್ಲಿ ಅವರ ಒಂದು ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿ ಇದೆಯಲ್ಲ, ಅದು ತುಂಬಾ ಹಿಡಿಸ್ತು.
2: ವೆರಿ ನೈಸ್.
3: ಇತ್ತೀಚಿನ ತನಕ ಚಿಕ್ಕಮಂಗ್ಳೂರು ಜಿಲ್ಲೆದು ಫುಲ್ ಮಾಹಿತಿ ಕೊಡ್ತಾ ಇದ್ರು, ಅದ್ರ ಮೊದ್ಲು ಶಿವಮೊಗ್ಗದ್ ಕೊಟ್ಟಿದ್ರು, ಈಗ ದಾವಣಗೆರೆ ಜಿಲ್ಲೆದ್ ಕೊಡ್ತಾ ಇದಾರೆ. ಅವರು ಬಿಡಿಸಿ ಬಿಡಿಸಿ ಹೇಳದ್ ನೋಡಿದ್ರೆ, ನಾವ್ ಯಾವ್ದೋ ಇನ್ಮೇಲ್ ಪ್ರವಾಸಕ್ಕೆ ಹೋಗೋದ್ ಬೇಡ, ಎಲ್ಲ ನಮ್ ಕಣ್ಣಿಂದನೇ
2: ಬಂದ್ಬಿಡುತ್ತೆ. ಹಾಗೆ ಮಾಡ್ಬಾರ್ದು ನೀವು, ಹಾಗೆ ಮಾಡ್ಬಾರ್ದು, ಪ್ರವಾಸಕ್ಕೆ ಹೋಗ್ಬೇಕು ನೀವು.
3: ಅದೇ ಅದೇ ಅವ್ರು ಅಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಸರ್.
2: ವೆರಿ ನೈಸ್, ವೆರಿ ನೈಸ್.
3: ಕಣ್ಣಿ ಕಟ್ಟಂಗ್ ನಾವ್ ಅಲ್ಲಿ ಹೋದ್ರೆ ನಮ್ಗೆ ಯಾರು ಗೈಡ್ ಸಿಕ್ಕಿದ್ರು ಅಷ್ಟು ಚೆನ್ನಾಗಿ ಹೇಳಲ್ಲ, ಅಷ್ಟು ಕಣ್ಣಿ ಕಟ್ಟಿಯಾಗೆ ಸರ್ ಹೇಳ್ತಾರೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾನು ಯಾವಾಗ್ಲೂ ಅವ್ರು ಸಿಕ್ಕಾಗೆಲ್ಲ ಅದೇ ಮಾತು ಹೇಳೋದು, ಆಕಾಶವಾಣಿ ಭದ್ರಾವತಿ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ಸರ್, ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತೀರಾ ಅಂತ.
2: ಥ್ಯಾಂಕ್ ಯು ಸರ್,
1: ಧನ್ಯವಾದಗಳು.
3: ಮತ್ತೆ ಅವ್ರ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿರ್ಲಿಲ್ಲ, ಅದಕ್ಕೆ ತಮ್ಮ ಮೂಲಕ ಹೆಚ್ಚಿನ ಮಾಹಿತಿ ಸಿಕ್ತು ಸರ್, ಸಂತೋಷ ಅನ್ನಿಸ್ತು.
2: ಥ್ಯಾಂಕ್ ಯು.
3: ಎಲೆ ಮರೆ ಕಾಯ್ತಾರ ಅವ್ರದ್ದು ನೋಡಿ, ಎಲ್ಲೂ ಗೊತ್ತಾಗಲ್ಲ ಅವರು ಎಷ್ಟು ಸರಳ ಸಜ್ಜನರ ಹೊರಗಡೆ ಇರ್ತಾರೆ. ಇವತ್ತು ನಿಜವಾಗ ಆಶ್ಚರ್ಯ ಅನ್ನಿಸ್
2: ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಬ್ರು ಕಾಲ್,
3: ಧನ್ಯವಾದ. ಆಯ್ತು ಸರ್, ಆಯ್ತು ಸರ್,
2: ಮಾತಾಡಿ ಸರ್. ಬ್ರಹ್ಮಾನಂದ್ರ ಅವರೇ ಮಾತಾಡಿ, ಅವರು ಇಲ್ಲೇ ಇದ್ದಾರೆ ಸರ್, ನನ್ನ ಜೊತೆ ಕೂತಿದ್ದಾರೆ.
1: ಅಭಿಮಾನಕ್ಕೆ ಬಹಳ ಸಂತೋಷ. ಇವೆಲ್ಲ
3: ಕಾರ್ಯಕ್ರಮ ಕೇಳಿದ್ರೇನೆ ಖುಷಿ ಆಗುತ್ತೆ ಸರ್,
1: ತುಂಬಾ ಸಂತೋಷ.
3: ಆಕಾಶವಾಣಿ ಭದ್ರಾವತಿ ಕೇಳ್ತಿರ್ತೀನಲ್ಲ ಯಾವಾಗ್ಲೂ ಒಂದೇ ತರ ವಾಯ್ಸ್ ಕೇಳಲಿಕ್ಕೆ ಒಂಥರ ಖುಷಿ ಸರ್.
2: ಅಲ್ಲ ಬ್ರಹ್ಮಾನಂದ, ಬ್ರಹ್ಮಾನಂದ ಅವ್ರೆ ನೀವು ನನ್ಗೆ ಹೊಟ್ಟೆ ಉರಿಸ್ತಾ ಇದ್ರಿ, ನೀವು ಬರೀ ಅವರ ವಾಯ್ಸ್ ಕೇಳಿದ್ರೆ ಮಾತ್ರ ಸಂತೋಷ ಅಂತ.
3: ನಿಮ್ದ ಸರ್ ನಿಮ್ದು ನಾ ಮಾತಾಡಂಗಿಲ್ಲ, ಬೆಂಕಿ ಜಾಸ್ತಿ ಮಾತಾಡ್ಬಿಟ್ರೆ ನಮ್ಗೆ ಬಾಯ್ ಸುಟ್ಟೋಗುತ್ತೆ. ನೀವು ಬೆಂಕಿ ಬೆಂಕಿ ಸರ್.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
3: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
2: ಇನ್ನೊಬ್ರು ಕಾಲರ್ ಇದ್ರೆ ಕೇಳ್ಬಿಡುವ. ನಮಸ್ಕಾರ.
4: ಹಲೋ, ನಮಸ್ತೆ ಸರ್.
2: ಮೇಡಮ್ ಹೇಳಿ. ಮೇಡಮ್
4: ಖುಷಿ ಆಗ್ತಿದೆ ಸರ್, ಸರ್ ಬಂದಿರೋದ್ ನೋಡಿ. ನಾವು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೆ 7:30.
2: ವೆರಿ ನೈಸ್.
4: ಇವತ್ತು ಶಿವಮೊಗ್ಗ FM ಅಲ್ಲಿ ಬಂದ್ಬಿಟ್ಟಿದ್ದಾರೆ. ನಂಗೆ ವಾಯ್ಸ್ ಕೇಳಿ ಆಶ್ಚರ್ಯ, ಇವ್ ಆಕಾಶವಾಣಿಯಲ್ಲಿ ಇದ್ರೆ ಇವರು ವಾಯ್ಸ್
2: ಮೊನ್ನೆ
4: ತ್ರಿಪ್ರಮೇಶ್ವರ ಕೇಳಿ ನಮ್ಮನವರಿಗೆ ಏನ್ ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಇವಾಗ ಅಷ್ಟು ಚೆನ್ನಾಗಿ ಹೇಳಿದ್ರು ಸರ್ ತ್ರಿಪ್ರಮೇಶ್ವರ ಮೊನ್ನೆ ಹೊನ್ನಾಳಿ ಹತ್ರ.
2: ವೆರಿ ನೈಸ್,
4: ತುಂಬಾ ಖುಷಿ ಆಯ್ತು ಅವ್ರ ವಾಯ್ಸ್ ಕೇಳಿ.
2: ಇದರಲ್ಲಿ FM ಕರ್ಕೊಂಡ್ ಬರ್ಬೇಕು ಅಂತ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಈಗ ಬರ್ತೀನಿ, ನಾಳೆ ಬರ್ತೀನಿ, ಬೆಂಗಳೂರಿದೆ ಅಲ್ಲಿದೆ ಅಂತ ಎಸ್ಕೇಪ್ ಆಗ್ತಾ ಇದ್ರು ಮೇಡಮ್. ಬಿಡ್ಲೇ ಇಲ್ಲ, ಈ ವಾರ ಹೋಗಿ ಕೂತ್ಕೊಂಡು ಹೆಂಗಾದ್ರು
4: ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಸರ್ ಅವ್ರು ಕರ್ಕೊಂಡ್ಬಂದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸರ್ ನಮ್ ಕಣ್ಣಿಗೆ ಹಂಗೆ ಬರುತ್ತೇನೋ, ಕಣ್ಣಲ್ಲ ಇಲ್ಲೇ ನೋಡ್ತಿದೀವೇನೋ ಅನ್ನೋ ತರ ಫೀಲಿಂಗ್ ಆಗುತ್ತೆ ಸರ್.
1: ಸಂತೋಷ ಪಡ್ತಿರಲ್ಲ ಅದೇ ನನ್ನ
4: ಮೊನ್ನೆ ತೀರ್ಥರಾಮೇಶ್ವರ ಅಂತ ಬಿಡಿ ಸರ್, ಅದು ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ. ಬೆಳಗ್ಗೆ ಕಾಫಿ ಕುಡ್ಕೊಂತ ಕೇಳಿದ್ದಾರೆ,
1: ಅದ್ರ ಬಗ್ಗೆ ಏನು ಗೊತ್ತಿರಲ್ಲ ನೋಡ್ಕೊಂಡು.
4: ಹೌದು ಸರ್. ಅಲ್ಲ ನೀವು ಬಸ್ಸಸ್ ಫೆಸಿಲಿಟಿ ಮತ್ತೆ ತಗೊಂಡೋಗೋದು ತಿನ್ನಕ್ಕೆ ನೀರು ಪ್ರತಿಯೊಂದು ಹೇಳ್ತಿರಲ್ಲ ಸರ್, ಅದು ಅಷ್ಟೆಲ್ಲ ಮತ್ತ್ ಬರೀ ಕೈಯಲ್ಲಿ ಹೋದ್ರೆ ಕಷ್ಟ ಅಂತ ಅದನ್ನು ಸಹ ಹೇಳ್ತೀರಾ, ಏನ್ ತಗೊಂಡೋಗ್ಬೇಕು ಏನ್ ತಗೊಂಡೋಗ್ಬಾರ್ದು ಅಂತ. ಕಸ ಮಾತ್ರ ಎಲ್ರಿಗೂ ಹೇಳಿ ಸರ್, ಆದಷ್ಟು ತಗೊಂಡೋಗ್ರಿ ತಿನ್ರಿ, ಪುನಃ ನಿಮ್ ಕಸ ನೀವು ತಗೊಂಡ್ಬಂದ್ರಿ ಅಂತ ಆದಷ್ಟು ನಿಮ್ಮ ಸಾಧ್ಯವಾದಷ್ಟು ಮೆಸೇಜ್ ಹಾಕಿ ನಿಮ್ಮಿಂದ.
1: ಧನ್ಯವಾದಗಳು.
4: ಎಷ್ಟು ಸಾಧ್ಯವಷ್ಟು, ನಾವು ಬಹಳ ಪರಿಸರ ಪ್ರೇಮಿ ಸರ್ ಓದತ್ರನ್ನೆಲ್ಲ.
2: ಮೇಡಮ್, ಮೇಡಮ್
4: ಸರ್
2: ಕಲ್ಪನಾ ಮೇಡಮ್ ಅಲ್ವಾ, ದಯವಿಟ್ಟು ನಿಮ್ಮ ಏನು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ನನ್ನ ಜೊತೆಗೆ ಹಂಚ್ಕೊಳ್ಳಿ. ನಮ್ಮ ರೇಡಿಯೋ 9686960279 ಯಾಕೆ ಅಂದ್ರೆ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ನಿಮ್ಮ ಅನಿಸಿಕೆಗಳು ಬಹಳ ತೂಕವಾಗಿದ್ದು ಮೇಡಮ್.
4: ವಾಯ್ಸ್ ಮೆಸೇಜ್ ಹಾಕ್ಬೋದು ಸರ್,
2: ಅಲ್ಲ ಒಂದು ಟೈಪ್ ಮಾಡ್ಬಿಡಿ ಮೆಸೇಜ್ ಹಾಕ್ಬಿಡಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್,
4: ಥ್ಯಾಂಕ್ ಯು ಸರ್. ನಂಗೆ ಕಾಲ್ ತಿಂಗಳು ತುಂಬಾ ಖುಷಿ ಆಯ್ತು ಸರ್
2: ಮಾತಾಡೋದು. ಸರ್ ಏನ್ ಸರ್ ಅವರು ನೀವು ಹೇಗೆ ಆ ರೀತಿ ಈ ರೀತಿ ನೀವು ಪ್ರೆಸೆಂಟೇಶನ್ ಮಾಡ್ಬೇಕು ಅಂದ್ರೆ ಒಂದು ಧ್ಯಾನ ಬೇಕಲ್ಲ. ಅವ್ರು ಹೇಳ್ತಾ ಇದ್ದಾರೆ
1: ನನಗೆ, ಫಸ್ಟ್ ದೂರದರ್ಶನ ಕರೆದಾಗ ಸ್ವಲ್ಪ ಹೆದರಿಕೆ ಆಯ್ತು. ಅಲ್ಲೇನು ದೊಡ್ಡ ಒಂದು ಇದೇ ತರದ ಒಂದು ಕಚೇರಿ ಒಳಗಡೆ ಬರೀ ಒಬ್ಬರೇ ಒಬ್ಬರು ರೆಕಾರ್ಡ್ ಮಾಡ್ಕೊಳ್ತಕ್ಕಂಥವ್ರು, ಅವ್ರ ಎದುರಿಗೆ ನಾನು ಯಾವುದೇ ಪುಸ್ತಕ ನೋಡ್ಕೊಂಡೆ ಹತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡ್ಬೇಕು, ಅಲ್ಲಿ ಹತ್ತು ವಿಷಯಗಳ ಬಗ್ಗೆ ಮಾತಾಡಬೇಕು.
2: ಓಹೋ,
1: ಅದು ನನಗೆ ಸ್ವಲ್ಪ ಭಾಳ ಕಷ್ಟ ಆಯಿತು. ಆದರೆ ಭಾಳ ಒಳ್ಳೆ ನಮಗೆ ಸಹಕಾರ ಕೊಟ್ಟರವರು, ಹಿಂಗೆ ಮಾತಾಡಬೇಕು ಹೀಗಿರಬೇಕು ಅಂತ ಹೇಳಿದರು. ನನಗೆ ಅದು ಭಾಳ ಇವತ್ತಿಗೂ ಯಾವುದೇ ಈಗ ಆಕಾಶವಾಣಿಗೆ ಹೋದರೂ ಅಷ್ಟೇ, ಸುಮ್ಮನೆ ಒಂದು ಲೆಕ್ಕಕ್ಕೆ ಒಂದು ಚೂರು ಇಟ್ಕೊಂಡಿರ್ತೀನಿ, ಅದು ನಾನು ನಿರರ್ಗಳವಾಗಿ ನಾ ಮಾತಾಡ್ಕೊಂತ.
2: ಭಗವಂತ ಭಗವಂತ ಸರ್, ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ ಸರ್. ಒಂದು ಒಳ್ಳೆ ಮಗನನ್ನ ಒಬ್ಬ ಒಳ್ಳೆ ವ್ಯಕ್ತಿನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡ್ಬೋದು 9686960279. ಇದು ನಮ್ಮ ರೇಡಿಯೋ FM ಶಿವಮೊಗ್ಗದ ನಂಬರ್. ಒಂದು ಕಾಲ್ ಮಾಡಿ ಮಾತಾಡಿ ಅನಿಸಿಕೆಗಳು ಹಂಚ್ಕೊಳ್ಳಿ ಸರ್. ಈ ಮುಂದೆ ನೀವು ಈಗ ಟಾಪಿಕ್ ಹೇಳಿ ಸರ್.
1: ಈಗ ನನಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪುಸ್ತಕಗಳು ಬರೆದಿದ್ದೀನಿ, ಅಂದರೆ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥದ್ದಲ್ಲ, ಗೌರವ ಅಲ್ಲ ಅದು. ಈಗ ದಿವಾನ್ ಪೂರ್ಣಯ್ಯನವ್ರ ಬಗ್ಗೆ ಭಾಳ ಜನಕ್ಕೆ ಪೂರ್ಣಯ್ಯನವರು ಛತ್ರ ಗೊತ್ತು, ಪೂರ್ಣಯ್ಯನ ಛತ್ರ ಅನ್ನೋಂಥ ಒಂದು ಗಾದೆನೇ ಬಂದ್ಬಿಟ್ಟಿತ್ತು. ಅದು ಯಾರು ಮನೆಗೆ ಬಂದು 4 ದಿನ ಇರ್ತೀವಿ ಅಂದರೆ ನಮ್ಮದೇನು ಪೂರ್ಣಯ್ಯನ ಛತ್ರ ಅನ್ನ ಅಂತಿದ್ದರು. ನನಗೆ ಚಿಕ್ಕಂದಿನಿಂದನೂ ಸಹ ಪೂರ್ಣಯ್ಯನವ್ರ ಬಗ್ಗೆ ಈ ಮಾತು ಕೇಳಿ ಕೇಳಿ ಕೇಳಿ ಅವ್ರ ಬಗ್ಗೆ ಏನು ವಿಷಯಗಳು ಕೇಳಬೇಕಲ್ಲ, ಏನು ಮಾಡ್ಬೇಕು ಇದನ್ನು ಅಂತಂದು ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಲಕ್ಷ್ಮೀನಾರಾಯಣ ಭಟ್ರ ಹತ್ರ ಇದನ್ನು ಒಂದು ಪ್ರಸ್ತಾಪ ಮಾಡಿದಾಗ, ಏ ತುಂಬ ಒಳ್ಳೆಯ ಪುಸ್ತಕ ಆಗುತ್ತೆ ನೀವು ಬರೀರಿ ಅಂತಂದರು. ಆಮೇಲೆ ನನಗೆ ಮೆಟೀರಿಯಲ್ ಸಿಗಲಿಲ್ಲ, ಪುಸ್ತಕಗಳಿಲ್ಲ ಅವ್ರ ಬಗ್ಗೆ. ಆಮೇಲೆ ವೆಂಕಟಾಚಲ ಶಾಸ್ತ್ರಿಗಳ ಹತ್ರ ಅಂದರೆ ಮೈಸೂರು, ಅವರು ನನಗೆ ಭಾಳ ದೊಡ್ಡ ವಿದ್ವಾಂಸರವರು, ಅವ್ರು ನನಗೆ ಕೆಲವು ಸಲಹೆಗಳನ್ನು ಕೊಟ್ಟು ಇಂತಿಂಥ ಕಡೆ ಸಿಗುತ್ತೆ, ಇಂಥ ಸೋರ್ಸ್ ಎಲ್ಲ ಹುಡುಕ್ಬೇಕಪ್ಪ ನೀನು, ಎಲ್ಲ ಹೋಗಿ ಬರಬೇಕು, ಬರೀ ಬರೆಯೋದು ಮುಖ್ಯ ಅಲ್ಲ ಅಂತಂದರು. ಅವಾಗ ಸುಮಾರು 1 ವರ್ಷಗಳ ಕಾಲ ನಾನು ತಪಸ್ಸಿನಂತೆ ಅಧ್ಯಯನ ಮಾಡಿ ಒಂದು ಪುಸ್ತಕವನ್ನು ಮಾಡಿದೆ. ಇಡೀ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬಂದಿರತಕ್ಕಂಥ ಒಂದು ಪುಸ್ತಕ ದಿವಾನ್ ಪೂರ್ಣಯ್ಯನವರು ಈಗಾಗಲೇ 3 ಮುದ್ರಣಗಳನ್ನು ಕಂಡಿದೆ.
0: ವೆರಿ ನೈಸ್.
1: ಭಾಳ ಹೆಚ್ಚು ನನಗೆ ಹೆಸರನ್ನು ತಂದು ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕ ಇದೆ.
0: ವೆರಿ ನೈಸ್ ಸರ್. ನೀವು ನನಗೊಂದು ಪುಸ್ತಕನೇ ಕೊಡಲಿಲ್ಲ ಸರ್. ಏನು ಸರ್
1: ಕೊಡ್ತಾ
0: ಇದ್ದೀವಿ ಇರಲಿ, ನಮ್ಮ ಶ್ರೋತೃಗಳಿಗೆ ಪೂರ್ಣಯ್ಯನವ್ರ ಬಗ್ಗೆ ಸರ್. ಪೂರ್ಣಯ್ಯ ಅವರು ಯಾರು, ಯಾವ ಕಾಲದ ಘಟ್ಟದವರವರು, ಅವರಿಂದ ಕರ್ನಾಟಕ ಅಥವಾ ನಮ್ಮ ದೇಶಕ್ಕೆ ಯಾವ ರೀತಿ ಏನು ಒಂದು ಸ್ವಾತಂತ್ರ್ಯ ಹೋರಾಟದಲ್ಲೋ ಅಥವಾ ಯಾವ ರೀತಿ ಅವರು ನಮಗೊಂದು ದೀಪವಾಗಿದ್ರು ಸರ್ ಅವರು?
1: ನೋಡಿ, ಪೂರ್ಣಯ್ಯನವರು ಅಂತಂದ್ರೆ ಅವ್ರು ವಿದ್ಯಾವಂತರಲ್ಲ, ಅವರು ವಿದ್ಯಾವಂತರೇ ಅಲ್ಲ,
0: ಸುಮಾರು ಅವರಿಗೆ
1: 3-4 ಕ್ಲಾಸ 4 ಕ್ಲಾಸ ಓದಿರ್ತಕ್ಕಂಥವ್ರು. ಆಮೇಲೆ ಅವರು ನಮ್ಮ ರಾಜ್ಯದವರಲ್ಲ, ಅವರು ತಮಿಳುನಾಡಿನವರು, ತಮಿಳುನಾಡಿನಲ್ಲಿ ಹುಟ್ಟಿದವರು. ತಿರುಕಂಬೂರು ಅಂತ ಒಂದು ಹಳ್ಳಿ ಇದೆ, ಅದು ಕೊಯಮತ್ತೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಅದು ಆ ಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಬಡ ವ್ಯಕ್ತಿ ಅಂತಂದರೆ ಈ ಪೂರ್ಣಯ್ಯ. ಇವರು 1746 ಅಲ್ಲಿ ಜನಿಸ್ತಾರೆ. ಅಲ್ಲಿ ಕೃಷ್ಣಾಚಾರ್ಯ ಅಂತ ಒಬ್ಬರು ಇರ್ತಾರೆ ಅವರು, ಆಮೇಲೆ ಲಕ್ಷ್ಮೀಬಾಯಿ ಅಂತ, ಲಕ್ಷ್ಮೀ ಅಮ್ಮ ಅಂತ ಅವ್ರ ಹೆಂಡತಿ. ಅವರಿಬ್ಬರು ಭಾಳ ಸಾತ್ವಿಕರು. ಅದೇನೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಜನರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಹೊರಿತಾ ಇರ್ತಾರೆ. ಅವ್ರಿಗಿಬ್ಬರು ಮಕ್ಕಳು, ಪೂರ್ಣಯ್ಯ ಮತ್ತು ಅವ್ರ ತಮ್ಮ. ಅವ್ರು ಚಿಕ್ಕಂದಲ್ಲೇ ಸತ್ತೋಗ್ಬಿಡ್ತಾರೆ. ಅವ್ರಿನ್ನು ಇವ್ರನ್ನ 10-12 ವರ್ಷ ಆಗಿರುತ್ತೆ, ತಂದೆ ಸತ್ತೋಗ್ಬಿಡ್ತಾರೆ, ಇಡೀ ಸಂಸಾರದ ಜವಾಬ್ದಾರಿ ಇವ್ರಿಗೆ ಬೀಳುತ್ತದೆ
0: ಆ ಏಜಲ್ಲಿ.
1: ಆ ಏಜ್ನಲ್ಲಿ ಅವು ಏನು ಮಾಡಬೇಕು ಜೀವನಕ್ಕೆ ಅಂತಂದು ಯೋಚನೆ ಮಾಡದೆ ಅವ್ರೇನು ಮಾಡ್ತಾರೆ, ಅಲ್ಲಿ ಈ ಸತ್ಯಮಂಗಲ ಅಂತ ಒಂದು ಊರಿದೆ, ಕಾಡಿದೆ, ಅದು ವೀರಪ್ಪನ ಕಾಲದ ಬಹಳ
0: ಹೆಸರಾಯ್ತು. ಹೌದು ಸರ್.
1: ಅಲ್ಲಿಗೆ ಬರ್ತಾರೆ. ಅಲ್ಲಿ ಒಬ್ಬ ರಂಗಶೆಟ್ಟಿ ಅಂತ ಒಬ್ಬ ಅಂಗಡಿಯನ್ನು ಇರ್ತಾನೆ, ಅವನು ಅವ್ರ ಹತ್ರ ಸಾಮಾನು ತಗೊಂಡಿರ್ತಾರೆ, ಅವ್ರ ವಸ್ತುಗಳು ತಗೊಳ್ತಾ ಇರ್ತಾರೆ. ಅಲ್ಲಿ ಕೆಲಸಕ್ಕೋಸ್ಕರ ಕೇಳೋಕೆ ಹೋಗ್ತಾರೆ, ಹಿಂಗೆ ನಮ್ಗೆ ಹಿಂಗೆ ಆಗಿದೆ ಅಂತ. ಅವನು ಈ ಕೃಷ್ಣಾಚಾರ್ಯರ ಬಗ್ಗೆ ಗೊತ್ತಿರುತ್ತೆ, ಭಾಳ ಒಳ್ಳೆ ಜನ ಅಂತ. ಆಯ್ತಪ್ಪ, ನಮ್ಮ ಅಂಗಡೀಲಿ ಕೆಲಸ ಮಾಡು ಅಂತ ಅವನಿಗೆ ಕೆಲಸ ಕೊಡ್ತಾರೆ. ಆಮೇಲೆ ಅವನು ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ತನ್ನ ಅಂಗಡಿಯನ್ನೇ ಶಿಫ್ಟ್ ಮಾಡ್ತಾನೆ. ಇವರು ಸಹ ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಶ್ರೀರಂಗಪಟ್ಟಣ ಬಂದಾಗ ಇವರ ಒಂದು ಚಾಕಚಕ್ಯತೆ, ಅವ್ರಿಗೆ ಇದ್ದ ಅದ್ಭುತವಾಗಿರ್ತಕ್ಕಂಥ ನೆನಪಿನ ಶಕ್ತಿ ಇರುತ್ತೆ ಅವರಿಗೆ. ವಿದ್ಯಾವಂತರಲ್ಲದೇ ಇದ್ದರೂ ಸಹ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ್ಯಾವ ಕೊಟ್ಟಿದ್ದೀವಿ, ಅದ್ರ ಬೆಲೆ ಏನು, ಬಾಯಿನಲ್ಲೇ ಅದ್ರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಟ್ಕೊಂಡಿರ್ತಾರೆ. ಬರವಣಿಗೆ ಇರುತ್ತೆ, ಬರೀತಾರೆ, ಲೆಕ್ಕ ಬರೀತಿರ್ತಾರೆ, ಅಕ್ಷರಗಳು ತುಂಬ ಸೊಗಸಾಗಿರುತ್ತೆ. ಅದನ್ನೆಲ್ಲ ನೋಡಿ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಇನ್ನೊಬ್ಬ ಇವನು ಹೋಲ್ಸೇಲ್ ವ್ಯಾಪಾರಿ ಒಬ್ಬ ಇರ್ತಾನೆ, ಅನ್ನದಾನ ಶೆಟ್ಟಿ ಅಂತ. ಅವನೇನು ಮಾಡ್ತಿರ್ತಾನೆ, ಮೈಸೂರು ಮಹಾರಾಜರಿಗೆ ಅವಾಗ ಹೈದರಾಲಿ ಆಡಳಿತ ಇರುತ್ತೆ, ಹೈದರಾಲಿ ಅರಮನೆಗೆ ಅವನು ಧಾನ್ಯಗಳನ್ನು ಸಪ್ಲೈ ಮಾಡ್ತಿರ್ತಾನೆ. ಅವನು ಭಾಳ ದೊಡ್ಡ ವ್ಯಾಪಾರಿ. ಅವನು ಅವನೊಂದ್ಸರಿ ರಂಗಶೆಟ್ಟಿ ಹತ್ರ ಬಂದಾಗ ಈ ಪೂರ್ಣಯ್ಯನ್ನು ನೋಡ್ತಾನೆ. ಈ ಪೂರ್ಣಯ್ಯನ್ ಮಾತಾಡ್ತಕ್ಕಂಥ ರೀತಿ, ಅವನು ಹೇಳ್ತಕ್ಕಂಥ ಒಂದು

0: ಅವ್ರ ಹತ್ರ ಹೇಳ್ತಾನೆ. ಆ ಹೈದರಾಲಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅವನು ಸಹ ಹೆಬ್ಬೆಟ್ಟೆ, ಓದಕ್ಕೆ ಬರೋಲ್ಲ, ಬರೆಯಕ್ಕೆ ಬರೋಲ್ಲ, ಅವನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು.
1: ಓಕೆ,
0: ಇವನ ನೆನಪಿನ ಶಕ್ತಿಯನ್ನು ನೋಡಿ ಅವನಿಗೆ ಭಾಳ ಆಶ್ಚರ್ಯ ಆಗುತ್ತೆ. ಅವಾಗ ಅನ್ನದಾನ ಶೆಟ್ಟಿ ಹೇಳ್ದೆ, ನೋಡಪ್ಪ ಇವ್ನು ನಿನ್ನ ಹತ್ತಿರೋದಕ್ಕೆ ಇಷ್ಟ, ಅಂಥ ಅರ್ಹತೆ ಇಲ್ಲ, ನಮ್ಮ ಅರಮನೆಗೆ ಕಳಿಸಿ ಇವನಿಗೆ ಒಳ್ಳೆಯ ಕೆಲಸ ಕೊಡ್ತೀನಿ. ಅವಾಗ ಅವತ್ತಿನಿಂದ ಹೈದರಾಲಿ ಒಂದು ಆಶ್ರಯದಲ್ಲಿ ಇರ್ತಾನೆ.
1: ಸರ್, ಮಹಾರಾಜರ ಕಾಲದಲ್ಲಿ ಅಲ್ವಾ ಅದು?
0: ಅಲ್ಲ, ಹೈದರಾಲಿ ಬಂದಿರ್ತಾನೆ ಆಡಳಿತಕ್ಕೆ, ಮಹಾರಾಜರಿಂದ ಅವನ ವಶಪಡಿಸ್ಕೊಂಡು ಅವನು ಸರ್ವಾಧಿಕಾರಿಯಾಗಿರ್ತಾನೆ. ಅವಾಗ ರಾಣಿ ಲಕ್ಷ್ಮಮ್ಮಣ್ಣಿ ಅಂತಂದು ಅವ್ರನ್ನಿಂದ ಕಿತ್ಕೊಂಡಿರ್ತಾನ ಅವನು ರಾಜ್ಯಭಾರನ. ಆದರೆ ಅರಮನೆ ಬಗ್ಗೆ ಅವನಿಗೆ ಬಹಳ ಗೌರವ ಇರುತ್ತೆ ಹೈದರಾಲಿಗೆ. ಅವನು ಇವನಿಗೆ ಒಂದು ಕೆಲಸ ಕೊಡ್ತಾನೆ. ಆ ಕೆಲಸ ಕೊಟ್ಟು ಅವನಿಗೇನು ಕೆಲಸ ಕೊಡ್ತಾನೆ ಅಂತಂದರೆ ಅಲ್ಲಿನ ದನ ಕನಕಗಳನ್ನು ಲೆಕ್ಕ ಬರೀತಕ್ಕಂಥದ್ದು, ಅರಮನೆಯಲ್ಲಿರ್ತಕ್ಕಂಥದ್ದು. ಎಷ್ಟು ಪ್ರಾಮಾಣಿಕವಾಗಿ ಅವನು ಕೆಲಸ ಮಾಡ್ತಾನೆ ಅಂತಂದರೆ ಭಾಳಷ್ಟು ಸರಿ ಅವನು ಪರೀಕ್ಷೆ ಮಾಡ್ತಾನೆ ಹೈದರಾಲಿ. ಎಲ್ಲೋ ದುಡ್ಡಿಡೋದು ಪರೀಕ್ಷೆ ಮಾಡೋದು, ಎಲ್ಲೋ ಬಂಗಾರದ ಒಡವೆಗಳನ್ನು ಇಡೋದು, ನೋಡೋಣ ಇವನೇನು ಮಾಡ್ತಾನೆ ಅಂತ. ಪ್ರತಿಯೊಂದನ್ನು ಅವನು ಲೆಕ್ಕಕ್ಕೆ ತಗೊಳ್ತಾನೆ ಹೊರತಾಗಿ ಒಂದೇ ಒಂದು ಪೈಸನಾದ್ರೂ ತಗೊಳಲ್ಲ.
1: ಪ್ರಾಮಾಣಿಕರಾಗಿ
0: ಪ್ರಾಮಾಣಿಕತೆ ಅವನು
1: ಆ ವಯಸ್ಸಲ್ಲೂ
0: ಹೌದು. ಆ ಪ್ರಾಮಾಣಿಕತೆ ನೋಡಿ ಏನು ಮಾಡ್ತಾನೆ, ಅವನಿಗೆ ದಿವಾನರಾಗಿ ಪ್ರಯಾಣ ಮಂತ್ರಿಯಾಗಿ ತಗೊಳ್ತಾನ ಅವನು. ಮೊದಲು ಫೈನಾನ್ಸ್ ಮಿನಿಸ್ಟರ್ ಆಗ್ತಾನವನು, ಅರ್ಥಶಾಸ್ತ್ರ ಅರ್ಥಮಂತ್ರಿ ಆಗ್ತಾನವನು. ಅಂದರೆ ನಾಲ್ಕನೇ ಕ್ಲಾಸ್ ಓದಿರ್ತಕ್ಕಂಥವನು ಹೈದರಾಲಿಗೆ ಅತ್ಯಂತ ಆಪ್ತನಾಗ್ತಾನವನು. ಅವನ ಒಂದು ಮಂತ್ರಿ ಮಂಡಲದಲ್ಲಿ ಎಲ್ಲರೂ ಮುಸ್ಲಿಮರೇ ಇರ್ತಾರೆ, ಹೈದರಾ ಇವನು ದಿವಾನ್ ಪೂರ್ಣ ಒಬ್ಬನೇ ಹಿಂದೂ. ಆದರೆ ಅವನಿಗೆ ಅಷ್ಟೊಂದು ಗೌರವ ಕೊಡ್ತಾ ಇರ್ತಾನವನು. ಆಮೇಲೆ ಏನಾಗುತ್ತೆ, ಆ ಹೈದರಾಲಿ ಜೊತೆಗೆ ಯುದ್ಧಕ್ಕೂ ಹೋಗ್ತಿರ್ತಾರೆ ಇವರು, ಯುದ್ಧನೂ ಮಾಡ್ತಿರ್ತಾರೆ. ಯುದ್ಧನೂ ಮಾಡಿ ಅನೇಕ ಯುದ್ಧಗಳಲ್ಲಿ ಗೆಲ್ತಾರೆ ಇವರು. ಆಮೇಲೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಸೈನಿಕರಿಗೆ ಆಹಾರ ಧಾನ್ಯಗಳನ್ನು ತಗೊಂಡು ಕೊಡೋದು, ಅವರಿಗೆ ವೇತನಗಳನ್ನು ಕೊಡ್ತಕ್ಕಂಥದ್ದು ಎಲ್ಲ ಜವಾಬ್ದಾರಿ ಪೂರ್ಣೇನವರಿಗಿರುತ್ತೆ. ಅವನ್ನೆಲ್ಲ ಭಾಳ ಸೊಗಸಾಗಿ ನಿರ್ವಹಣೆ ಮಾಡ್ತಾರೆ. ಇದು ಹೇಳ್ಕೊಂತಂದ್ರೆ ಭಾಳ ಹೊತ್ತಾಗುತ್ತೆ, ಸೂಕ್ಷ್ಮವಾಗಿ ಹೇಳಿದ್ದು ನಾನು. ಆಮೇಲೆ ಒಂದು ಪೊನ್ನಾನಿ ಅಂತಕ್ಕಂಥ ಒಂದು ಕಡೆ ಯುದ್ಧ ನಡೀತಾ ಇರುತ್ತೆ, ಹೈದರಾಲಿ ಯುದ್ಧ ಮಾಡ್ತಿರ್ತಾನೆ. ಆ ಯುದ್ಧ ಮಾಡ್ತಿರ್ಬೇಕಾದ್ರೆ ಅವನಿಗೆ ಕಾಯಿಲೆ ಬರುತ್ತೆ
1: ಹೈದರಾಲಿಗೆ,
0: ಸರ್ಪ ಸುತ್ತು ಬರುತ್ತೆ. ಆ ಸರ್ಪ ಸುತ್ತು ಬಂದಾಗ ಇನ್ನೂ ಪಾಪ 60 ವರ್ಷ ಅವನಿಗೇನಂತ ಹೆಚ್ಚಿಗೆ ವಯಸ್ಸಾಗಿರಲ್ಲ, ಅಲ್ಲಿ ಸತ್ತೋಗ್ಬಿಡ್ತಾನ.
1: ಓಕೆ,
0: ಹೈದರಾಲಿ ಸತ್ತೋಗ್ತಾನೆ. ಹೈದರಾಲಿ ಸತ್ತ ಸುದ್ದಿಯನ್ನು ಏನಾದರೂ ಹೊರಗಡೆ ಬಹಿರಂಗಪಡಿಸಿದರೆ ಮತ್ತು ಇಂಗ್ಲೀಷ್ನವ್ರು ಬಂದು ವಶಪಡಿಸ್ಕೊಳ್ತಾರೆ ಅನ್ನೋ ಒಂದು ಇದರಿಂದ ಟಿಪ್ಪು ಸುಲ್ತಾನು ಅವನೆಲ್ಲ 300 ಮೈಲಿ ದೂರದಲ್ಲಿ ಅವನು ಯುದ್ಧಕ್ಕೆ ಹೋಗಿರ್ತಾನೆ. ಅವನು ಟಿಪ್ಪು ಸುಲ್ತಾನ್ ಇಲ್ಲ, ಕಮರುದ್ದೀನ್ ಅಂತ ಇನ್ನೊಬ್ಬ ಇರ್ತಾನೆ, ಅವನು ದಡ್ಡ ಅವನು ಹೈದರಾಲಿಗೆ, ಹೈದರಾಲಿ ಮಗ ಇನ್ನೊಬ್ಬ ಇರ್ತಾನೆ ಕಮರುದ್ದೀನ್ ಅಂತ. ಅವನು ಅಂಥ ಚಾಕಚಕ್ಯತೆ ಇರ್ತಕ್ಕಂಥವನಲ್ಲ. ಅದಕ್ಕೆ ಇವನೇಂತೇಳಿ ಮಾಡ್ತಾನೆ, ಟಿಪ್ಪು ಸುಲ್ತಾನ್ ಬರೋವರೆಗೂ ಆ ಸುದ್ದಿಯನ್ನು ಹೊರಗಡೆ ಹಾಕೋದೇ ಇಲ್ಲ ಅವನು.
1: ಓಹೋಹೋ,
0: ಅವನಿಗೆ ಹೇಳಿ ಕಳಿಸಿ ಅವನು ಪಾಪ ಅಲ್ಲಿಂದ ಬರ್ತಾನವನು. 3 ದಿವಸ ಆಗುತ್ತೆ ಬರೋದವನು. 3 ದಿವಸ ಅವನು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಅವನಿಗೆ ಹಿಂಗೆ ಆಗಿದೆ, ನಿಮ್ಮ ತಂದೆನ ಹೆಚ್ಚಿಗೆ ದಿವಸ ಇಟ್ಕೊಳಕ್ಕಾಗಲಿಲ್ಲ, ದಫನ್ನು ಮಾಡಿಬಿಟ್ಟಿದ್ದೀವಿ, ನೀನು ಇವತ್ತಿನಿಂದ ಅಧಿಕಾರ ವಹಿಸ್ಕೋಬೇಕು ಅಂತಂದು ಅವನಿಗೆ ಅಧಿಕಾರವನ್ನು ವಹಿಸಿಕೊಟ್ಟು ಅವನು ಅವಾಗ ಅವನಿಗೆ ಟಿಪ್ಪು ಸುಲ್ತಾನಿಗೆ ಇವನ ಬಗ್ಗೆ ಬಹಳ ಗೌರವ ಬರುತ್ತೆ.
1: ದಿವಾನ್
0: ಚಿಕ್ಕಪ್ಪ ಅಂತ ಕರೀತಿರ್ತಾನ ಅವನು,
1: ದಿವಾನ್
0: ಪೂರ್ಣಯ್ಯನವರಿಗೆ. ಅವನು ಅಷ್ಟು ತನ್ನ ತಂದೆಯ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಿರ್ತಾನ ಅವನು. ಆಮೇಲೆ ಅವನಿಗೆ ಭಾಳ ಸಂತೋಷ ಆಗುತ್ತೆ, ನಾನು ಬರೋವರೆಗೂ ಕಾದು ನನಗೆ ರಾಜ್ಯಭಾರವನ್ನು ವಹಿಸ್ಕೊಟ್ಟ. ಇಂಗ್ಲೀಷ್ನವ್ರ ಜೊತೆಗೆ ಹೋಗಿದ್ರೆ ಅವನು ಇನ್ನೂ ಬೇಕಾದಷ್ಟು ದುಡಿಮೆ ಮಾಡ್ಕೋಬೋದಾಗಿತ್ತು, ಬೇರೆ ಶತ್ರುಗಳಿಗೆ ಹೇಳಿದರೆ ಬೇಕಾದಷ್ಟು ಅವನಿಗೆ ಲಾಭ ಇರ್ತಿತ್ತು. ಅವನ್ನೆಲ್ಲ ಬಿಟ್ಟು ನಾನು ಬರೋವರಿಗೆ ಕಾದಿದ್ದಾನೆ ಅಂತಂದು ಅವನನ್ನು ಮತ್ತೆ ದಿವಾನರಾಗಿ ಮುಂದುವರಿಸ್ತಾನೆ. ಹೀಗೆ ಹೈದರಾಲಿ ಟಿಪ್ಪು ಸುಲ್ತಾನ್ ಇಬ್ಬರಲ್ಲೂ ದಿವಾನರಾಗಿ ಕೆಲಸ ಮಾಡ್ತಾನೆ ಅವನು.
1: ಶ್ರುತಿಗಳೇ ಕೇಳ್ತಾ ಇದ್ದೀರಲ್ವಾ, ದಿವಾನ್ ಪೂರ್ಣಯ್ಯನವರು ಚಿಕ್ಕಂದಿನಿಂದಲೇ ಭಗವಂತನ ಕೃಪೆಗೆ ಪಾತ್ರರಾಗಿ ಒಂಥರ ಏನು ಪ್ರಾಮಾಣಿಕ ವ್ಯಕ್ತಿಯಾಗಿ ಅತ್ಯಂತ ಮೇಧಾವಿಗಳಾಗಿ ತಾನು ಎಲ್ಲಿದ್ದರೂ ಅದೇ ನನ್ನ ಸಂಸ್ಥಾನ ಅಂತ ಹೇಳಿಕೊಂಡು ಹೈದರಾಲಿ ಟಿಪ್ಪು ಸುಲ್ತಾನಿಗೆ ಸೇವೆ ಮಾಡ್ತಿದ್ದ ವ್ಯಕ್ತಿಯ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಒಂದು ಪುಟ್ಟ ಬ್ರೇಕ್ನಲ್ಲಿ ಬರ್ತೀನಿ. ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇರಿ ರೇಡಿಯೋ ಶಿವಮೊಗ್ಗ FM 90.8. ಭವಿಷ್ಯಕ್ಕಾಗಿ ಭರವಸೆಗಾಗಿ ನಮ್ಮ ಬಾನುಲಿ. ನಿಮ್ಮ ಅನಿಸಿಕೆಗಳು ದಯವಿಟ್ಟು ಕಾಲ್ ಮಾಡಿ ಕೇಳ್ಬೋದು, 9686096927. ಎ ಸ್ಮಾಲ್ ಬ್ರೇಕ್ ಪ್ಲೀಸ್. ಹಾಗೆ ಬ್ರೇಕ್ ಹೋಗುವ ಮೊದಲು ನಿಮಗೊಂದು ಪ್ರಶ್ನೆ ಕೇಳಿದ್ದೆ ನಾನು, ಯಾಕೆ ಈ ವರ್ಷದಲ್ಲಿ ಅತ್ಯಂತ ಅಗಾಧವಾದ ನೇರ

0: ಬಾಳೆಹಣ್ಣು ಬರ್ತಾ ಇದೆ, ಏನಿದು ವಿಸ್ಮಯ, ಎಚ್ಚರಿಕೆಯ ಗಂಟೆ. ಇದಕ್ಕೆ ತಾವು ಉತ್ತರ ಕೊಟ್ಟರು, ಸೂಕ್ತವಾದ ಬಹುಮಾನ ನನ್ನ ನಿಮ್ಮ ಭೇಟಿಯಾದಾಗ ಅಂತ ಹೇಳ್ತಾ ಟೇಕ್ ಎ ಸ್ಮಾಲ್ ಬ್ರೇಕ್ ಪ್ಲೀಸ್.
1: ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವೆಲ್ಕಮ್ ಬ್ಯಾಕ್ ಶ್ರೋತೃಗಳೇ, ಕೇಳ್ತಾ ಇದ್ರಿ ರೇಡಿಯೋ ಶಿವಮೊಗ್ಗ FM 90.8 ರಲ್ಲಿ. ನಾನು ನಿಮ್ಮ ಗೆಳೆಯ ಜನಾರ್ದನ ಪೈ, ಪ್ರೀತಿಯಿಂದ JP. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ಬಾನುಲಿ ಕೇಳ್ತಾ ಇದ್ರಿ. ತಾವು ಈ ಪೂರ್ಣ ದಿವಾನ್ ಪೂರ್ಣಯ್ಯನವರು ಯಾರು? ಈ ಪೂರ್ಣಯ್ಯನವರು, ಪೂರ್ಣಯ್ಯನವರ ಜನನ ಎಲ್ಲಿ? ಇದ್ರ ಬಗ್ಗೆ ಸರ್ ಅವರು ಒಳ್ಳೆ ಮಾಹಿತಿ ಕೊಡ್ತಾ ಇದ್ರು. ಈ ಪೂರ್ಣಯ್ಯನವರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂದರೆ ಬಹುಶಃ ಗಂಟೆಗಟ್ಟಲೆ ಆಗುವುದು. ಸರ್, ಅವ್ರದ್ದು ವಿಶೇಷ ಸರ್, ಪ್ರಾಮುಖ್ಯ ಅತ್ಯಂತ. ಪೂರ್ಣಯ್ಯನವರು ತಮ್ಮ ಹೋಲ್ ಸರ್ವಿಸನ್ನ ಕರ್ನಾಟಕಕ್ಕೆ ಮೀಸಲಾಗಿತ್ತಲ್ವಾ?
1: ಹೌದು.
0: ಹೇಗೆ ಸರ್ ಅವ್ರು, ಯಾವ ರೀತಿ ಸರ್?
1: ಮೂರನೇ ಮೈಸೂರು ಯುದ್ಧ ನಡೆದಾಗ ಇಂಗ್ಲಿಷ್ನರಿಗೂ ಮತ್ತು ಟಿಪ್ಪು ಸುಲ್ತಾನಿಗೂ, ಅವಾಗ ಟಿಪ್ಪು ಸುಲ್ತಾನ್ ಸೋತಬಿಡ್ತಾನೆ. ಸೋತೋದಾಗ ಒಪ್ಪಂದ ಮಾಡ್ಕೊಳ್ತಾನೆ ಅವ್ರ ಹತ್ರ. ಒಪ್ಪಂದ ಮಾಡ್ಕೋಬೇಕಾದ್ರೆ ಏನು ಹೇಳ್ತಾರೆ ಅವರು, 3,33,00,000 ಬಂಗಾರದ ವರಹಗಳನ್ನು ಕೊಡಬೇಕು.
0: ಎಷ್ಟು?
1: 3,33,00,000.
0: ಓಕೆ.
1: 1792 ಅವು ಈಗ ಎಷ್ಟು 1,000,000,000,000 ಆಗುತ್ತದೆ. ಆಮೇಲೆ ಇವನ ಹತ್ರ ಅಷ್ಟು ದುಡ್ಡಿರಲ್ಲ, ಅರ್ಧ ಕೊಡ್ತಾನೆ. ಇನ್ನು ಅರ್ಧ ಟೈಮ್ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ನಿಮ್ಮಿಬ್ಬರು ಮಕ್ಕಳನ್ನ ಒತ್ತೆ ಇಟ್ಕೊಳ್ತೀವಿ ಅಂತ ಅವತ್ತು ಕರ್ಕೊಂಡು ಹೋಗ್ಬಿಡ್ತಾರೆ ಅವರು.
0: ಓಹೋ.
1: ಅವಾಗ ಹೈದರಾಲಿ ಏನೋ ಟಿಪ್ಪು ಸುಲ್ತಾನು ನಮ್ಮ ದಿವಾನ್ ಪೂರ್ಣಯ್ಯನವರೆಲ್ಲ ಕೂತ್ಕೊಂಡು ಕೊನೆಗೆ ಅದನ್ನು 2 ವರ್ಷ ಆದಮೇಲೆ ತೀರಿಸ್ತಾರೆ. ಮಗು ಆ ಮಕ್ಕಳನ್ನು ಕರ್ಕೊಂಬರ್ತಾರೆ. ಇದು ಆ ಒಂದು ಒಪ್ಪಂದದಲ್ಲಿ ಮಹತ್ವದ ಪಾತ್ರ ವಹಿಸಿರ್ತಕ್ಕಂಥವನು ದಿವಾನ್ ಪೂರ್ಣಯ್ಯ. ಆಮೇಲೆ ನಾಲ್ಕನೇ ಮೈಸೂರು ಯುದ್ಧ ನಡೀತಿದೆ. ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತೇ ಹೋಗ್ಬಿಡ್ತಾನೆ. ಅವನು ಸತ್ತೋದಾಗ ಸಾಯೋಕ್ಕಿಂತ ಮುಂಚೆ ಏನು ಮಾಡ್ತಾನೆ, ತನ್ನ ಮಗನನ್ನು ಪತ್ತೆ ಹೈದರ್ ಅಂತ ಒಬ್ಬ ಮಗ ಇರ್ತಾನ, ಅವನಿಗೆ ಇವನ್ನ ಕರ್ಕೊಂಡು ಬೇರೆ ಕಡೆ ಹೋಗ್ಬಿಡಪ್ಪ ನೀನು, ಅಕಸ್ಮಾತ್ ನಾನು ಸೋತು ಸತ್ತೋಗ್ಬಿಟ್ರೆ ಇಂಗ್ಲೀಷ್ನವ್ರು ವಶಪಡಿಸ್ಕೊಳ್ತಾರೆ, ಅವನನ್ನು ಸಾಕಿ ಮತ್ತೆ ಮೈಸೂರಿಗೆ ನೀನು ಅಧಿಪತಿಯ ಮಾಡಬೇಕು ಅಂತ ಅವನಿಗೆ ಆಜ್ಞೆ ಕೊಟ್ಟು ಕಳಿಸ್ಕೊಡ್ತಾನ.
0: ಯಾರ ಜೊತೆಗೆ?
1: ದಿವಾನ್ ಪೂರ್ಣೇಂದ್ರ ಜೊತೆಗೆ. ಅಷ್ಟು ಅವನಿಗೆ ಒಂದು
0: ಅಭಿಮಾನ
1: ಇರುತ್ತೆ ಅವನಿಗೆ.
0: ಓಕೆ.
1: ಅವಾಗ ಯುದ್ಧ ನಡೆಯುತ್ತೆ. ಯುದ್ಧ ನಡೆದ ಟಿಪ್ಪು ಸುಲ್ತಾನ್ ಸತ್ತೋಗ್ಬಿಡ್ತಾನೆ. ಅವಾಗ ಇಂಗ್ಲೀಷ್ನವ್ರು ವಶ ಆಗುತ್ತದೆ. ಇಂಗ್ಲೀಷ್ನವ್ರು ಏನು ಮಾಡ್ತಾರೆ, ಮೈಸೂರು ಮಹಾರಾಜರಿಗೆ ಇದನ್ನು ಮೈಸೂರು ಸಂಸ್ಥಾನಕ್ಕೆ ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಆಗುತ್ತೆ. ಅವಾಗ ಇವನಿಗೆ ಟಿಪ್ಪು ಸುಲ್ತಾನ್ ಹೇಳ್ಕಳಿಸ್ತಾರೆ. ಟಿಪ್ಪು ಸುಲ್ತಾನ್ ಹೇಳ್ಕಳಿಸ್ದಾಗ್ಲೂ ಮುಂದೆ ಯಾರು ರಾಜ್ಯಭಾರ ಮಾಡಬೇಕು ಅಂತ ನಮ್ಮ ಹತ್ರ ಅವರು ಸಮಾಲೋಚನೆ ಮಾಡ್ತಾರೆ. ಸಮಾಲೋಚನೆ ಮಾಡಿದಾಗ ಟಿಪ್ಪು ಸುಲ್ತಾನ್ ಮಗನಿಗೆ ಪಟ್ಟಾಭಿಷೇಕ ಕೊಡಬೇಕು ಅಂತ ದಿವಾನ್ ಪೂರ್ಣಯ್ಯನವರು ಹಠ ಹಿಡಿತಾರೆ.
0: ಅಂದರೆ
1: ಅಷ್ಟು ಅವ್ರ ಬಗ್ಗೆ
0: ಪ್ರಾಮಾಣಿಕವಾಗಿ
1: ಮಾಡಿಕತೆ. ಅವಾಗ ಅವರು ಒಪ್ಪೋದಿಲ್ಲ ಇಂಗ್ಲೀಷ್ನವರು, ಇಲ್ಲ ನಮ್ಗೆ ಮಾಡೋಕ್ಕಾಗಲ್ಲ, ಅವರಿಗೆ ನಾವು ಪರಿಹಾರ ಕೊಟ್ಟು ಅವ್ರ ಮಕ್ಕಳನ್ನೆಲ್ಲ ಬೇರೆ ಕಡೆ ಕಳಿಸ್ತೀವಿ, ನೀನು ನಿನ್ನ ಒಂದು ಅನುಭವ ಏನಿದೆ ಅದನ್ನು ಮೈಸೂರು ಮಹಾರಾಜರಿಗೆ ವಿನಿಯೋಗಿಸ್ಬೇಕು ಅಂತಂದು. ಅವಾಗ ಇನ್ನು ಮುಮ್ಮಡಿ ಕೃಷ್ಣರಾಜೊಡೆಯರು 5 ವರ್ಷದ ಮಗು, ಅವನಿಗೆ ಪಟ್ಟ ಅವ್ರಿಗೆ ಪಟ್ಟ ಕಟ್ತಾರೆ.
0: ಅಲ್ಲ ಸರ್, ಆಗ ಅದು ಆ ಕಾನೂನು ಇರಲಿಲ್ಲ ಅಲ್ಲ?
1: ಇತ್ತು ಇತ್ತು. ಅದು ಅದು ಇದ್ದಿದ್ದು ದತ್ತು ಪುತ್ರರಿಗೆ ಪಟ್ಟ
0: ಮೈನರ್ ಮಕ್ಕಳಿಗೂ
1: ಕಟ್ಟಬೋದಾಯ್ತು.
0: ಹೌದಾ?
1: 5 ವರ್ಷ ಅವರಿಗೆ. 5 ವರ್ಷ ಆದಾಗ ಅವ್ರಿಗೆ ಮಹಾರಾಜರು ಮಾಡ್ತಾರೆ. ದಿವಾನ್ ಪೂರ್ಣೇಂದ್ರಿಗೆ ಹೇಳ್ತಾರೆ, ನೀನು ಅವರು 18 ವರ್ಷ ಆಗೋವರೆಗೂ ನೀವೇ ಅವ್ರ ಪರ್ವ ರಾಜ್ಯಭಾರ ಮಾಡಿ ಅವ್ರಿಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿ ಕೊಡಬೇಕು ಅಂತ ಮತ್ತೆ ದಿವಾನರು ಮಾಡ್ತಾರೆ. ಇವ್ರ ವಿಶೇಷ ಅಂತಂದರೆ ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಮಹಾರಾಜರು 3 ಜನಕ್ಕೂ ದಿವಾನರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅಷ್ಟೊಂದು ಅವರಿಗೆ ಟಿಪ್ಪು ಸುಲ್ತಾನ್ ಹೈದರ್ ಅಲಿ ಜೊತೆಗೆ ಸಂಬಂಧ ಇದ್ದರೂ ಸಹ ಮೈಸೂರು ಮಹಾರಾಜರನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡಿಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಆಡಳಿತಾತ್ಮಕವಾಗಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಅವರಿಗೆ ತರಬೇತಿಯನ್ನು ನೀಡ್ತಾರೆ ಅವರು. ಇದು ನಮ್ಮ ದಿವಾನ್ ಪೂರ್ಣಯ್ಯನವರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು.
0: ಲಗ್ನ ಆಗಿದ್ರ?
1: ಹೌದು, ಮದುವೆ ಆಗಿತ್ತು. ಅವರು ವಂಶಸ್ಥರು ಬೆಂಗಳೂರಿನಲ್ಲಿ ಇದ್ದಾರೆ.
0: ಈಗಲೂ
1: ಇದ್ದಾರೆ.
0: ಓಹೋ, ಪರವಾಗಿಲ್ಲ ಸರ್,
1: ಇದ್ದಾರೆ. ಆಮೇಲೆ ಈ ಭಾಳ ಮುಖ್ಯವಾಗಿರೋದು ಇನ್ನೊಂದು ನಿಮಗೆ ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ. ಇಷ್ಟೊಂದು ಪ್ರಖ್ಯಾತಿಯಾಗಿರ್ತಕ್ಕಂಥ ದಿವಾನ್ ಪೂರ್ಣಯ್ಯನವ್ರನ್ನ ಕಂಡ್ರೆ ಬೇರೆ ಮಂತ್ರಿಗಳಿಗೆ ಆಗ್ತಿರಲ್ಲ
0: ಆ ಸ್ಥಾನದಲ್ಲಿ.
1: ಹಾಂ, ಅವನಿಗೆ ಹೆಚ್ಚಿಗೆ ಪ್ರಾಮಿನೆನ್ಸ್ ಕೊಡ್ತಾನೆ ನಮ್ಮ ಟಿಪ್ಪು ಸುಲ್ತಾನ್ ಅಂತ. ಅವರೆಲ್ಲ ಹೋಗಿ ಟಿಪ್ಪು ಸುಲ್ತಾನ್ ಇವನೊಬ್ಬನೇ ಹಿಂದೂ ಆಗಿದ್ದು ಅಲ್ಲಿ ಅವ್ರ ಹತ್ರ ಹೋಗಿ ಹೇಳ್ತಾರೆ, ನೋಡಿ ಅವನೊಬ್ಬನೇ ಹಿಂದೂ ಇರೋದೆ, ನಾವೆಲ್ಲರೂ ಮುಸ್ಲಿಮ್ಸ್ ಇರೋದು ಮಂತ್ರಿಗಳು, ಅವನೇನಾರು ಮಾಡಿ ಕನ್ವರ್ಟ್ ಮಾಡಿ ನೀವು ಅಂತ. ಅವಾಗ ಒಂದು ದಿವಸ ಹೇಳ್ಕಳಿಸ್ತಾನೆ ಅವನು ಟಿಪ್ಪು ಸುಲ್ತಾನ್ ಹೇಳ್ಕಳಿಸಿ ಹೈದರ್ ಅಲಿಗೆ ಹೇಳ್ದೆ. ಇವನು
0: ಪೂರ್ಣಯ್ಯನವರಿಗೆ
1: ಕರೆದು ಹೇಳ್ತಾನೆ, ನೋಡಿ ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ, ನಿಮ್ಮ ಚಿಕ್ಕಪ್ಪ ಅಂತ ತಿಳ್ಕೊಂಡಿದ್ದೀನಿ, ಹಾಗೆ ಹಿಂಗೆ ನಿಮಗೂ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಬಿಡ್ತೀನಿ, ನನ್ನ ಬಿಟ್ಟರೆ ನೀವೇನೇನ ನೀವು ಒಂದೇ ಒಂದು ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂದರೆ ನಿಮ್ಮ ಇಸ್ಲಾಂ ಧರ್ಮ ಸ್ವೀಕರಿಸಬೇಕು ಅಂತ. ಅವಾಗ ಪೂರ್ಣೇಂದ್ರ ಏನು ಮಾತಾಡೋದ, ತಮ್ಮ ಖಡ್ಗವನ್ನು ತಮ್ಮ ಪೇಟವನ್ನು ಅವನ ಮುಂದಿಟ್ಟು ತಮ್ಮ ಕೃಪೆ ಅಂತೇಳಿ ಹೊರಟು ಬಂದ್ಬಿಡ್ತಾರೆ.
0: ಓಕೆ,
1: ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ, 3-4 ದಿವಸ ಆದರೂ ಪತ್ತೆ ಇಲ್ಲ.
0: ಓಕೆ,
1: ಅವಾಗ ಹೈದರಲ್ಲಿ ಹೆಂಡತಿ ಅಂದರೆ ಟಿಪ್ಪು ಸುಲ್ತಾನ್ ತಾಯಿ ಟಿಪ್ಪು ಸುಲ್ತಾನ್ ಕರೆಸಿ ಬಾಯಿ ಬಂದಂಗೆ ಬೈತಾಳವಳು, ನಿನಗೇನು ಬುದ್ಧಿ ಗಿದ್ದಿದೆಯಾ, ಇಡೀ ಪ್ರಪಂಚನೇ ಇಸ್ಲಾಂ ಧರ್ಮ ಮಾಡಬೇಕು ಅಂತ ಹೊರಟಿದೆಯಾ, ಅಂಥ ವ್ಯಕ್ತಿ ನೆನೆ ಸಿಗ್ತಾನ ನಿನಗೆ ಅಂತ, ನೀನು ಇಂಥವನ್ನೆಲ್ಲ ಆಸೆ ಹುಟ್ಟಿಸಿ ಇದು ಮಾಡ್ತೀಯ ನಾನು, ಅವನು ಯಾವುದು ಪ್ರಾಣ ಬೇಕಾದ್ರೆ ಕಳ್ಕೊಳ್ತಾನೆ, ಅವನು ಇಸ್ಲಾಂ ಧರ್ಮಕ್ಕೆ ಬರೋಲ್ಲ, ಅವನು ಎಲ್ಲಿದ್ದರೂ ಕರೆಸಿ ತಪ್ಪಾಯಿತು ಅಂತ ನೀನು ಕೇಳಬೇಕು ಅಂದು. ಅವಾಗ ಮತ್ತು ಹುಡುಕಿ ಕರೆಸಿ ತಪ್ಪಾಯ್ತು, ಇನ್ಮೇಲೆ ಇನ್ನೊಂದು ಸರಿ ಹಂಗೆ ಹೇಳಲ್ಲ ಅಂತ ಹೇಳ್ತಾನೆ.
2: ಭಾಳ ಸರ್ ಈ ಚರಿತ್ರೆ ನಮಗೆಲ್ಲ ಗೊತ್ತೇ ಇಲ್ಲಲ್ಲ.
1: ಹಾಂ, ಇದೆಲ್ಲ ಘಟನೆಗಳು. ಸಿ ಹೈವದನ್ ರಾವ್ ಅಂತ ಒಂದು ಪುಸ್ತಕ ಬರೆದಿದೆ, ಹಿಸ್ಟ್ರಿ ಆಫ್ ಮೈಸೂರು ಅಂತ, ಅದನ್ನು ನೀವು ಓದಬೇಕು. ಬರೀ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಅವರಿಬ್ಬರು ಆಡಳಿತ 32 ವರ್ಷ ನಡೆಯುತ್ತೆ. 32 ವರ್ಷ
2: ಕರ್ನಾಟಕದಲ್ಲಿ,
1: ಹಾಂ, 32 ವರ್ಷದ ಆಡಳಿತದಲ್ಲಿ ಆ ಪುಸ್ತಕ ಎಷ್ಟು ದಪ್ಪ, ಎಷ್ಟು ಪೇಜ್ ಬರೀಬೋದು, ಒಂದು 500-200 ಪೇಜ್ ಬರೀಬೋದು. ಅವ್ರು ಬರೆದಿದ್ದಾರೆ 1,000 ಪೇಜ್ ಪುಸ್ತಕ.
2: ಸರ್ ಈಗಲೂ ಇದೆಯಾ?
1: ಇದೆ, ಡೇ ಟು ಡೇ ರೆಕಾರ್ಡ್ ಮಾಡಿದ್ದಾರೆ ಅವರು.
2: ಅವ್ರಿಗೆ ಹೇಗೆ ಸರ್ ಆ ಫೀಡ್ಬ್ಯಾಕ್ ಹೇಗೆ ಸಿಗ್ತಾ ಅವ್ರಿಗೆ?
1: ಅವರು ಸಂಶೋಧಕರು, ಅವರು ಸಿ ಹೈವದನ್ ರಾವ್ ಅಂತ ಭಾಳ ದೊಡ್ಡ ಹೆಸರಿರ್ತಕ್ಕಂಥವ್ರು. ನಮ್ಮ ಮೈಸೂರು ಹಿಸ್ಟ್ರಿ ಒಳಗೆ 3 ವಾಲ್ಯೂಮ್ ಬರೆದಿರೋ ಅವರು. ಇದು 2ನೇ ವಾಲ್ಯೂಮ್ನಾಗಿದೆ. ಇದು ಇದು ನನಗೆ ಅಕಸ್ಮಾತ್ ಸಿಕ್ತು.
0: ಓಕೆ,
1: ಅದನ್ನು ಓದಿ ನನಗೆ ಎಷ್ಟು ಮನಸ್ಸಿಗೆ ಸಂತೋಷ ಆಯಿತು ಅಂತಂದರೆ ಅಷ್ಟು ಸಂತೋಷ. ಅದನ್ನು ಯಾರೋ ಕನ್ನಡಕ್ಕೆ ತರ್ಜುಮೆ ಮಾಡಿಕೊಡಿ, 1 ಲಕ್ಷ ರೂಪಾಯಿ ಕೊಡ್ತೀನಿ, ನನ್ನ ಕೈಲಿ ಆಗಲ್ಲ ಅಂದೆ.
2: ಅದು ಕನ್ನಡದಲ್ಲಿ ಇಲ್ವಾ?
1: ಇಲ್ಲ.
2: ಯಾವ ಭಾಷೆಯಲ್ಲಿದೆ?
1: ಇಂಗ್ಲೀಷ್.
2: ಇಂಗ್ಲೀಷಲ್ಲಿ? ಓಕೆ.
1: ಹಿಸ್ಟ್ರಿ ಆಫ್ ಮೈಸೂರು ಅಂತ.
2: ಹಿಸ್ಟ್ರಿ ಆಫ್ ಮೈಸೂರು,
1: ಭಾಳ ಚೆನ್ನಾಗಿದೆ ಪುಸ್ತಕ.
2: ಓಕೆ,
1: ಸಣ್ಣ ಅಕ್ಷರ, ಏನು 8 ಫಾಂಟ್ ಇರ್ಬೋದು ಅದು, ಅದನ್ನೇನಾದ್ರು 12 ಫಾಂಟ್ ಮಾಡಿದರೆ 2,000 ಪೇಜ್ ಆಗುತ್ತದು.
2: ಓಕೆ ಓಕೆ ಸರ್, ಪೂರ್ಣೇಂದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪ್ಲೀಸ್.
1: ಹಾಂ, ಈಗ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ, ಅಲ್ಲಿ ಮೈಸೂರಿಗೆ ಹೋದರೆ ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಒಂದು ರಾಮನಗರ ಅಂತ ಸಿಗುತ್ತೆ, ನೋಡಿದ್ದೀನಿ ನೀವು?
2: ಹೌದು ಹೌದು ಸರ್.
1: ಹಿಂದೆ ರಾಮನಗರ ಏನಾಗಿತ್ತು ಅಂದರೆ ಕಳ್ಳ ಕಾಕರ ಒಂದು ಪ್ರದೇಶ ಆಗಿತ್ತು ಅದು. ಅದು ಸುತ್ತಲೂ ಬರೀ ಎಲ್ಲ ಬರೀ ಕಲ್ಲು ಗುಡ್ಡಗಳು. ದರೋಡೆಕಾರರಲ್ಲಿ ಮೈಸೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮೈಸೂರು ಹೋಗೋರು ಯಾವಾಗಲೂ ದರೋಡೆ ಆಗ್ತಾನೆ ಇತ್ತು.
0: ಓಕೆ,
1: ಅವಾಗೆಲ್ಲರೂ ಹೋಗಿ ಕೇಳ್ತಾರೆ ಪೂರ್ಣೇಂದ್ರ ಹತ್ರ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ. ಅವಾಗ ಅವನು ಅವರೇನು ಮಾಡ್ತಾರೆ ಅಂದರೆ, ಅವ್ರ ರೆಸಿಡೆಂಟ್ ಇರ್ತಾರೆ.
2: ಸರ್ ಒಂದು ಕಾಲ್ ಇದೆ, ತೊಳುವ?
1: ಹಾಂ, ಕೇಳಿ
2: ಕೇಳಿ
1: ಕೇಳಿ,
2: ಒಬ್ರು ಕಾಲರ್ ಇದ್ದಾರೆ, ಕೇಳಿಬಿಡುವ. ನಮಸ್ಕಾರ ಸರ್.
3: ಹಲೋ,
2: ನಮಸ್ಕಾರ ಸರ್, ಹೇಳಿ.
3: ಜೆಪಿ ಸರ್ ನಮಸ್ತೆ ಸರ್.
2: ನಮಸ್ಕಾರ.
3: ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಸರ್. ನಾನೊಬ್ಬ ಸಾಹಿತ್ಯ ಅಭಿರುಚಿ ಒಳ್ಳೆ ಮನುಷ್ಯ ಸರ್. ನನಗೆ ಸಾಹಿತ್ಯ ಅಂದ್ರೆ ಕೇಳಕ್ ಇಷ್ಟ ಸರ್, ನನಗೆ ಬರಲ್ಲ
2: ಸರ್.
3: ಕೇಳಿ ಅದನ್ನ ವಿಚಾರ ತಿಳ್ಕೊಳ್ಳೋದು, ಅದ್ ಮನವರಿಕೆ ಮಾಡ್ಕೊಳ್ಳೋದು, ಅದ್ರ ಖುಷಿ ಪಡೋದು ತುಂಬಾ ಇಷ್ಟ
2: ಸರ್. ಸಾಹಿತ್ಯ ಕೃಷ್ಣಪ್ಪ, ನೀವು ಕೃಷ್ಣಪ್ಪನವರ?
3: ಹಲೋ, ಸೂಪರ್ ಬರ್ತೇವೆ ಸರ್, ಅದಕ್ಕೆ ಒಂದು ಮಾಡೋಣ ಅಂತ ಹೇಳಿ ಕಾಲ್ ಮಾಡಿದೆ ಸರ್ ನಿಮಗೆ.
2: ಸರ್ ಥ್ಯಾಂಕ್ ಯು. ನಮ್ಮ ಸಾಹಿತ್ಯದಲ್ಲಿ ಸಂಶೋಧನೆ ಕರ್ನಾಟಕ
3: ಒಳ್ಳೆ ಪಗ್ರು ತರ್ತೀರಾ ಸರ್, ನಾವು ಖುಷಿಯಾಗ ಸರ್ ಕೇಳಕ್ಕೆ. ಮತ್ತೆ ಸರ್, ಮಹಾಲಕ್ಷ್ಮಿ ಮೇಡಮ್ ಅವರು ಕೂಡ ಸಾಹಿತ್ಯ ಲೋಕ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಮೇಡಮ್, ನಡೆಸ್ಕೊಡ್ತಾರೆ ಸರ್, ಅದು ಕೇಳಿ ತುಂಬಾ ಇಷ್ಟ. ನಿಮ್ಮೆಲ್ಲ ಪಗ್ರಮ್ ಚೆನ್ನಾಗಿ ಬರುತ್ತೆ ಸರ್, ಹಾಗಾಗಿ ವಿಶೇಷ ತಿಳಿಸಕ್ಕೆ ಕಾಲ್ ಮಾಡಿದೆ ಸರ್.
2: ಅಯ್ಯೋ, ಬಹಳ ಖುಷಿ ಆಯ್ತು ಸರ್. ಇಲ್ಲಿ ಇದಾರೆ ಇತಿಹಾಸಕಾರರು, ಸಂಶೋಧನೆಕಾರರು, ಮಾತಾಡೋದು ಮಾತಾಡಿ. ಸುಂದರ್ ರಾಜ್ ಸರ್ ಇದ್ದಾರೆ, ಇವತ್ತು ಪೂರ್ಣಯ್ಯನವರ ಬಗ್ಗೆ ಚರಿತ್ರೆಯ ಸುಮಾರು 30 ಕೃತಿ ಪುಸ್ತಕವನ್ನು ಬರೆದಿದ್ದಾರೆ. 30 ಪುಸ್ತಕ ಮತ್ತೆ ಕರ್ನಾಟಕದ ಚರಿತ್ರೆಯಲ್ಲಿ ಇದು ಏನಿದೆ, ದಿವಾನ್ ಪೂರ್ಣಯ್ಯ ಮೊಟ್ಟ ಮೊದಲನೇ ಕೃತಿ, ಯಾರು ಬರದೇ ಇಲ್ಲ. ಬಹಳ ಸಂಶೋಧಕರು ಅವರು ನನ್ನೊಂದಿಗೆ ಇವತ್ತು ಲೈವ್ ಶೋ ನಲ್ಲಿ ಇದ್ದಾರೆ, ನೀವು ಮಾತಾಡಬಹುದು ಒಂದ್ 2 ಮಾತು ಅವರೊಟ್ಟಿಗೆ.
1: ಅವ್ರು
3: ನಿಮ್ಮ ಮಾತನ್ನು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಸುಂದರ ಸರ್
1: ನಮಸ್ತೆ.
3: ನಮಸ್ತೆ ಸರ್, ನಿಮ್ಮ ಸಾಧನೆ ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಮಾತು ಕೇಳಿ ನಮಗೆ ತುಂಬಾ ಸಂತೋಷ ಆಯ್ತು. ಈಗ ನಿಮ್ಮ ಕಾರ್ಯ ಮುಂದುವರಿತಿರಲಿ. ನೀವು ಇಷ್ಟೊಂದು ನಿಮ್ಮ ಪುಸ್ತಕ ಬರ್ತಕ್ಕ ನಿಮಗೊಂದು ಧನ್ಯವಾದಗಳು ಸರ್.
2: ಥ್ಯಾಂಕ್
3: ಯು ಸರ್. ಥ್ಯಾಂಕ್ ಯು.
1: ಅವಾಗ ಬ್ರಿಟಿಷ್ ರೆಸಿಡೆಂಟ್ ಅಂತ ಇರ್ತಾರೆ, ಬ್ರಿಟಿಷ್ ಪ್ರತಿನಿಧಿಗಳು. ಅವಾಗ ಸರ್ ಬ್ಯಾರಿ ಕ್ಲೋಸ್ ಅಂತಕ್ಕಂಥವ್ರು ರೆಸಿಡೆಂಟ್ ಆಗಿರ್ತಾರೆ. ದಿವಾನ್ ಪೂರ್ಣೇಯ್ಯನವ್ರ ಹತ್ರ ಹೋಗಿ ಹೇಳ್ತಾರೆ, ನೋಡಿ ಪ್ರತ್ಯೇಕ ಸರಿಯೂ ರಾಮನಗರದ ಗಲಾಟೆ ಆಗ್ತಿರುತ್ತೆ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ, ಏನು ಮಾಡಬೇಕು ನೀವೇ ಹೇಳಿ ಅಂತಾರೆ. ಅಲ್ಲೊಂದು ನಗರವನ್ನು ನಿರ್ಮಾಣ ಮಾಡೋಣ ಅಂತಂದು ಕ್ಲೋಸ್ ಪೇಟೆ ಅಂತ ಒಂದು ನರವನ್ನು, ಅವನು ಭಾರಿ ಕ್ಲೋಸ್ ಹೆಸರೇ ಇಡ್ತಾರೆ ಅದಕ್ಕೆ, ಕ್ಲೋಸ್ ಪೇಟೆ ಅಂತ ಕರೀತಾರೆ.
2: ಈಗಲೂ ಇದೆಯಾ?
1: ಕ್ಲೋಸ್ ಪೇಟೆನೆ ಈಗ ರಾಮನಗರ ಆಗಿರೋದು.
2: ಅಂದ್ರೆ ರಾಮನಗರ ಮೊದಲು
1: ಮುಂಚೆ ಕ್ಲೋಸ್ ಪೇಟೆ ಅಂತ ಕರೀತಿದ್ರು.
2: ಕ್ಲೋಸ್ ಪೇಟೆ,
1: ಆ ಕ್ಲೋಸ್ ಪೇಟೆ ನಿರ್ಮಾಣ ಮಾಡಿದವರು ದಿವಾನ್ ಪೂರ್ಣಯ್ಯನವರು.
2: ವೆರಿ ನೈಸ್.
1: ಅಲ್ಲಿ ನಗರವನ್ನ ನಿರ್ಮಾಣ ಮಾಡಿದ ಮೇಲೆ ದರೋಡೆ ಎಲ್ಲ ನಿಲ್ತಲ್ಲಿ, ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಆಯ್ತಲ್ಲಿ.
2: ಹೌದು,
1: ಹಾಗಾಗಿ ಅಲ್ಲೊಂದು ಇವತ್ತಿಗೂನೆ ಒಂದು ಕ್ಲೋಸ್ ಪೇಟೆಯಲ್ಲಿ ಒಂದು ಶಾಸನ ಇದೆ, ಅದನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಬಹಳ ಚೆನ್ನಾಗಿಟ್ಟಿದ್ದಾರೆ. ಅದರಲ್ಲಿ ಕಲ್ಲೂಸು ಪೇಟೆಯು ರಾಜೆ ಮಹಾರಾಜೆ ಸಾಹೇಬರವರು ತಮ್ಮ ದೋಸ್ತರಾದ ಕರ್ನಲ್ ಕಲ್ಲೂಸ ಸಾಹೇಬರ ಹೆಸರಿನಲ್ಲಿ ಶಾಲಿವಾಹನ ಶಕ 1721 ಸಿದ್ಧಾರ್ಥ ಸಂವತ್ಸರದಲ್ಲಿ ಕಟ್ಟಿಸಿದ್ರು ಅಂತ.
2: ಯಪ್ಪ,
1: ಆ ನಗರನ.
2: ವೆರಿ ನೈಸ್.
1: ಈಗ ರಾಮನಗರ ಶಿವಮೊಗ್ಗ ಬೆಂಗಳೂರಿನ ಒಂದು ಭಾಗನೇ ಆಗೋಗಿದೆ.
2: ಹೌದು ಹೌದು.
1: ಹೀಗೆ ಅವರು ಕ್ಲೋಸ್ ಪೇಟೆ ನಿರ್ಮಾಣ ಮಾಡಿದರು. ಆಮೇಲೆ ಎಲ್ಲ ಕಡೆನೂ ಪೂರ್ಣಯ್ಯನ ಛತ್ರಗಳನ್ನು ಮಾಡಿ, ತೀರ್ಥಹಳ್ಳಿ ಒಳಗೂ ಪೂರ್ಣಯ್ಯನ ಛತ್ರ ಇದೆ, ಬಿದ್ದೋಗಿದೆ ಈಗ. ಶಿವಮೊಗ್ಗದಲ್ಲೂ ಪೂರ್ಣಯ್ಯನ ಛತ್ರ ಇತ್ತು ಒಂದು ಕಾಲದಲ್ಲಿ.
2: ಕೊರ್ಪಾಳಯ್ಯನ ಛತ್ರ
1: ಅದು ಬೇರೆ, ಅದು ಬೇರೆ.
2: ಪೂರ್ಣಯ್ಯನ ಛತ್ರ ಎಲ್ಲಿ ಸರ್?
1: ಅದು ಅದು ಎಲ್ಲ ಬಿದ್ದೋಗಿದೆ, ಯಾವುದೂ ಇಲ್ಲ, ಎಲ್ಲ ಕಡೆನೂ ಬಿದ್ದೋಗಿದೆ, ಎಲ್ಲೂ ಇಲ್ಲ. ಅಂದ್ರೆ ಛತ್ರಗಳನ್ನು ನಿರ್ಮಾಣ ಮಾಡಿದ್ರು.
2: ಇಲ್ಲಿ ಇನ್ನೊಬ್ರು ಯಾರೋ ಕಾಲರ್ ಇದ್ದಾರೆ, ಕೇಳುವ. ನಮಸ್ಕಾರ ಸರ್. ಹಲೋ ಹಲೋ ಹಲೋ ಹಲೋ, ಮಾತಾಡಿ ಇವ್ರೇ. ಹಲೋ
3: ಸರ್, ನಮಸ್ತೆ.
2: ನಮಸ್ಕಾರ. ನಮಸ್ಕಾರ ರೇ, ತಮ್ಮ ಪರಿಚಯ?
3: ಸದಾಕ್ಷರಿ, ನ್ಯಾಮತಿಯಿಂದ ಸರ್.
2: ಸದಾಕ್ಷರಿ ಅವರೇ, ನಮಸ್ಕಾರ. ಕಾರ್ಯಕ್ರಮ ಆಲಿಸ್ತಾ ಇದ್ದೀರಿ?
3: ಸರ್ ಸ್ವಲ್ಪ ಸಣ್ಣ ಕೇಳ್ತಾ ಇದೆ ಸರ್.
2: ಹೌದಾ, ಒಂದು ಸ್ವಲ್ಪ ಇರಿ. ಈಗ ನೋಡಿ, ನಮ್ದು ವಾಲ್ಯೂಮ್ ಜಾಸ್ತಿ ಇದೆ, ನಿಮ್ಮ ಧ್ವನಿ ನನಗೆ ಕರೆಕ್ಟ್ ಆಗಿ ಕೇಳ್ತಾ ಇದೆ ಸದಾಕ್ಷರಿ ಅವರೇ. ಹೇಳಿ ಸದಾಕ್ಷರಿ ಅವರೇ.
3: ನಾವು ಏನಿಲ್ಲ, ಈ ಪ್ರೇರಣೆಯವರು ಅಂದ್ರೆ ನಾವು ಒಂದ್ ಗಾದೆ ಮಾತು ಅಂತ ತಿಳ್ಕೊಂಡಿದ್ವಿ. ಅದು ಪ್ರೇರಣೆಯವ್ರ ಛತ್ರ ಅಂದ್ರೆ ಒಂದ್ ಗಾದೆ ಮಾತು ಅಂತ ತಿಳ್ಕೊಂಡಿದ್ವಿ. ನಿಜವಾಗ್ಲೂ ಸರ್, ಇವತ್ತು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಒಬ್ಬ ವ್ಯಕ್ತಿಯ ಕಥೆ ಇದು ಅಂತಂದ ಹೇಳಿ ತುಂಬಾ ಖುಷಿ
2: ಆಗ್ತಾ ಸರ್. ಚರಿತ್ರೆ ಏನಾಗ್ಬಿಟ್ಟಿದೆ ಅದೆಲ್ಲ ಎನ್ಲೈಟನ್ ಮಾಡ್ಲೇ ಇಲ್ಲ ಸರ್, ಫೋಕಸ್ ಮಾಡಲೇ ಇಲ್ಲ. ಇಂಥ ಮಹತ್ವರು ಕರ್ನಾಟಕದಲ್ಲಿ ಇದ್ದು ರಾಜರ ಆಡಳಿತದಲ್ಲಿ ಕರ್ನಾಟಕದ ಪತಾಕಿಯನ್ನ ಹಾರಿಸಿದ ಮಹಾನ್ ಚೇತನಗಳು ಸರ್ ಇವರೆಲ್ಲ. ನಿಜವಾಗ್ಲೂ ಹೌದು. ಅದನ್ನ ಸಂಶೋಧಕರು ನೋಡಿ, ಇಲ್ಲಿ ಕೂತಿದ್ದಾರೆ ನನ್ನ ಪಕ್ಕದಲ್ಲಿ ಪ್ರೊಫೆಸರ್ ಸುಂದರ್ ರಾಜ್ ಅಂತ. ತಾವು ದಯವಿಟ್ಟು ಅವ್ರಿಗೂ ಮಾತಾಡಿ ಸರ್.
3: ನಮಸ್ತೆ ಸರ್.
1: ನಮಸ್ಕಾರ
3: ಸರ್. ನಮಸ್ತೆ. ನೀತಿತ್ರ ಮೆಸರು ಬಗ್ಗೆ ಮಾಹಿತಿ ಕೊಟ್ರಿ ಅಂದ್ರಲ್ಲ, ಅಲ್ಲಿಂದ 12 ಕಿಲೋಮೀಟರ್ ದೂರದಲ್ಲಿ ನಮ್ಮೂರಿಗೆ ಬರ್ತಾರೆ.
2: ನ್ಯಾಮತಿಗೂ ತೀರ್ಥರಾಮೇಶ್ವರ ಹತ್ರ ಅಲ್ವಾ?
3: ಹೌದು ಸರ್, ಹೌದು. ನ್ಯಾಮತಿ ತಾಲೂಕಿನಲ್ಲೇ ಇರೋದು, 12 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮೂರಿಂದ.
2: ಓಕೆ ಓಕೆ, ವೆರಿ ನೈಸ್
3: ಸರ್. ಅದರಲ್ಲಿ ನಿನ್ನ ಒಂದು ಇವೆ ಸರ್, ಇಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಇದೆ ಕರಡಿಕಲ್ ಅಂತ ಇದೆ ಸರ್, ಅಲ್ಲೂ ಒಂದು ಇತಿಹಾಸ ಚೆನ್ನಾಗಿದೆ ಸರ್.
1: ಎಲ್ಲಿ?
3: ಕರಡಿಕಲ್ ಸರ್, ಕರಡಿಕಲ್ ಅಂತ ಬರುತ್ತೆ ತುಮಕೂರಲ್ಲಿ ಸರ್.
1: ಅದನ್ನ ಹೇಳಿದಲ್ಲ, ಕರಡಿ ಗುಡ್ಡ.
3: ಸರ್, ಕರಡಿಕಲ್ ಗುಡ್ಡ ಅಂತಾರಲ್ಲ ಸರ್, ಅದೇ. ಸರ್,
1: ಸರಿ.
3: ಅಲ್ಲಿ 101 ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ,
1: ಅದ್ರ ಬಗ್ಗೆ ಹೇಳಿದೀನಿ.
2: ಸದಾಕ್ಷರಿ ಅವರೇ, ಅವರು ಬರೀ ಕೃತಿ ಬರೆಯುವುದಲ್ಲ, ಸಂಶೋಧನೆ ಮಾಡ್ತಾರೆ, ಸತ್ಯದ ಅರಿವಿಗೆ ಹೋಗ್ತಾರೆ ಅವರು. ಆಮೇಲೆ ಅವರು ಪಕ್ಕ ಸಂಶೋಧನೆ ಮಾಡಿ ಒಂದು ಕರೆಕ್ಟ್ ಆದ ಮೆಸೇಜ್ ಅನ್ನ ಸಮಾಜಕ್ಕೆ ಕೊಡ್ತಾರೆ ಸರ್. ಅವರು
3: ಎಷ್ಟು ಎಲೆಮನೆ ಇರ್ತಕ್ಕಂತ ವ್ಯಕ್ತಿಗಳ ಬಗ್ಗೆ ತಿಳಿಸಿಕೊಡ್ತಾ ಇದಾರೆ.
2: ಎಸ್, ಕರೆಕ್ಟ್. ಇದು ನಾವೆಲ್ಲರೂ ತಿಳ್ಕೊಳ್ಳಬೇಕು ಸರ್. ಪೂರ್ಣಯ್ಯ ಅಂತ ಮಹಾ ಚೇತನ ಇದ್ದ ನಾಡಿದು ನಮ್ಮ ರಾಜ್ಯ, ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅವರ ಕೃತಿಯನ್ನು, ಇದು ಮೊದಲನೇ ಕೃತಿ ಇವರು ಬರೆದಿರೋದು ಕರ್ನಾಟಕದಲ್ಲಿ.
3: ಹೌದು ಸರ್, ಇಂತ ಕೃತಿಕಾರ ಹಾಗೆ ಇಂತ ಇತಿಹಾಸಕಾರದ ಒಂದು ಎಳೆಯಾಗಿ ತಿಳಿಸಿಕೊಡ್ತಕ್ಕೆ ಧನ್ಯವಾದ ಸರ್ ಅವರಿಗೆ.
2: ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇರಿ ಸದಾಕ್ಷರಿ ಅವರೇ. ನಿಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ನಿಮ್ಮ ಅಭಿಪ್ರಾಯ ಸಲಹೆ ಕಳಿಸಿ ಪ್ಲೀಸ್. ಥ್ಯಾಂಕ್ ಯು.
3: ಹೌದು ಸರ್,
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಎಲ್ಲೋ ನಿಲ್ಸಿದ್ರಿ ನೀವು.
1: ಅದೇ, ಇಷ್ಟೆಲ್ಲ ಕ್ಲೋಸ್ ಪೇಟೆ ನಿರ್ಮಾಣ ಮಾಡಿದ್ದು, ಆಮೇಲೆ ಪೂರ್ಣಯ್ಯ ಛತ್ರಗಳನ್ನ ಕಟ್ಟಿಸಿದ್ದು, ಇವೆಲ್ಲವೂ ಸಹ ಅವರ ಒಂದು ಸಾಧನೆಗಳವು.
2: ಓಕೆ.
1: ಅವರು ಆಮೇಲೆ 3-5 ವರ್ಷದಿಂದ 18 ವರ್ಷದವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟರು. ಭಾಳ ದೊಡ್ಡ ಅವರು ತುಂಬ ಯಶಸ್ವಿಯಾಗಿರ್ತಕ್ಕಂಥ ರಾಜರಾದರು.
2: ಕರೆಕ್ಟ್ ಸರ್, ಕರೆಕ್ಟ್.
1: ಆದರೆ ಒಂದು ಏನೋ ಬರ್ತಾ ಇದೆ, ಕಾಲ ಏನೋ ಬರ್ತಾ ಇದೆ.
2: ಹಲೋ ಹಲೋ ಹಲೋ, ಮಾತಾಡಿ. ಹಲೋ ಹಲೋ, ಇಲ್ಲ ಸರ್ ಇದ್ದಾರೆ. ಹಲೋ
0: ಓಕೆ ಸರ್ ಮಾತಾಡಿ ಸರ್.
1: ಹೀಗೆ ಅನೇಕ ಮಠಗಳಿಗೆ, ಶೃಂಗೇರಿ ಮಠಗಳಿಗೆ ಬೇಕಾದಷ್ಟು ಮಠಗಳಿಗೆ, ಉಡುಪಿ ಮಠಗಳಿಗೆ, ಅದಕ್ಕೆಲ್ಲವೂ ಸಹ ಅವರು ಸಹಾಯ ಮಾಡಿದರು.
0: ಹಲೋ ಹಲೋ ಹಲೋ ಮಾತಾಡಿ.

0: हेलो हेलो हेलो ಮಾತಾಡಿ.
1: ಇರಲಿ ಸರ್, ಓಕೆ.
2: ಹಾಂ, ಇರಲಿ. ಅವರು ಕಾಲದಲ್ಲಿ ನಾವು ಏನೇನು ಘಟನೆಗಳು ಏನೇನೋ ಬೇಕಾದಷ್ಟು ಘಟನೆ ಇದೆ. ಅದ್ರಲ್ಲಿ ಒಂದು ಇನ್ನೊಂದು ಅವ್ರನ್ನ ನಮ್ಮ ಇತಿಹಾಸಕಾರರಾಗಲಿ ಅಥವಾ ಕೆಲವರು ನಮ್ಮ ಈ ಜಾನಪದರು ಈ ಲಾವಣಿಯಲ್ಲಿ ಕೆಲವರು ಅವ್ರನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಬಿಂಬಿಸಿದ್ದಾರೆ. ಅವ್ರು
1: ಯಾರನ್ನ?
2: ಪೂರ್ಣಯ್ಯನವರಿಗೆ. ಯಾಕೆ ಅಂದರೆ ಟಿಪ್ಪು ಸುಲ್ತಾನ್ನ ಪತನಕ್ಕೆ ದಿವಾನ್ ಪೂರ್ಣಯ್ಯನವರೇ ಕಾರಣ ಅಂತ ಒಂದು ಅಪಾದನೆ ಇದೆ ಅವ್ರ ಬಗ್ಗೆ.
1: ಲಾವಣಿ ಕನ್ನಡ ತಾನೆ?
2: ಕನ್ನಡದಲ್ಲೇನೆ ಲಾವಣಿಗಳನ್ನು ಈ ಪುಸ್ತಕದಲ್ಲಿ ನಾನು ಹಾಕಿದ್ದೀನಿ ನಾನು. ಆದರೆ ಅವಕ್ಕೆ ಯಾವುದೇ ಒಂದು ಹಿನ್ನೆಲೆ ಇಲ್ಲ ಅಥವಾ ಆಧಾರ ಇಲ್ಲ ಅದಕ್ಕೆ. ಅವರು ಆ ಥರ ಇದ್ದಿದ್ರೆ ಟಿಪ್ಪು ಸುಲ್ತಾನ್ ಮಕ್ಕಳನ್ನು ಕರ್ಕೊಂಡು ಹೋಗಿ ಅದನ್ನು ಹೋಗಿ ಬೇರೆ ಕಡೆ ಇಟ್ಟು ಅದನ್ನ ಕಾಪಾಡ್ತಿರಲಿಲ್ಲ. ಇಂಗ್ಲೀಷ್ನವರು ಕೇಳಿದಾಗ ಅವರಿಗೆ ರಾಜ್ಯಭಾರ ಕೊಡಬೇಕು ಅಂತ ಹೇಳ್ತಾ ಇರಲಿಲ್ಲ. ಅಂಥ ವ್ಯಕ್ತಿಯನ್ನು ಅಂದರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ, ಎಂಥ ಒಳ್ಳೆ ವ್ಯಕ್ತಿ ಆಗಲಿ ಅವನಿಗೆ ಏನಾದರೂ ಒಂದು ಅವನಿಗೆ ಪಟ್ಟ ಕಟ್ಟೋದು ಮಾಮೂಲಿ. ಅದು
1: ಮೊದಲಿಂದಲೂ ಇದೆ ಅಲ್ವಾ?
2: ಮೊದಲಿಂದಲೂ ಇದೆ. ಆದರೆ ಅದೆಲ್ಲ ಸುಳ್ಳದು, ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೆ ಒಂದು ಕೊನೆಗೆ ಏನಾಯಿತು ಅಂತಂದರೆ, ಇದೇ ದಿವಾನ್ ಪೂರ್ಣಯ್ಯನವರು ಕೊನೆಗೆ ಕೆಟ್ಟ ಹೆಸರು ತಗೊಂಡ್ರು.
1: ಯಾಕೆ ಸರ್?
2: ಮಹಾರಾಜರ ಕಾಲದಲ್ಲೇ.
1: ಅಯ್ಯೋ,
2: ಅವರು ಇನ್ನೇನು ರಿಟೈರ್ 18 ವರ್ಷ ಆಗ್ತಾಯಿದೆ, ಅವರಿಗೆ ವಹಿಸ್ಕೊಡ್ಬೇಕು, ರಾಜ್ಯಭಾರನ ಸಂಪೂರ್ಣ ಅವರಿಗೆ ಬಿಟ್ಕೊಟ್ಟು ಇವ್ರು ನಿರ್ಗಮಿಸ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆ ಸಮಯದೊಳಗೆ ಹಣದ ದುರುಪಯೋಗ ಆಗಿದೆ ಅಂತಂದು ಇಂಗ್ಲೀಷರು ಆಡಿಟ್ ಮಾಡಿಸ್ದಾಗ ಗೊತ್ತಾಗುತ್ತೆ. ಸುಮಾರು ಒಂದು 100,000 ರೂಪಾಯಿ ಅವರು ದುರುಪಯೋಗ ಮಾಡಿದ್ದಾರೆ
1: ಪೂರ್ಣಯ್ಯನವರು.
2: ಅವಾಗ ಮಹಾರಾಜರಿಗೆ ಹೋಗುತ್ತೆ ಅಷ್ಟೊತ್ತಿಗಾಲೇ, 18 ವರ್ಷ ಆಗೋಗಿರುತ್ತೆ ಅವ್ರಿಗೆ.
1: ಓಕೆ.
2: ಅವಾಗ ಅವ್ರ ಹತ್ರ ಹೇಳ್ತಾರೆ, ನೋಡಿ ಪೂರ್ಣಯ್ಯನವರು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ಬೋದು, ನಿಮಗೆ ತರಬೇತಿ ಕೊಟ್ಟಿರ್ಬೋದು, ನಿಮ್ಮ ತಂದೆ ಸ್ಥಾನದಾಗಿರ್ಬೋದು, ಆದರೆ ಅವ್ರ ಕಾಲದಲ್ಲಿ ಇಷ್ಟು ಹಣ ದುರುಪಯೋಗ ಆಗಿದೆ, ಇದನ್ನು ಅವ್ರ ಹತ್ರ ನೀವು ವಸೂಲಿ ಮಾಡಬೇಕು ಅಂತ.
0: ಹಲೋ ಹಲೋ ಹಲೋ ಹಲೋ ಹಲೋ
1: ಹಾಂ, ಇರಲಿ ಸರ್, ಓಕೆ. ಚಲೋ, ಕಾಲ್ ಕಟ್ ಆಯಿತು, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏನೋ ಮಿಸ್ ಆಗಿದೆ ಕಾಣುತ್ತೆ. ದಯವಿಟ್ಟು ಕಾಲ್ ಮಾಡಿದ್ರೆ ಮತ್ತೆ ಕಾಲ್ ಟ್ರೈ ಮಾಡಿ ಪ್ಲೀಸ್. ಹಾಂ ಸರ್, ಮುಂದೂರು. ಅವ್ರನ್ನ ಏನು ಅವ್ರಿಗೆ ಕೆಟ್ಟ ಹೆಸರು ಯಾಕೆ ಬರುತ್ತೆ ಸರ್?
2: ಹಾಂ, ಅವರು ಕೇಳ್ತಾರೆ, ಅವ ದಿವಾನ್ ಪೂರ್ಣಯ್ಯನವರಿಗೆ ಕೇಳ್ತಾರೆ, ನೀವು ಹಿಂಗೆ ದುರುಪಯೋಗ ಮಾಡಿದ್ದು ಇರಲ್ಲ ಅಂತ. ಇಲ್ಲ, ನಾನು ಅದಕ್ಕೆ ಖರ್ಚು ಮಾಡಿದೆ, ಇದಕ್ಕೆ ಖರ್ಚು ಮಾಡಿದೆ ಅಂತ ಏನೋ ಒಂದು
1: ಸಂದೇಹ ಹೇಳ್ತಾರೆ.
2: ಆದರೂ ಸಹ ಅವ್ರು ಮಾಡಿರೋ ತಪ್ಪಿರುತ್ತೆ, ಯಾಕಂದ್ರೆ ಮಗನಿಂದ ಹಾಳಾಗಿರ್ತಾರೆ ಅವ್ರು.
1: ಯಾರು? ಪೂರ್ಣಯ್ಯನವರು.
2: ಪೂರ್ಣಯ್ಯನವ್ರ ಮಗ ಅವನು ಆ ಥರ ಮಾಡಿರ್ತಾನೆ. ಅವಾಗ ಮಹಾರಾಜರ ಹತ್ರ ಹೋದಾಗ ಅವ್ರ ಹತ್ರ ವಸೂಲಿ ಮಾಡಬೇಕು, ಅವ್ರಿಗೆ ಕ್ರಮ ತಗೋಬೇಕು ಅಂತಂದು ಇಂಗ್ಲೀಷ್ನವ್ರು ಹೇಳ್ತಾರೆ. ಪೂರ್ಣಯ್ಯನವರಿಗೆ ಬಗ್ಗೆ ಅವ್ರು ಬಹಳ ಗೌರವ ಇರುತ್ತೆ, ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ. ಅವನು ಎಲ್ಲ ಏಕವಚನದಾಗೆ ಮಾತಾಡಿಸ್ತಾರೆ, ಸಣ್ಣ ಮಗುವಿಂದ ಒಂದೇ ಮಾತು ಹೇಳ್ತಾರೆ. ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಕೆಲಸ ಮಾಡಿದ್ದಾರೆ, ನನಗೆ ತರಬೇತಿ ಕೊಟ್ಟಿದ್ದಾರೆ, ನಾನು ಅದನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ. ಅವ್ರನ್ನ ನಾಳೆಯಿಂದ ರಿಟೈರ್ ಮಾಡ್ತೀನಿ. ರಿಟೈರ್ ಮಾಡಿದರೂ ಸಹ ಅವ್ರು ಎಷ್ಟು ಸಂಬಳ ತಗೊಂಡಿದ್ದಾರೆ ದಿವಾನರಾದಾಗ, ಅಷ್ಟೇ ಸಂಬಳನ ಸಾಯವರೆಗೂ ನಾನು ಕೊಡ್ತೀನಿ ಅಂತಂದು ಇದು ಮಾಡ್ತಾರೆ. ಅಂದರೆ ಅವ್ರು ಎಷ್ಟು ದೊಡ್ಡ ಮನುಷ್ಯರಾಗಿದ್ದಾರೆ ನೋಡಿ. ಅವರು
1: ಹೌದು, ಮುಮ್ಮಡಿ ಕೃಷ್ಣರಾಜ. ವೆರಿ ನೈಸ್.
2: ಇದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಅವ್ರ ದುಡ್ಡು ಹೊಡೆದಿದ್ದಕ್ಕೂ ದಾಖಲೆ ಸಿಕ್ಕಿದೆ. ಅಂದರೆ ಈಗ 1971
1: ಪೂರ್ಣಯ್ಯನವರಿಗೂ ಆಸೆ ಇತ್ತ ಸರ್?
2: ಆಸೆ ಇತ್ತು ಅಂದ್ರೆ ಏನ್ ಮಾಡಕ್ಕಾಗತ್ತೆ ಹೇಳಿ, ಅದೆಲ್ಲ ಮಾಮೂಲಿ. ಅದು
1: ಆಗ್ಲೂ
2: ಅದು ಆಶ್ಚರ್ಯ ಹೆಂಗಾಗುತ್ತೆ ಅಂತಂದ್ರೆ, ಈ ಯಳಂದೂರಿನಲ್ಲಿ ಅವರು ಜಾಗೀರರಾಗಿರ್ತಾರೆ. ಅವ್ರು ಅವ್ರನ್ನ ಜಾಗೀರರಾಗಿ ಮಾಡ್ತಾರೆ ಅವರು. ಇವತ್ತಿಗೂ ಸಹ ಒಂದು ಪೂರ್ಣಯ್ಯನವ್ರ ಬಂಗಲೆ ಅಂತ ಇದೆ ಅಲ್ಲಿ. ಅದು ಹಿಂದೆ ಈ ತಾಲೂಕು ಆಫೀಸಾಗಿ ಉಪಯೋಗಿಸ್ತಾ ಇದ್ರು. ಈ ಹೊಸ ಬಿಲ್ಡಿಂಗ್ ಆಗಿದೆ ಯಳಂದೂರಲ್ಲಿ, ಎಲ್ಲ ನೋಡ್ಕೊಂಡು ಬಂದಿನಿ ನಾನು. ಅಲ್ಲಿ ಈ ಹಳೆ ಸಾಮಾನುಗಳು ಆಮೇಲೆ ಹಳೆ ಫೈಲ್ಗಳು ಎಲ್ಲನ್ನೆಲ್ಲ ಬಿಸಾಕಿದ್ರಲ್ಲಿ ಹೊಸ ಬಿಲ್ಡಿಂಗಿಗೆ ಹೋದ್ಮೇಲೆ ಒಬ್ಬ ತಹಶೀಲ್ದಾರರು ಬರ್ತಾರೆ, ಒಬ್ಬ 71 ವರ್ಷಗಳಿಗೆ ತಹಶೀನ್ ಅಂತ. ಅವರು
1: ಕಾಲ ಇದೆ ಕೇಳುವ.
2: ಹಲೋ
3: ಹಲೋ

0: ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಹೇಳಿ ಮೇಡಮ್, ಹೇಗ್ ಬರ್ತಾ ಇದೆ ನಮ್ಮ ಕಾರ್ಯಕ್ರಮ? ಪೂರ್ಣಯ್ಯನವರು, ದಿವಾನ್ ಪೂರ್ಣಯ್ಯನವರ ಬಗ್ಗೆ ಬಹಳಷ್ಟು ಬೆಳಕು ಚೆಲ್ತಾ ಇದ್ದಾರೆ ಪ್ರೊಫೆಸರ್ ಸುಂದರ್ ರಾಜ್ ರವರು.
1: ಹೌದು ಸರ್, ಹೌದು. ನಾನ್ ಆ ಬುಕ್ಸ್ ಓದಿ ಅಲ್ಲ ಸರ್ ಕೇಳಿಸ್ಕೊಂಡೆ, ನಿಜವಾಗ್ಲೂ ಪೂರ್ತಿ ಬುಕ್ ಓದಿದ ತರ ಅನುಭವ ಆಗ್ಬಿಡ್ತು. ಯಾಕಂದ್ರೆ ಅವರು ಇಲ್ಲಿವರೆಗೂ ಹೇಳಿದ ಮಾಹಿತಿ ನಾನು ನಿಜವಾಗ್ಲೂ ಸರ್ ನಿಮಗೆ. ಹಲೋ,
0: ಮಾತಾಡಿ ಮೇಡಮ್, ಕೇಳ್ತಾ ಇದಾರೆ ಅವ್ರಿಗೆ?
1: ನನಗೆ ನಿಮ್ಗೆ ಆಕಾಶವಾಣಿ ಭದ್ರಾವತಿ ನಿಮ್ ಕಾರ್ಯಕ್ರಮ ಕೇಳ್ತಿರ್ತೀನಿ ಸರ್. ನಾನು ತುಂಬಾ ಚೆನ್ನಾಗಿ ನೀವು ಟೂರಿಸ್ಟ್ ಪ್ಲೇಸ್ ಬಗ್ಗೆ ಮಾಹಿತಿ ಕೊಡ್ತೀರಾ, ನನಗಂತ ತುಂಬಾ ಇಷ್ಟ ಆಗುತ್ತೆ ಸರ್ ಆ ಕಾರ್ಯಕ್ರಮ ನನಗಂತೂ.
0: ಇದು ಚರಿತ್ರೆಯಲ್ಲಿ ಮೇಡಮ್, ಚರಿತ್ರೆಯಲ್ಲಿ ಕೆಲವು ಅಂಶಗಳೇ ಕಾಣಲ್ಲ. ದಿವಾನ್ ಪೂರ್ಣಯ್ಯನವರ ಕಾಂಟ್ರಿಬ್ಯೂಷನ್ ಏನು, ಹೈದರ್ ಅಲಿಗೇನು, ಟಿಪ್ಪು ಸುಲ್ತಾನ್ಗೇನು, ಮುಮ್ಮಡಿ ಕೃಷ್ಣರಾಜರಿಗೆ ಏನ್ ಮಾಡಿದ್ರು, ಅವರು ಕೂಡ ಹಣ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಈವನ್ ಪೂರ್ಣಯ್ಯನವರ ಬಗ್ಗೆ ಪೂರ್ತಿ ಹೆಸರೇ ಕೇಳಿಲ್ಲ ಕಾಣುತ್ತೆ ಅನೇಕರು. ಈಗಿನ ತಲೆಮಾರಿಗೆ ಬಿಟ್ಬಿಡಿ. ಏನ್ ಸರ್? ಈಗಿನ ತಲೆಮಾರಿಗೆ ಗೊತ್ತೇ ಇಲ್ಲ ಪೂರ್ಣಯ್ಯ ಅಂದ್ರೆ ಯಾರೋ ಏನೋ ಗೊತ್ತಿಲ್ಲ ಮಾತಾಡ್ತಾರೆ. ಯಾಕಂದ್ರೆ ಚರಿತ್ರೆಯ ಕೆಲವು ಅಂಶಗಳೇ ಬಿಟ್ಬಿಟ್ಟಿದೀವಿ ಮೇಡಮ್ ನಾವು. ಬಹಳ ಅದ್ಭುತವಾಗಿ ಹೇಳಿದ್ರಿ ಆ ಮೇಡಮ್, ಕೇಳ್ತಾ ಇದಾರೆ. ಮಾತಾಡಿ ಮೇಡಮ್, ಇದಾರೆ ಸುಂದರ ರಾಜ್ ಸರ್ ಇದಾರೆ.
2: ಹೇಳಿ ಮೇಡಮ್.
1: ನಮಸ್ತೆ
2: ಸರ್.
1: ನಮಸ್ತೆ. ದಿವಾನ್ ಪೂರ್ಣಯ್ಯನ ಬುಕ್ ನಾನು ಬುಕ್ ಓದಿಲ್ಲ ನಿಜವಾಗ್ಲೂ ಇವತ್ತು. ನಿಮ್ಗೆ ಆ ಬುಕ್ಸ್ ನೀವು ಹೇಳ್ತಿದ್ರೆ ಮಾಹಿತಿಗಳನ್ನ ಓದಿದಷ್ಟೇ ಅನುಭವ ಆಯ್ತು ಸರ್.
0: ಮೇಡಮ್ ಅವರು ಸಂಶೋಧನೆ ಮಾಡಿ ಬರೀತಾರೆ, ಸುಮ್ ಸುಮ್ನೆ ಬರೆಯಲ್ಲ, ಮಾರ್ಬೇಕು ಜ್ಞಾನಕ್ಕೋಸ್ಕರ ಬರೆದಿರೋ ವ್ಯಕ್ತಿ ಮೇಡಮ್ ಅವರು.
1: ಸುಂದರ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಬರುತ್ತಲ್ಲ ಸರ್. ಅದನ್ನ ದಿನ ಕೇಳ್ತಿರ್ತೀನಿ ಸರ್, ನನ್ಗೆ ತುಂಬಾ ಖುಷಿ ಆಗುತ್ತೆ. ಟೂರಿಸ್ಟ್ ಪ್ಲೇಸ್ ಬಗ್ಗೆ ಮಾತಾಡ್ತಿರ್ತೀರಾ, ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರೆ ಹೇಗ್ ಹೋಗ್ಬೇಕು, ಏನ್ ಸಿಗುತ್ತೆ, ಏನಿಲ್ಲ ಅನ್ನೋದು ಕೂಡ ತುಂಬಾ ವಿವರವಾಗಿ ನೀವು ಮಾಹಿತಿ ಕೊಡ್ತೀರಾ. ನನ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಆ ಕಾರ್ಯಕ್ರಮ ಕೂಡ ನನಗೆ.
2: ಸಂತೋಷ ಮೇಡಮ್, ಸಂತೋಷ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು
0: ಸರ್. ಹೇಳಿ
2: ಈಗ ಅವ್ರನ್ನ ಅದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, 71ನೇ ಇಸ್ವಿಯಲ್ಲಿ ಅವ್ನು ತಹಸೀಲ್ ಅಂತ ತಹಸೀಲ್ದಾರ್ ತಹಸೀಲ್ ಅಂತ ಅವ್ರ ಹೆಸರು. ಅವರು ತಹಸೀಲ್ದಾರ ಬಂದು 15 ದಿವಸ ಆಗಿರುತ್ತೆ. ಅವ್ರಿಗೆ ಯಾವ್ದೋ ಒಂದು ದಾಖಲೆ ಬೇಕಾಗಿರುತ್ತೆ. ಆ ದಾಖಲೆ ಎಲ್ಲಿದೆ ಅಂದ್ರೆ ಹಳೆ ತಾಲೂಕ್ ಆಫೀಸ್ನಾಗಿದೆ ಅಂತ. ಹಳೆ ತಾಲೂಕ್ ಆಫೀಸ್ ಅಂದ್ರೆ ದಿವಾನ್ ಪೂರ್ಣಯ್ಯನವರ ಬಂಗ್ಲೆ. ಅಲ್ಲಿ ಯಾರು ಹೋಗ್ತಿರಲ್ಲ, ಯಾಕೆ ಅಂದ್ರೆ ಅಲ್ಲಿ ದಿವಾನ್ ಪೂರ್ಣಯ್ಯನವ್ರ ಆತ್ಮ ಇದೆ, ದೆವ್ವ ಇದೆ ಅಂತ ಒಂದು ಹೆದರ್ಸಿರ್ತಾರೆ. ಯಾರು ಹತ್ರ ಹೋಗ್ತಾರೆ, ರಾತ್ರಿ ಆದ್ರೆ ಅದ್ರ ಎದುರುಗಡೆ ಹೋಗ್ತಿರ್ಲಿಲ್ಲ, ಬಾಗಿಲೇ ತೆಗೀತಿರ್ಲಿಲ್ಲ. ಇವನ್ ಏ ನಾವ್ ಏನಾಗಲ್ಲ ಬರ್ರಿ ಅಂತ 4 ಜನ ಕರ್ಕೊಂಡು ಬಾಗಿಲು ತೆಗಿಸ್ತಾರೆ.
0: ಇದು 1971ರಲ್ಲಿ
2: ಆಗಿದ್ದು
0: ಇತ್ತೀಚೆಗೆ.
2: ಅವಾಗ ಬಾಗಿಲು ತೆಗೆದು ನೋಡಿ ಅವ್ರಿಗೆ ಯಾವ್ದು ದಾಖಲೆ ಸಿಗುತ್ತೆ, ಅದು ಸಿಗುತ್ತೆ, ತಗೊಂಡ್ಬರ್ತಾರೆ. ಅಲ್ಲಿ ಎರಡು ಪೆಟ್ಟಿಗೆ ಇರುತ್ತೆ, ಕಬ್ಬಿಣದ ಪೆಟ್ಟಿಗೆ, ಒಂದು ಸ್ಕ್ವೇರ್ ಇರೋ ಪೆಟ್ಟಿಗೆ. ಏನಿದು ಇಲ್ಲ ಯಾಕೆ ಇದೆ ಅಂತಂದ, ಇಲ್ಲ ಬಂದವ್ರಿಗೆ ಕೂತ್ಕೊಳ್ಳೋಕೆ ಇದ್ವಿ, ಅದು ಯಾವ ಕಾಲದ ಏನೋ ಬಂದವ್ರು ಕೂತ್ಕೊಳ್ತಿದ್ರಲ್ಲಿ ಕುರ್ಚಿ ಪರಿಚಿ ಇರಲಿಲ್ವೋ ಅದ್ರ ಮೇಲೆ ಕೂತ್ಕೊಳ್ತಿದ್ರು. ಅಂದ್ರೆ ಅವನು ಇದೇನಿದು, ಏನು ಅದಕ್ಕೆ ಆಗಲಿಲ್ಲ, ಚಿಲ್ಕ ಇಲ್ಲ, ಏನೂ ಇಲ್ಲ, ಏನಿದೆ ಅಂತಂದು ಏನ್ ಮಾಡ್ತಾನೆ, 4 ಜನ ಕರೆಸಿ ಇದನ್ನ ಉರುಳಿಸಿಂಗೆ ನೋಡೋಣ ಏನಿದೆ ಅಂತಂದು. ಹಿಂಗೆ ಉರುಳಿಸಿದಾಗ ಕೆಳಗಡೆ ಎಲ್ಲ ತುಕ್ಕಿಡ್ದೋಗಿರುತ್ತದೆ. ಹಿಂಗೆ ಉರುಳಿಸಿದ ತಕ್ಷಣ ಒಂದರಲ್ಲಿ ಬರೀ ಬಂಗಾರದ ಒಡವೆಗಳು, ಇನ್ನೊಂದರಲ್ಲಿ ಬಂಗಾರದ ನಾಣ್ಯಗಳು. 200 ವರ್ಷ ಯಾರೂ ನೋಡಿರಲ್ಲ ಅದನ್ನ.
0: ಅದ್ಭುತ ಸರ್, ನಿಜವಾಗ್ಲು.
2: ಅದನ್ನ ತಗೊಂಡೋಗಿ ನಮ್ಮ ಮೈಸೂರು ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅದನ್ನ, ಹಿಂಗೆ ಸಿಕ್ಕಿದೆ ಅಂತ. ಹಂಗಾಗಿ ಊರ್ನರೆಲ್ಲ ಅವನಿಗೆ ರಾಜ್ಯೋತ್ಸವ ಕೊಡಬೇಕು, ಅವ್ರು ತಹಸೀಲ್ದಾರ್ಗೆ ಇಷ್ಟೆಲ್ಲ ಐಶ್ವರ್ಯವನ್ನು ನಮ್ಮ ಸರ್ಕಾರಕ್ಕೆ ವಹಿಸಿಕೊಟ್ಟಿದ್ದಾರೆ ಅಂತಂದು ಕೇಳಿದ್ರೆ 15 ದಿವಸಕ್ಕೆ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ. ಇಷ್ಟು ದಿವಸ ನೀನು ಯಾಕೆ ಇದನ್ನು ಹೇಳಲಿಲ್ಲ, ನೀನು ಹೀಗೆ ಹೇಳ್ತಾ ಇದೆಯಲ್ಲ ಅಂತ. ಇದು ನಮ್ಮ ಸರ್ಕಾರದ ವ್ಯವಸ್ಥೆ.
0: ಅಯ್ಯೋ ದೇವ್ರೇ, ಹುಡುಕಿದ್ರು ತಪ್ಪು.
2: ನೋಡಿ ಹೆಂಗಿದೆ ಅಂತ, ಇದು ನಡೆದಿರೋ ಘಟನೆ ಹೇಳ್ತಿರೋದಿದು. ಹೀಗೆ ಪೂರ್ಣಯ್ಯನವರು ಪಾಪ ಅವರು ಪ್ರಾಮಟಾಗಿ ಕೆಲಸ ಮಾಡಿದ್ರು, ಪ್ರಾಮಾಣಿಕವಾಗಿ ಮಾಡಿದ್ರು ಸಹ ಕೊನೆಗೆ ಒಂದು ಸಣ್ಣ ಒಂದು
0: ಸಣ್ಣ ಏನು ಸರ್ ದೊಡ್ಡ.
2: ಆಮೇಲೆ ಅವರು ಹೆಚ್ಚಿಗೆ ದಿವಸನೂ ಇರಲಿಲ್ಲ, ಅವರು ರಿಟೈರ್ ಆಗಿ ಒಂದು 6 ತಿಂಗಳಿಗೆ ಸತ್ತೋಗ್ಬಿಟ್ರು.
0: ಓಕೆ, ಬಟ್ ಈ ಅಪವಾದ ಅಂತೂ ಇದೆ,
2: ಅಪವಾದ ಇದೆ ನೋಡಿ.
0: ಈ ಪುಸ್ತಕದಲ್ಲಿ ನಮೂದಿಸಿದ್ರೆ ನೀವು
2: ಇದೆ ಪುಸ್ತಕದಲ್ಲಿ ಎಲ್ಲ ಕಂಪ್ಲೀಟ್,
0: ಅದಕ್ಕೆ ಸಪೋರ್ಟೆಡ್ ಬೈ ಏನಾದ್ರು ಹಿಸ್ಟ್ರಿಯಲ್ಲಿ ಅದ್ರ ಬಗ್ಗೆ ದಾಖಲೆ ಇದೆ ಸರ್.
2: ಇದೆ ದಾಖಲೆ ಇದೆ.
0: ಓಹೋ, ಬಹಳ ಆಶ್ಚರ್ಯ ಸರ್, ಬಹಳ ಆಶ್ಚರ್ಯ ಆಯ್ತು ನಮಗೆ ಕೇಳಿ ನಿಜವಾಗ್ಲು.
2: ಆಮೇಲೆ ಇನ್ನೊಂದು, ಅದಕ್ಕೆ ಆಧಾರ ಇಲ್ಲ, ಅದನ್ನು ಇದ್ರಿಗೆ ನಮೂದಿಸಿ ನಾನು. ಅವ್ರಿಗೊಬ್ರು ಕಾವೇರಿ ಅಂತ ಮಗಳಿರ್ತಾಳೆ, ಆ ಕಾವೇರಿ ಅನ್ನೋ ಮಗಳಿಗೆ ಒಬ್ಬ ಈ ಟಿಪ್ಪು ಸುಲ್ತಾನ ಸೈನಿಕ ಅವನಿಗೆ ಶೀಲಭಂಗ ಮಾಡಿಬಿಡ್ತಾಳೆ. ಒಬ್ಬ ದಿವಾನ್ರ ಮಗಳಿಗೂ ಅವಾಗ ಒಂದು ರಕ್ಷಣೆ ಇಲ್ದಂಗೆ ಆಗುತ್ತೆ. ಅವಾಗ ಅವ್ರು ಹೋಗಿ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ, ನೋಡಪ್ಪ ಹಿಂಗೆ ಮಾಡಿಬಿಟ್ಟಿದ್ದಾರೆ, ಏನು ಮಾಡ್ಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ.

0: ಟಿಪ್ಪು ಸುಲ್ತಾನ್ ಏನು ಹೇಳಬೇಕು? ನಾಯಿ ಮುಟ್ಟಿದ ಮಳಿಗೆ ನಾಯಿಗೆ ಕೊಟ್ಟು ಹೋಗಂಬಿಡ್ತಾರೆ ಅವ್ರು. ಅವಾಗ ತುಂಬ ಮನಸ್ಸಿಂದ ನೋವಾಗುತ್ತೆ ಅವ್ರಿಗೆ. ನಾನು ಇಷ್ಟೆಲ್ಲ ಪ್ರಾಂಪ್ಟಾಗಿ ಕೆಲಸ ಮಾಡಿ ಮಾಡಿದ್ರೆ ನನಗೆ ಎಂಥ ರಕ್ಷಣೆ ಇಲ್ವೋ ಅಂತ ತುಂಬ ಸಂತೋಷ, ಭಾಳ ಬೇಜಾರಾಗುತ್ತೆ ಅವ್ರಿಗೆ.
1: ಓಕೆ,
0: ಈ ಥರದ ಘಟನೆಗಳು ಆಗಿದಾವೆ.
1: ಓಕೆ ಓಕೆ, ಪಾಪ ಭಾಳ ನೋವಿನ ಸಂಕ್ತಿನೇ ಅಲ್ವಾ ಸರ್? ಎಂಥ ಮಾತು ಸರ್, ನಾಯಿ ಮುಟ್ಟಿದ ಮಡಿಕೆಯನ್ನು ನಾಯಿಗೆ ಕಟ್ಟು
0: ಅಂದರೆ ಅವನಿಗೆ ಶಿಕ್ಷೆನೇ ಇಲ್ವಾಂಗಾರೆ.
1: ಹಾಂ ಓಕೆ,
0: ಈ ರೀತಿ ಪೂರ್ಣಯ್ಯನವರು ಮಾಡಿರ್ತಕ್ಕಂಥ ತುಂಬ ಒಳ್ಳೆ ಕೆಲಸ ತುಂಬ ಮಾಡಿದ್ದಾರೆ ಅವರು. ಇದು ಕೊನೆಗೆ ಅದು ಮಗನಿಂದ ಸ್ವಲ್ಪ ಆಗಿರ್ಬೋದು, ಅದಕ್ಕೆ ಅದು ಅದಕ್ಕೆ ಒಂದು ಏನು ಅಂಥ ದಾಖಲೆಗಳು ಇಲ್ಲದಿದ್ದರೂ ಸಹ
1: ಓಕೆ,
0: ಅದು ಒಂದು ಕೆಸರು ಅಂಟ್ಕೊಂಡಿದೆ ಅವರಿಗೆ.
1: ಓಹೋ, ಓಕೆ ಸರ್. ಇಷ್ಟೊತ್ತು ಶ್ರುತಿಗಳೇ, ಇಷ್ಟೊತ್ತು ದಿವಾನ್ ಪೂರ್ಣಯ್ಯನವರ ಜನ್ಮದಿಂದ ಹಿಡಿದು ಅವರ ಅಂತ್ಯ ಕಾಲದ ತನಕ ನಡೆದ ಘಟನೆಯನ್ನು ಸವಿಸ್ತಾರವಾಗಿ, ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ಸಂಕ್ಷಿಪ್ತವಾಗಿ, ಯಾಕೆಂದರೆ ನಮಗೆ ಒಂದು ಗಂಟೆ ಅಷ್ಟೇ ನನ್ನ ಕಾರ್ಯಕ್ರಮ ಇರುವುದು, ಅದರೊಳಗೆ ತಮ್ಮ ಜ್ಞಾನದಿಂದ ನಮಗೆಲ್ಲ ನಮ್ಮ ರಂಜಿಸಿದಿರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಅನಂತ ಧನ್ಯವಾದಗಳು. ಶ್ರೋತೃಗಳೇ, ಈ ಬುಕ್ ಕೂಡ ನಾನು ಕೊಟ್ಟಿದ್ದಾರೆ ದಿವಾನ್ ಪೂರ್ಣಯ್ಯನವರು, ಮೈಸೂರು ರಾಜ್ಯದ ಮೊದಲು ದಿವಾನರು. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್, ಇನ್ನೊಮ್ಮೆ ನಮ್ಮ ನಿಮ್ಮ ಭೇಟಿಯಾಗಲಿ ಸರ್. ಥ್ಯಾಂಕ್ ಯು. ಶ್ರೋತೃಗಳೇ, ಆಲಿಸ್ತಾ ಇದ್ರಿ ರೇಡಿಯೋ ಶಿವಮೊಗ್ಗ FM 90.8 ರಲ್ಲಿ. ನಾನು ನಿಮ್ಮ ಗೆಳೆಯ ಜನಾರ್ದನ್ ಪಾಯ್, ಪ್ರೀತಿಯಿಂದ JP. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ಬಾನುಲಿ. ಮುಂದೆ ನಾನು ಬರುವ ಭಾನುವಾರ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯೊಂದಿಗೆ. ಬಹುಶಃ ನನ್ನ ಫೋಕಸ್ ಇರ್ಬೋದು ಸೈಬರ್ ಕ್ರೈಮ್ ಬಗ್ಗೆ. ಸೈಬರ್ ಕ್ರೈಮ್ ಈ ಫೇಸ್ಬುಕ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ಇರಬಹುದು, ಹೇಗೆ ನಾವು ಎಚ್ಚರವಾಗಿರಬೇಕು ಅನ್ನೋದ್ರ ಬಗ್ಗೆ ಕೇಳ್ತೀನಿ. ಕೊನೆಗೆ ನನ್ನ ಪ್ರಶ್ನೆ ನಿಮಗೆ ಕೇಳಿದ್ದೇನೇನು, ಯಾಕೆ ನೇರಳೆ ಹಣ್ಣು ಈ ರೀತಿ ನೋಡಿ? ಮುಂಚೆ ನನಗೆ ಒಂದು 2 ತಿಂಗಳಿಂದ ನೋಡ್ತಾ ಇದ್ದೆ, ಭಾಳ ಕಮ್ಮಿ ಇತ್ತು. ಆದರೆ ಈಗ ಎಲ್ಲೆಲ್ಲೂ ನೋಡಿದ್ರು ನೇರಳೆ ಹಣ್ಣು, ನೇರಳೆ ಹಣ್ಣು, ನೇರಳೆ ಹಣ್ಣು. 200 ರೂಪಾಯಿ 300 ರೂಪಾಯಿ ಕೆಜಿಗೆ ಇದ್ದಿದ್ದು 100 ರೂಪಾಯಿ 150 ರೂಪಾಯಿಗೆ ಬಂದಿದೆ. ಯಾಕೆ ನೇರಳೆ ಹಣ್ಣು ಪ್ರಕೃತಿ ಈ ರೀತಿ ನಮ್ಗೆ ಕೊಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದೆ. ಯಾರಾದರೂ ಉತ್ತರ ಕೊಟ್ಟಿದ್ರೆ ನೀವು ಕಾಲ್ ಮಾಡ್ಬೋದು, ಒಂದು 5-6 ನಿಮಿಷ ನಾನು ರೇಡಿಯೋದಲ್ಲಿ ಇರ್ತೀನಿ. ಯಾರಾದರೂ ಉತ್ತರ ಕೊಟ್ಟಿದ್ದೀರಾ, ಹಲೋ. ಕಾಲ್ ಮಾಡಿದರೆ ಯಾರಾದರೂ ಇಲ್ಲ, ಇರಲಿ. ಮತ್ತೊಮ್ಮೆ ನನ್ನ ಕಾರ್ಯಕ್ರಮಕ್ಕೆ ಇಲ್ಲಿ ತನಕ ತಾವು ಆಲಿಸ್ರಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಟೇಕ್ ಕೇರ್. ಮಳೆ ಬರುತ್ತದೆ ಮುಂದೆ, ನಾಳೆ ನಾಡ್ದು. ನಿರಾಶರಾಗಿದ್ರಿ, ಆದಷ್ಟು ಮರ ಗಿಡ ನೆಡುವ ಪ್ರಯತ್ನ ಮಾಡಿ. ದಯವಿಟ್ಟು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಊರಿಗೆ ಒಳ್ಳೆದಾಗಲಿ, ತಂಪಾಗಿ ನಮ್ಮ ರಾಜ್ಯ, ನಮ್ಮ ಊರು ಇರಲಿ ಅಂತ ಕೇಳ್ತಾ ನನ್ನ ಕಾರ್ಯಕ್ರಮ ಆಲಿಸಿದ ಎಲ್ಲ ಕನ್ನಡಿಗರಿಗೂ ನನ್ನ ಅನಂತಪೂರ್ಣ ನಮಸ್ಕಾರಗಳು ಹೇಳ್ತಾ ಬಾಯ್. ಪ್ಲೀಸ್ ಟೇಕ್ ಕೇರ್.
2: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
2: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇದ್ದಾರೆ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
4: ಅದಾ, ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
5: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
4: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
6: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
6: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಜನರು ಸಾಮಾನ್ಯವಾಗಿ 60 ವರ್ಷಕ್ಕೆ ವೃತ್ತಿಯಿಂದ ನಿವೃತ್ತಿಯಾಗುವ ಜೊತೆಗೆ ಪ್ರವೃತ್ತಿಯಿಂದಲೂ ದೂರವಾಗುತ್ತಾರೆ. ಅದರ ಬದಲು ಆಸಕ್ತಿಯ ವೃತ್ತಿ ಇಲ್ಲವೇ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡರೆ ದೀರ್ಘಾವಧಿಯಲ್ಲಿ ಕ್ರಿಯಾಶೀಲರಾಗಿರಬಹುದು ಎಂಬುದಕ್ಕೆ ಉದ್ಯಮಿ, ಸಮಾಜ ಸೇವಕ TR ಅಶ್ವಥನಾರಾಯಣ ಶೆಟ್ಟಿ ಅವರೇ ನಿದರ್ಶನ ಎಂದು VRL ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾ ವಿಜಯ್ ಸಂಕೇಶ್ವರ್ ಹೇಳಿದರು. ಶಿವಮೊಗ್ಗ ಸಿಟಿಜನ್ ಫೋರಂ ಮತ್ತು TR ಅಶ್ವಥನಾರಾಯಣ ಶೆಟ್ಟಿ ಅಭಿನಂದನಾ ಸಮಿತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ನಾಗರಿಕ ಅಭಿನಂದನೆ ಕಾರ್ಯಕ್ರಮದಲ್ಲಿ ಸೇವಾಶ್ರೀ ಅಭಿನಂದನಾ ಕಿರುಹೊತ್ತಗೆ ಬಿಡುಗಡೆ ಮಾಡಿ ಮಾತನಾಡಿದರು. ಅಶ್ವಥನಾರಾಯಣ ಶೆಟ್ಟಿ ಅವರು ಉದ್ಯಮವನ್ನು ಬೆಳೆಸುವ ಜೊತೆಗೆ ಕುಟುಂಬದ ಎಲ್ಲರ ಜೊತೆ ತೊಡಗಿಸಿಕೊಂಡವರು. ಆದರೆ ಕುಟುಂಬಕ್ಕೆ ಸೀಮಿತವಾಗದೆ ಸಮಾಜಮುಖಿಯಾಗಿ ನಿಂತು ಅನೇಕ ಕೆಲಸಗಳನ್ನು ಮಾಡಿದರು. 45 ಸಂಸ್ಥೆಗಳಲ್ಲಿ ಅವರು ಪದಾಧಿಕಾರಿಯಾಗಿದ್ದಾರೆ ಎಂಬ ಸಂಗತಿ ತಿಳಿದು ಆಶ್ಚರ್ಯವಾಗಿದೆ ಎಂದರು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿ Dr. G. ಭೀಮೇಶ್ವರ್ ಜೋಶಿ, ಲೋಕಸಭಾ ಸದಸ್ಯ BY ರಾಘವೇಂದ್ರ, ಮಾಜಿ ಸಭಾಪತಿ DH ಶಂಕರಮೂರ್ತಿ, ಮಾಜಿ DCM KS ಈಶ್ವರಪ್ಪ, ಶಾಸಕ SN ಚನ್ನಬಸಪ್ಪ, ಮಾಜಿ MLC SS ರುದ್ರೇಗೌಡ, ಆಯನೂರು ಮಂಜುನಾಥ್, ಶಿವಮೊಗ್ಗ ಸಿಟಿಜನ್ ಫೋರಂ ಅಧ್ಯಕ್ಷ ಬಸಪ್ಪಗೌಡ, ಅಭಿನಂದನಾ ಸಮಿತಿ ಕಾರ್ಯಾಧ್ಯಕ್ಷ Dr. P. ನಾರಾಯಣ್, ಪ್ರಧಾನ ಕಾರ್ಯದರ್ಶಿ Dr. D. S. ಅರುಣ್, ಪ್ರಧಾನ ಸಂಚಾಲಕ ಭೂಪಾಳಂ ಶಶಿಧರ್ ಮುಂತಾದವರಿದ್ದರು. ಮುಂದಿನ ವಿವರ. ಮಲೆನಾಡು ಭಾಗದ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿ ಹಾಗೂ ಯೂತ್ ಫಾರಂ ಸೇವಾ ಸಂಸ್ಥೆ ಸಹಯೋಗದೊಂದಿಗೆ ತುಮರಿ ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿ ವಿತರಿಸಲಾಯಿತು. ಕಲಿಕಾ ಸಾಮಗ್ರಿ ವಿತರಿಸಿ ಮಾತನಾಡಿದ ಯೂತ್ ಫಾರ್ ಸೇವಾ ಸಂಸ್ಥೆಯ ಹಿರಿಯ ನಿರ್ದೇಶಕ ಹೇಮಂತ್ ಸಾಲಿ, ಮಕ್ಕಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಮತ್ತು ಈ ಕಲಿಕಾ ಸಾಮಗ್ರಿ ಅವರ ಶಿಕ್ಷಣಕ್ಕೆ ನೆರವಾಗಬೇಕು ಎನ್ನುವುದು ನಮ್ಮ ಆಶಯ. ನಾವು ಕೇವಲ ಒಂದು ಸಂಸ್ಥೆಗೆ ಸೀಮಿತವಾಗದೆ ಸಮಾಜಕ್ಕೆ ನಮ್ಮ ಕೈಲಾದ ಕೊಡುಗೆ ನೀಡಬೇಕು ಎಂದರು. ತುಮರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಅರುಣ್ ಕುಮಾರ್, ದಿವಾಕರ್ ತುಮರಿ, ಸಂತೋಷ್ ಕುಮಾರ್ ಶೆಟ್ಟಿ, ಸುರೇಶ್, ಶಾಲಾ ಶಿಕ್ಷಕರು, ಸಿಬ್ಬಂದಿ ಇತರರಿದ್ದರು. ಮುಂದಿನ ವಿವರ. ಕನ್ನಡದ ಅತಿದೊಡ್ಡ ಪುಸ್ತಕ ಮಳಿಗೆ ಮತ್ತು ಪುಸ್ತಕ ಪ್ರಕಾಶನ ಸಂಸ್ಥೆ ಸ್ವಪ್ನ ಬುಕ್ ಹೌಸ್ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ತನ್ನ 25ನೇ ಶಾಖೆಯನ್ನು ತೆರೆಯಿತು. ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯ ಬ್ಯಾರಿಸ್ ಸಿಟಿ ಸೆಂಟರ್ ಮಾಲ್ನ 2ನೇ ಮಹಡಿಯಲ್ಲಿ ನೂತನ ಶಾಖೆಯನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿ, ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಉದ್ಘಾಟಿಸಿದರು. ಎಡಿಸಿವಿ ಅಭಿಷೇಕ್, ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್, ಬ್ಯಾರಿಸ್ ಗ್ರೂಪ್ನ ಸಂಸ್ಥಾಪಕ ಸೈಯದ್ ಮೊಹಮ್ಮದ್, ಬ್ಯಾರಿ ನಿವೃತ್ತ ಪೊಲೀಸ್ ಅಧಿಕಾರಿ ಡಾ ಡಿ ವಿ ಗುರುಪ್ರಸಾದ್, ಲೇಖಕ ಎನ್ಎಂ ಸುಂದರ್ರಾಜ್ ಸೇರಿ ಸಾಹಿತ್ಯಾಸಕ್ತರು, ಗಣ್ಯರು, ಸಾರ್ವಜನಿಕರು ಸಾಕ್ಷಿಯಾದರು. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ನಿತಿನ್ ಶಾ, ನಿರ್ದೇಶಕ ನಿಜೇಶ್ ಶಾ ಹಲವರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಹಾಸನ ಮತ್ತು ದಾವಣಗೆರೆಯಲ್ಲಿ ನೂತನ ಶಾಖೆಗಳನ್ನು ಆರಂಭಿಸಿದ್ದ ಸ್ವಪ್ನ ಬುಕ್ ಹೌಸ್ ಇದೀಗ ಓದುಗರ ಅಪೇಕ್ಷೆ ಮೇರೆಗೆ ಶಿವಮೊಗ್ಗದಲ್ಲಿ ತನ್ನ 25ನೇ ಮಳಿಗೆಯನ್ನು ತೆರೆಯಿತು. ಮೊದಲ ದಿನವೇ ಸಾವಿರಾರು ಗ್ರಾಹಕರು ಮಳಿಗೆಗೆ ಭೇಟಿ ನೀಡಿ ಪುಸ್ತಕಗಳನ್ನು ಕೊಂಡೊಯ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಎಲ್ರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ರಚನೆ ಸನ ಶ್ರೀಲಕ್ಷ್ಮಿ ಬೆಂಗಳೂರು, ಗಾಯನ ಸಹೋದರಿಯರಾದ ಶ್ರೀಮತಿ ಪ್ರತಿಭಾ ಪ್ರಸಾದ್ ಬೆಂಗಳೂರು, ಶ್ರೀಮತಿ ಪ್ರಮೀಳಾ ಐತಾಳ್ ಉಡುಪಿ, ಶ್ರೀಮತಿ ಪ್ರಫುಲ್ಲ ನಾಗೇಶ್ ಬೆಂಗಳೂರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ತಾಳಗೊಪ್ಪ ಹುಬ್ಬಳ್ಳಿ ಸಂಪರ್ಕದ ರೈಲು ಮಾರ್ಗ ಖಚಿತವಾಗಿ ಆಗುತ್ತದೆ ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ತಿಳಿಸಿದರು. ತಾಳಗೊಪ್ಪ ರೈಲ್ವೆ ನಿಲ್ದಾಣದ ಮೇಲ್ದರ್ಜೆ ಕಾಮಗಾರಿ ವೀಕ್ಷಣೆಗಾಗಿ ಭೇಟಿ ನೀಡಿ ಪರಿಶೀಲಿಸಿ ಸಿದ್ದಾಪುರ ರೈಲ್ವೆ ಹೋರಾಟ ಸಮಿತಿ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಿದರು. 2023-24 ಬಜೆಟ್ನಲ್ಲಿ 3.93 ಕೋಟಿ ರು ವೆಚ್ಚದಲ್ಲಿ ತಾಳಗೊಪ್ಪ ಹುಬ್ಬಳ್ಳಿ ರೈಲು ಮಾರ್ಗ ನಿರ್ಮಿಸಲು ಸಮೀಕ್ಷೆ ನಡೆದು ಟೆಂಡರ್ ಪಡೆದ ಕಂಪನಿ ಎಫ್ಎಸ್ಎಲ್ ವರದಿ ಸಲ್ಲಿಸಿದೆ. ರೈಲ್ವೆ ಇಲಾಖೆ ಜಿಪಿಆರ್ ಸಿದ್ಧಪಡಿಸಿ ಸಚಿವಾಲಯಕ್ಕೆ ಸಲ್ಲಿಸಿ ಅನುಮೋದನೆ ಪಡೆದು ಕಾಮಗಾರಿ ಆರಂಭಿಸಲಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಹ ಪ್ರಯತ್ನ ನಡೆಸುತ್ತಿದ್ದು ರೈಲು ಮಾರ್ಗ ನಿರ್ಮಾಣ ಖಂಡಿತ ಆಗುತ್ತದೆ ಎಂದರು. ಮಾಜಿ ಸಚಿವ ಹರತಾಳು ಹಾಲಪ್ಪ, ಹೋರಾಟ ಸಮಿತಿಯ ವಾಸುದೇವ ಬಿಳಗಿ, ನಾಗರಾಜ್ ದೋಶೆಟ್ಟಿ, ಗುರುನಾಥ್ ವರ್ಣೇಕರ್, ವೆಂಕಟರಮಣ ಮಡಿವಾಳ, ಕಾಶಿನಾಥ್ ಗುಡಿಗಾರ, ಗಣಪತಿ ಹೆಗಡೆ, ಪ್ರಸನ್ನ ಕೆರೆಕೈ, ರಾಜಶೇಖರ ಗಾಳಿಪುರ, ಮಲ್ಲಿಕಾರ್ಜುನ ಹಕ್ರೆ, ಮೋಹನ್ ಶೇಟ್ ಮತ್ತಿತರರಿದ್ದರು. ಮುಂದಿನ ವಿವರ. ಜಪಾನ್ನಲ್ಲಿ ಎಷ್ಟೇ ದೊಡ್ಡ ಉದ್ಯಮಿಯಾದರೂ 60 ವರ್ಷಕ್ಕೆ ನಿವೃತ್ತಿ ಪಡೆದು ತನ್ನ ಕುಟುಂಬದವರಿಗೆ ಆ ಉದ್ಯಮವನ್ನು ಸೂಕ್ತ ಮಾರ್ಗದರ್ಶನದೊಂದಿಗೆ ಹಸ್ತಾಂತರಿಸುತ್ತಾರೆ. ಆ ಉದ್ಯಮಗಳು ಅತ್ಯಂತ ಯಶಸ್ಸು ಕಂಡಿವೆ. ಆದರೆ ನಮ್ಮಲ್ಲಿ ಕುಟುಂಬದ ಮುಖ್ಯಸ್ಥರು ಯಶಸ್ವಿಯಾಗಿ ಉದ್ಯಮ ನಡೆಸಿದರೂ ಅದರ ಬಗ್ಗೆ ತಮ್ಮ ಮಕ್ಕಳಿಗೆ ಏನೂ ಮಾಹಿತಿ ನೀಡುವುದಿಲ್ಲ ಎಂದು ಯುಕೆ ಅಂಡ್ ಕೋ ಸಂಸ್ಥಾಪಕ ಉಲ್ಲಾಸ್ ಕಾಮತ್ ಬೇಸರ ವ್ಯಕ್ತಪಡಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಸಂಸ್ಥಾಪಕ ಸದಸ್ಯ ಟಿಆರ್ ಅಶ್ವಥನಾರಾಯಣ ಶೆಟ್ಟಿ ಅಭಿನಂದನಾ ಕಾರ್ಯಕ್ರಮದ ಭಾಗವಾಗಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಭಾರತದಲ್ಲಿ ಕುಟುಂಬ ವ್ಯವಹಾರ ನಿರ್ವಹಣೆ, ಸವಾಲುಗಳು ಮತ್ತು ಭವಿಷ್ಯ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಮಕ್ಕಳಿಗೆ ಸೂಕ್ತ ವಯಸ್ಸಿಗೆ ಅಗತ್ಯ ಮಾರ್ಗದರ್ಶನ ಸ್ವಾತಂತ್ರ್ಯ ನೀಡುವುದಿಲ್ಲ. ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡದೆ ಅವರ ಉತ್ಸಾಹಕ್ಕೆ ತಣ್ಣೀರು ಎರಚುವವರಿದ್ದಾರೆ ಎಂದರು. ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಬಂದ ಕೌಟುಂಬಿಕ ಹಿನ್ನೆಲೆಯುಳ್ಳ ವ್ಯವಹಾರಗಳು ದೇಶದ ಬೆನ್ನೆಲುಬಿನಂತೆ. ಅನೇಕ ಕೈಗಾರಿಕೋದ್ಯಮಿಗಳು ಭಾರತದ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ, ದಾನ ಮಾಡಿದ್ದಾರೆ, ಶಾಲೆ ಆಸ್ಪತ್ರೆಗಳನ್ನು ನಿರ್ಮಿಸಿ ತಮ್ಮ ಸಾಮಾಜಿಕ ಜವಾಬ್ದಾರಿ ಮೆರೆದಿದ್ದಾರೆ. ಈಗ ಅಂತಹ ಸನ್ನಿವೇಶ ಕಾಣದಾಗಿದೆ ಎಂದರು. ಕರ್ನಾಟಕ ಒಂದರಲ್ಲೇ ವರ್ಷದ 27 ಲಕ್ಷ ಯುವಕರು ಪದವಿ ಪಡೆಯುತ್ತಿದ್ದಾರೆ. ಅವರೆಲ್ಲರಿಗೂ ಎಲ್ಲಿ ಉದ್ಯೋಗ ಕಲ್ಪಿಸುವುದು ಎಂಬ ಪ್ರಶ್ನೆ ಮೂಡುತ್ತದೆ. ಅದು ಅಸಾಧ್ಯವೂ ಹೌದು. ಪದವೀಧರರಿಗೆ ಕೆಲಸ ಸಿಗುತ್ತಿಲ್ಲ, ಸಿಕ್ಕಿದರೂ ಅವರ ಬಳಿ ಕೌಶಲವಿಲ್ಲ, ಬಂಡವಾಳ ಹೂಡಿದವರ ಬಳಿ ಸೂಕ್ತ ತಾಂತ್ರಿಕತೆ ಇಲ್ಲ, ತಾಂತ್ರಿಕತೆ ಇದ್ದಲ್ಲಿ ಉತ್ತಮ ಕೆಲಸಗಾರರಿಲ್ಲ, ಎಲ್ಲವೂ ಇದ್ದ ಕಡೆ ಸಂಸ್ಥೆಗೆ ಉತ್ತಮ ನಿರ್ವಾಹಕರಿಲ್ಲ. ಹೀಗೆ ಅನೇಕ ಕಾರಣಗಳಿಂದ ನಮ್ಮ ದೇಶದ GDP ಮೇಲಕ್ಕೇರುತ್ತಿಲ್ಲ ಎಂದು ವಿವರಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್, ಮಾಜಿ ಅಧ್ಯಕ್ಷ ಜಿಆರ್ ವಾಸುದೇವ್, ಉದ್ಯಮಿಗಳಾದ ಪ್ರದೀಪ್ ವಿಎಲಿ, ಸುರೇಶ್ ಭೂಪಾಳಂ, ಶಶಿಧರ್, ಲಕ್ಷ್ಮೀದೇವಿ ಗೋಪಿನಾಥ್, ಶರತ್, ಜಿ ವಿಜಯಕುಮಾರ್, ರಮೇಶ್ ಬಾಬು, ಪಿ ರುದ್ರೇಶ್, ಗಣೇಶ್ ಅಂಗಡಿ, ಸತೀಶ್ ಕುಮಾರ್ ಶೆಟ್ಟಿ ಮುಂತಾದವರಿದ್ದರು. ಮುಂದಿನ ವಿವರ. ಮಕ್ಕಳಲ್ಲಿ ಮೊಬೈಲ್ ಆಕರ್ಷಣೆ ತಪ್ಪಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸುವುದು ಅವಶ್ಯಕ. ಶಿಕ್ಷಣ ಪಡೆಯುವುದರಿಂದ ಹಾಗೂ ಸಾಹಿತ್ಯ ಪುಸ್ತಕಗಳ ಅಧ್ಯಯನದಿಂದ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ವೈದ್ಯ ಡಾಕ್ಟರ್ ಎಂಕೆ ಭಟ್ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದಲ್ಲಿ ಜಿಲ್ಲಾ ಕನ್ನಡ ಪುಸ್ತಕ ಪ್ರಾಧಿಕಾರ ಹಾಗೂ ಜಾಗೃತಿ ಸಮಿತಿ, ತಾಲೂಕು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿ ಮನೆಯಲ್ಲೂ ಗ್ರಂಥಾಲಯ ಅಗತ್ಯವಿದ್ದು ಮಕ್ಕಳು ಪುಸ್ತಕ ಓದುವಂತೆ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ತಾಲೂಕು ಅಧ್ಯಕ್ಷ ಶಂಕರ್ ಶೇಟ್ ಮಾತನಾಡಿ, ಮಕ್ಕಳಲ್ಲಿ ಸಾಹಿತ್ಯದ ಅಭಿರುಚಿ ಬೆಳೆಸುವ ಗುರಿಯೊಂದಿಗೆ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಪುಸ್ತಕ ಓದುವುದರಿಂದ ಜ್ಞಾನ ವೃದ್ಧಿಸುತ್ತದೆ. ಪ್ರತಿದಿನ ಪುಸ್ತಕ ಓದಬೇಕು, ಎಲ್ಲರೂ ಕನ್ನಡ ಪುಸ್ತಕ ಖರೀದಿ ಮಾಡಬೇಕು, ರಾಜ್ಯದಲ್ಲಿ 1 ಲಕ್ಷ ಮನೆಗೊಂದು ಗ್ರಂಥಾಲಯ ಆರಂಭಿಸಬೇಕು ಎಂಬ ಚಿಂತನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಹೊಂದಿದೆ ಎಂದರು. ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಕೆ ಮಹಾಬಲೇಶ್ವರ್, ದೂರದರ್ಶನ ಕಲಾವಿದ ಕೆಪಿ ರಘುಪತಿ ಕಾರ್ಯಕೊಪ್ಪ ಗೀತಗಾಯನ ನಡೆಸಿಕೊಟ್ಟರು. ಮಕ್ಕಳ ತಜ್ಞ ಡಾ ಮಹಾಲಿಂಗ ಕೊಳ್ಳೆ, ಶಿರಾಳಕೊಪ್ಪ ಮೆಡಿಲೆನ್ಸ್ ಡಯಾಗ್ನಾಸ್ಟಿಕ್ಸ್ ವ್ಯವಸ್ಥಾಪಕ ನಿರ್ದೇಶಕಿ ಕವಿತಾ ಮಹೇಶ್, ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಶಂಕರ್ ಇತರರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಮಹಿಳೆ ಇಂದು ಅಡುಗೆ ಮನೆಗೆ ಸೀಮಿತವಾಗಿಲ್ಲ. ರಾಜಕೀಯ, ಸಾಮಾಜಿಕ ಸೇರಿ ಎಲ್ಲ ಕ್ಷೇತ್ರಕ್ಕೂ ದಾಪುಗಾಲಿಡುವ ಮೂಲಕ ಪುರುಷರಿಗೆ ಸರಿಸಮಾನವಾಗಿ ನಿಲ್ಲುತ್ತಿದ್ದಾಳೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಹೇಳಿದರು. ಶಿವಮೊಗ್ಗದ ವಿದ್ಯಾನಗರದ ಚೈತನ್ಯ ಸೌಧದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನಿಂದ 2025-26 ಸಾಲಿನ ಸೃಜನಶೀಲ ಕಾರ್ಯಕ್ರಮದಡಿಯಲ್ಲಿ 110 ಮಹಿಳಾ ಸದಸ್ಯರಿಗೆ ವಾಹನ ಚಾಲನಾ ಪರವಾನಗಿ ವಿತರಿಸಿ ಮಾತನಾಡಿದರು. ಮಹಿಳೆಯರು ಸ್ವಂತ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಕುಟುಂಬದ ನಿರ್ವಹಣೆ ಮಾಡುವುದು ಸುಲಭದ ಕೆಲಸವಲ್ಲ. ದ್ವಿಚಕ್ರ, ಕಾರು ಮತ್ತು ಆಟೋ ಚಾಲನೆ ತರಬೇತಿ ಪಡೆದ 110 ಮಹಿಳಾ ಸದಸ್ಯರು ವಾಹನ ಚಾಲನಾ ಪರವಾನಗಿ ಪಡೆದು ಸ್ವ ಉದ್ಯೋಗ ಮತ್ತು ಕುಟುಂಬ ನಿರ್ವಹಣೆಗೆ ಅವುಗಳನ್ನು ಬಳಸುತ್ತಿರುವುದು ಆಶಾದಾಯಕ ಬೆಳವಣಿಗೆ ಎಂದರು. ಇದೇ ವೇಳೆ ರಾಮೇಶ್ವರ ಮತ್ತು ಪರಿಸರ ಎಂಬ ನೂತನ ಜ್ಞಾನ ವಿಕಾಸ ಕೇಂದ್ರಗಳನ್ನು ಉದ್ಘಾಟಿಸಿ ದಾಖಲಾತಿಗಳನ್ನು ಹಸ್ತಾಂತರಿಸಲಾಯಿತು. ವಿನೋಬನಗರದ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯದ ಡಾಕ್ಟರ್ ಕೆಎಸ್ ಪಲ್ಲವಿ ಅಧ್ಯಕ್ಷತೆ ವಹಿಸಿದ್ದರು. ಶಿವಮೊಗ್ಗ ಜಿಲ್ಲಾ ನಿರ್ದೇಶಕ ಕೆ ಮುರಳೀಧರ್ ಶೆಟ್ಟಿ ಅವರು ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಕೇಂದ್ರ ಕಚೇರಿ ಜ್ಞಾನ ವಿಕಾಸ ವಿಭಾಗದ ಯೋಜನಾಧಿಕಾರಿ ಮಲ್ಲಿಕಾ, ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿ ಯಶೋಧ ಉಪಸ್ಥಿತರಿದ್ದರು. ಮುಂದಿನ ವಿವರ. ಪ್ರತಿ ಮಗುವು ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬಂದಾಗ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಸಾಧ್ಯ. ಮಕ್ಕಳನ್ನೇ ಆಸ್ತಿಯನ್ನಾಗಿ ರೂಪಿಸಲು ಸರ್ಕಾರ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ಜಾರಿಗೊಳಿಸಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಎಸ್ ಸಂತೋಷ್ ಹೇಳಿದರು. ಶಿವಮೊಗ್ಗ ಜಿಲ್ಲಾಡಳಿತ, ಕಾರ್ಮಿಕ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಬಾಲಕಾರ್ಮಿಕರ ಯೋಜನಾ ಸೊಸೈಟಿ, ಶಿಕ್ಷಣ ಇಲಾಖೆ, ಜಿಲ್ಲಾ ವಕೀಲರ ಸಂಘ, ಹಾಲು ಒಕ್ಕೂಟ ಹಾಗೂ ದೇಶೀಯ ವಿದ್ಯಾಶಾಲಾ ಸಮಿತಿ ಆಶ್ರಯದಲ್ಲಿ ಡಿವಿಎಸ್ನಲ್ಲಿ ಏರ್ಪಡಿಸಿದ್ದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯಲ್ಲಿ ಮಕ್ಕಳ ಪಾತ್ರ ಅಪಾರ. ಪ್ರತಿ ಮಗುವು ಜಾಗೃತ ನಾಗರಿಕರಾಗಿ ಸಮಾಜ ಬದಲಾವಣೆಯ ರಾಯಭಾರಿಗಳಾಗಬೇಕು. ಎಲ್ಲ ಮಕ್ಕಳು ಶಿಕ್ಷಣ ಪಡೆಯಬೇಕು. ಸುತ್ತಮುತ್ತಲಿನ ಯಾವುದೇ ಮಗು ಶಾಲೆಯಿಂದ ಹೊರಗುಳಿದಿರುವುದು ಅಥವಾ ಕೆಲಸಕ್ಕೆ ಹೋಗುತ್ತಿರುವುದನ್ನು ಗಮನಿಸಿದರೆ ಶಿಕ್ಷಕರಿಗೆ, ಕಾರ್ಮಿಕ ಇಲಾಖೆಗೆ ಅಥವಾ ಮಕ್ಕಳ ಸಹಾಯವಾಣಿ 1098 ಕರೆ ಮಾಡಿ ತಿಳಿಸಬೇಕು ಎಂದರು. ಶಿಕ್ಷಣವನ್ನು ಮೊಟಕುಗೊಳಿಸಿ ಮಕ್ಕಳನ್ನು ಕಾರ್ಮಿಕರನ್ನಾಗಿ ಮಾಡುವ ಪದ್ಧತಿ ನಿರ್ಮೂಲನೆಗೆ ಎಲ್ಲರೂ ಕೈಜೋಡಿಸಬೇಕು. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕಂಡುಬಂದಲ್ಲಿ ಸಹಾಯವಾಣಿಗೆ ಕರೆ ಮಾಡಬೇಕು. ಈ ಪದ್ಧತಿ ವಿರುದ್ಧ ಆಂದೋಲನದ ರೀತಿ ಹೋರಾಟ ಮಾಡಬೇಕು ಎಂದು ಸಲಹೆ ನೀಡಿದರು. ವಿರಾಜಪೇಟೆ ತಾಲೂಕಿನ ಮಾಯಮುಡಿ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕ ಆರ್ ದಿವಾಕರ್ ಬಾಲಕಾರ್ಮಿಕ ಕಾಯ್ದೆ 1986 ಹಾಗೂ ತಿದ್ದುಪಡಿ 2016 ವಿಷಯ ಕುರಿತು ಉಪನ್ಯಾಸ ನೀಡಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧಿಕಾರಿಗಳು ಶಿವಪ್ಪ ನಾಯಕ ವೃತ್ತದಿಂದ ಡಿವಿಎಸ್ ಶಿಕ್ಷಣ ಸಂಸ್ಥೆಗೆ ಜಾಗೃತಿ ಜಾಥಾ ನಡೆಸಿದರು. ಡಿವಿಎಸ್ ಕಾರ್ಯದರ್ಶಿ ಎಸ್ಪಿ ದಿನೇಶ್, ಪ್ರಾಚಾರ್ಯ ವೆಂಕಟೇಶ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಜಿಆರ್ ರಾಘವೇಂದ್ರ ಸ್ವಾಮಿ, ಜಿಲ್ಲಾ ಕಾರ್ಮಿಕಾಧಿಕಾರಿ ವೇಣುಗೋಪಾಲ್, ಕಾರ್ಮಿಕ ನಿರೀಕ್ಷಕರಾದ ಸುಕಿತಾ ಎಂ ಕೃಷ್ಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಭಾರತಿ ಬಣಕಾರ್ ರಘುನಾಥ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳು ಜನರಿಗೆ ತಿಳಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷದ ಆಡಳಿತದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಬುದ್ಧರ ಜತೆ ಸಂವಾದ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಅವರು ಮಾತನಾಡಿದರು. ದೇಶವು ಎಲ್ಲ ರಂಗಗಳಲ್ಲಿಯೂ ಅಭೂತಪೂರ್ವ ಯಶಸ್ಸು ಸಾಧಿಸಿದೆ. ಅಭಿವೃದ್ಧಿಯ ವೇಗ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ವಿಸ್ತರಿಸಿದೆ. ಸಿಗಂದೂರು ಸೇತುವೆ ನಿರ್ಮಾಣ ಐತಿಹಾಸಿಕ ಅಭಿವೃದ್ಧಿ ಕೆಲಸವಾಗಿದೆ. ಸಾಗರದ ತ್ಯಾಗರ್ತಿ ವೃತ್ತದಿಂದ ಎಲ್ಬಿ ಕಾಲೇಜುವರೆಗೂ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕಾಗಿ ಸುಮಾರು 75 ಕೋಟಿ ರು ನೀಡಿದೆ. ತಾಳಗುಪ್ಪ ಆನಂದಪುರ ಸಾಗರ ರೈಲ್ವೆ ನಿಲ್ದಾಣ ಪ್ರಗತಿಗೆ 100 ಕೋಟಿ ರು ನೀಡಿದೆ ಎಂದರು. ಮಾಜಿ ಸಚಿವ ಹರತಾಳು ಹಾಲಪ್ಪ ಮಾತನಾಡಿ, ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಸದರು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ರೈಲ್ವೆಗೆ ವಿಶೇಷ ಒತ್ತು ನೀಡಿದ್ದಾರೆ. ಜೋಗ ಜಲಪಾತ ಅಭಿವೃದ್ಧಿಗೆ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಸಂಸದರ ಕಾಳಜಿಯಿಂದ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ತಂದು ಯೋಜನೆ ಮಂಜೂರು ಮಾಡಿಸಲಾಗಿತ್ತು. ಸಿಗಂದೂರು ಸೇತುವೆ ಸಹ ಯಡಿಯೂರಪ್ಪ ಬಿವೈ ರಾಘವೇಂದ್ರ ಅವರ ಶ್ರಮದಿಂದ ಬಂದಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಟಿಡಿ ಮೇಘರಾಜ್, ಕೆಆರ್ ಗಣೇಶ್ ಪ್ರಸಾದ್, ಹಕ್ರೆ ಮಲ್ಲಿಕಾರ್ಜುನ, ದೇವೇಂದ್ರಪ್ಪ, ವಿ ಮಹೇಶ್, ಆರ್ ಶ್ರೀನಿವಾಸ್, ಮೈತ್ರಿ ಪಾಟೀಲ್, ಮಧುರ ಶಿವಾನಂದ್, ಗುರುಪ್ರಸಾದ್ ಇತರರಿದ್ದರು.
ಇದರೊಂದಿಗೆ ಈ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಗಲಾಟೆ ಶೇಖೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡುವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಹರಿಕತೆ, ಶೀರ್ಷಿಕೆ ಗಿರಿಜಾ ಕಲ್ಯಾಣ. ಪ್ರಸ್ತುತಪಡಿಸಲಿದ್ದಾರೆ ಹರಿಕಥಾ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.
8: ಶುಕ್ಲಾಂ ಭರದರಂ ವಿಷ್ಣುಗುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾಪಿ ಪೂಜ್ಯ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಸನ ಗುಣೇರ್ವಗುಳಾಭಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರ ವಿಭಕ್ತಿಯಾದಿ ಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾತರ ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಧಿಮಿಕಿಟ ಧಿಮಿಕಿಟ ಭಾಜ

ಕೈಲಾಸವಾಸರಾದ ಶಿವನ ಒಡ್ಡೋಲಗ, ಪ್ರವದಾದಿ ಗಣಸಿದ್ಧ ಸಾಧ್ಯರಿಂದ ಆವೃತವಾಗಿರತಕ್ಕಂತಹ ಒಡ್ಡೋಲಗ, ಜಟಾ ಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ, ಚಂದ್ರಧರನು ಚಂದ್ರಧರನು ಗಂಗಾಧರನು ಭಕ್ತವತ್ಸಲನೂ ಆಗಿರತಕ್ಕಂತಹ ಪರಮೇಶ್ವರನು ತನ್ನ ಸತಿಯಾಗಿರುವ ದಾಕ್ಷಾಯಿಣಿಯಿಂದೊಡಗೂಡಿ ವಿರಾಜಮಾನನಾಗಿರುವ ಕಾಲ, ಅಲ್ಲಿಗೆ ಬ್ರಹ್ಮ ಮಾನಸ ಪುತ್ರರಾದ ನಾರದರು ಬರುತ್ತಿದ್ದಾರೆ. ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬರುತ್ತಾ ಕೈಲಾಸವನ್ನು ಪ್ರವೇಶ ಮಾಡಿದಾಗ ಸಮಸ್ತ ಜನಗಳು ಸಹ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಬಂದ ನಾರದರು ಎಲ್ಲರನ್ನು ಕಂಡು ಒಂದು ಸಲ ಜಗತ್ರಕ್ಷಕನಾದ ಶಿವನನ್ನು ನೋಡಿದ್ದೆ, ಪಕ್ಕದಲ್ಲಿ ಕುಳಿತಿರುವ ದಾಕ್ಷಾಯಿಣಿ ದೇವಿಯನ್ನು ನೋಡಿ ಹೇಳಿದರಂತೆ, ಅಮ್ಮ ಇದೇನು ಇದೇನು? ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ರು, ಏನಪ್ಪ ಅಮ್ಮ ಇದೇನು ಇನ್ನು ಇಲ್ಲೇ ಇದ್ದೀರಲ್ಲ, ಇದೇನು ಇಲ್ಲೇ ಇದ್ದೀರಲ್ಲ ಅಂದಾಗ ದಾಕ್ಷಾಯಿಣಿ ದೇವಿ ಕೇಳಿದ್ಲು, ಎಲ್ಲಿಗೆ ಹೋಗಬೇಕಾಗಿತ್ತು ನಾರದ? ಓಹೋ ಅಮ್ಮ, ಹಾಗಾದ್ರೆ ನಿನಗೆ ವಿಚಾರವೇ ಗೊತ್ತಿಲ್ಲ, ಏನಯ್ಯ ವಿಚಾರ? ಹೋಗ್ಲಿ ಬಿಡು ತಾಯಿ, ಈ ಮಾತು ಸ್ವಲ್ಪ ಗಮನಿಸಬೇಕಾಗಿದೆ. ನೀವು ಅಮ್ಮ ಇದೇನು ಇಲ್ಲೇ ಕೂತಿದ್ದೀರಲ್ಲ, ಎಲ್ಲಿಗೆ ಹೋಗ್ಬೇಕಾಗಿತ್ತಯ್ಯ? ಹಾಗಾದ್ರೆ ವಿಚಾರವೇ ಗೊತ್ತಿಲ್ಲ ನಿಮಗೆ, ಏನ್ ವಿಚಾರವೋ ಹೋದ್ರೆ ಹೋಗ್ಲಿ ಬಿಡಿ. ಹೀಗಂದ್ರೆ ಜನಗಳ ಗತಿ ಏನು? ಯಾರಾದರೂ ಸಿಕ್ಕಿದಾಗ ಓ ನಮಸ್ಕಾರ, ಇದೇ ನಿನ್ನೆ ಇದ್ದೀರಲ್ಲ, ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು? ಓ ಹಂಗಂದ್ರೆ ನಿಮ್ಗೆ ವಿಚಾರಬೇಕು ಗೊತ್ತಿಲ್ಲ, ಏನ್ರಿ ಹೋದ್ರೆ ಹೋಗ್ಲಿ ಬಿಡಿ. ಅಂದ್ರೆ ಅವ್ರ ಗತಿ ಏನಾಗಬೇಕು? ಕೆಲವರು ಮಾತನಾಡಿಸುವಾಗ ಮಾತನಾಡುವಾಗ ಸಂಬಂಧವಿಲ್ಲದೆ ಮಾತನಾಡ್ತಾರೆ. ಆರೋಗ್ಯವಾಗಿದ್ದೀರಾ ಅಂದ್ರೆ ತುಮಕೂರಿಂದ ಇವಾಗ ಬಂದೆ ಅಂದಂಗೆ. ನಿಮ್ಮ ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದಾರ? ಏನೋ ನಿಮ್ಮ ಆಶೀರ್ವಾದ ಅಂದ್ರೆ ಸರಿ. ಬಹುಜನ ವ್ಯತಿರಿಕ್ತವಾಗಿ ಮಾತನಾಡ್ತಾರೆ, ಸ್ವಾಮಿ ನಿಮ್ಮ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರ, ನೀವ್ಯಾರು ಕೇಳಕ್ಕೆ. ಆ ಮಾತನ ಅರ್ಥವನ್ನ ಪರ್ಯಾಯವಾಗಿ ತಿಳಿದು ಹೇಗೆ ಮಾತನಾಡಬೇಕು ಎಂದು ಗೊತ್ತಿಲ್ಲದೆ ಮಾತನಾಡುವ ಜನ, ಮಾತಿನೊಳಗಣ ಮಾತು ಜಾನನ ಮಾತು ಮುತ್ತಿನಂತಿಹುದು ಕಡ. ಬಸವಣ್ಣ ಅವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಎನ್ನಬೇಕು, ನುಡಿಯಂತೆ ನಡೆಯಿಲ್ಲದಿರ್ದೊಡೆ ವಲ್ಲ ಕೂಡಲ ಸಂಗಮ ದೇವ. ನಮ್ಮ ಮಾತಿನಂತೆ ನಡೆಯಿರಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ. ನಡೆದಂತೆ ನುಡಿಯುವುದು ಎಲ್ಲೋ ಮಹನೀಯರು ಒಬ್ಬೊಬ್ರು. ಬಹುಜನಗಳಿಗೆ ಹೇಳ್ತಾರೆ, ಏನ್ರಿ ನಿಮಗ್ ಬಹಳ ಸಿಟ್ಟು? ಇಲ್ಲ ಕಣ್ರಿ, ಇಲ್ಲ ಬಹಳ ಸಿಟ್ಟಿದೆ, ಮೊದ್ಲಿತ್ತು ಈಗಿಲ್ಲ. ಇಲ್ಲ ಕಣ್ರಿ ಬಹಳ ಸಿಟ್ಟಿದೆ ಅಂದ್ರೆ ಎರಡ್ ಸಾವಿರ ಹೇಳೋದು ನಿನ್ಗೆ ಅಂತಾರೆ. ಅಲ್ಲೇ ಸಿಟ್ಟಿದೆ ಅವರಿಗೆ, ಅದನ್ನ ಬಿಟ್ಟವ್ರು ಹೋಗೋಕ್ಕಾಗಲ್ಲ, ಆದ್ರೆ ಬಿಟ್ಟಿದ್ದೇನೆ ಅನ್ನೋ ಭ್ರಮೆ ಮಾತ್ರ ಅಲ್ಲಿರುತ್ತಂತೆ. ಇಲ್ಲಿ ಅಮ್ಮ ಇನ್ನು ಇಲ್ಲೇ ಇದೆಯಲ್ಲ ಅಂದಾಗ ದಾಕ್ಷಾಯಿಣಿ ಕೇಳ್ತಾಳೆ, ನಾರದ ಸುಮ್ಮನೆ ನೀನು ನನ್ನ ಮನಸ್ಸಿಗೆ ವ್ಯಾಕುಲವನ್ನು ಉಂಟು ಮಾಡಬೇಡ, ಏನ್ ವಿಚಾರ ಹೇಳು. ಅಮ್ಮ ನಿನ್ನ ತಂದೆಯಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿಯ ನಗರದಲ್ಲಿ ದಕ್ಷ ಬ್ರಹ್ಮನು ಅವಿಚ್ಛಿನ್ನವಾದ ಯಾಗವನ್ನು ಮಾಡುತ್ತಿದ್ದಾನೆ, ಎಲ್ಲರೂ ಬಂದು ಸೇರಿದ್ದಾರೆ, ನೀನು ಹೋಗಿಲ್ವಲ್ಲಮ್ಮ. ಹಾಗಂದಾಗ ದಾಕ್ಷಾಯಿಣಿ ಕೇಳಿದ್ಲು, ಏನು ನಾರದ? ನನ್ನ ತಂದೆ ಯಾಗವನ್ನು ಮಾಡುತ್ತಿದ್ದಾನೆ, ಮತ್ತೆ ನನಗೆ ಈ ವರ್ತಮಾನ ಗೊತ್ತೇ ಇಲ್ವಲ್ಲ. ಈ ನಾರದ್ರೇನು ಮಾಡಿದ್ರ ಮೆತ್ತಿಗೆ, ಅಮ್ಮ ನಿನಗೊಂದು ಮಾತು ಹೇಳ. ಏನು? ನಿನಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಅಣುವು ಅಲುಗಾಡಿದರೂ ಅದನ್ನೆಲ್ಲ ಅರಿಯಬಲ್ಲಂತ ಈ ಶಂಕರನೇ ಗೊತ್ತಿಲ್ಲವೇ ಅದು? ಅವನಾದ್ಯ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯುವಂತಿಲ್ಲ ಅಂತ ಹೇಳ್ತಾರೆ. ಹಾಗಾದ ಮೇಲೆ ಆ ಮಹಾನುಭಾವನಾದ ಶಿವನಿಗೆ ಗೊತ್ತಿಲ್ಲವ ಅಮ್ಮ ಇದೆಲ್ಲ? ಕೂಡಲೇ ದಾಕ್ಷಾಯಿಣಿ ದೇವಿ ಪಕ್ಕದಲ್ಲಿ ತಿರುಗಿದ್ಲು, ಸ್ವಾಮಿ ಏನು ದೇವಿ, ನನ್ನ ತಂದೆಯ ನಗರದಲ್ಲಿ ಯಾಗ ನಡೀತಿರೋದು ನಿಮಗೆ ಗೊತ್ತಿಲ್ವೇ? ಗೊತ್ತಿದೆ ದೇವಿ, ಮತ್ ಯಾಕ್ರಿ ಹೋಗ್ಲಿಲ್ಲ? ದೇವಿ ನಿನಗೊಂದು ಮಾತು ಹೇಳ್ತೇನೆ, ತನಗೆ ಮನ್ನಣೆ ದೊರೆಯದ ಎಡೆಯಲ್ಲಿ ಇರುವ ಆತ ಕಡು ಮೂರ್ಖ, ನಮಗೆಲ್ಲಿ ಗೌರವ ಸಿಕ್ಕೋಲ್ವ ಅಲ್ಲಿ ಇರಬಾರದ್ರಿ. ಇವತ್ತು ಶಿಲ್ಪಿಗಳಿಗೆ ಸನ್ಮಾನ ಮಾಡಿದ್ದಾರೆ, ಅವರ ಮಕ್ಕಳೊಂದು ಮಾತು ಹೇಳಿದ್ರು, ರಾಜಭಾರ
ಯಾರಾದ್ರ ಕಾಲದಲ್ಲಿ ಸನ್ಮಾನ ಇರ್ತಿತ್ತು, ಈಗಿಲ್ಲ. ನೀವು ಇದು ಮಾಡಿದ್ದು ನಮಗೆ ಬಹಳ ಸಂತೋಷ ಅಂತ. ಸನ್ಮಾನ ಮಾಡಿದ್ದು ನಾವು ಅವರಿಗಲ್ಲ, ನಾವೀಗ ಮಾಡಿದ ಸನ್ಮಾನ ಶಿಲ್ಪಿಗಳಿಗಲ್ಲ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಕಲೆಗೆ, ನಾವು ಮಾಡಿದ ಸನ್ಮಾನ ನಮ್ಮ ದೇಶದ ಧರ್ಮಕ್ಕೆ, ನಾವು ಮಾಡಿದ ಸನ್ಮಾನ ನಮ್ಮ ದೇವರು ಸೃಷ್ಟಿ ಮಾಡಿದ ನಮಗಿಂತಲೂ ಜಾಣರಾದ ಶಿಲ್ಪಿಗಳಿಗೆ, ಅಭಿಮಾನಕ್ಕೆ. ಆ ಸನ್ಮಾನ ಅವ್ರಿಗೇನು ದೊಡ್ಡದಲ್ಲ, ಒಂದು ಶಾಲ್ ಕೊಂಡ್ಕೊಳಕಾಗಲ್ವೇ ಅವರು? ಬೋಧೆನವ್ರ ಅಂಗಡಿಗೆ ಹೋಗಿ ಏನೋ ಹೆಚ್ಚು ಕಡಿಮೆ ಮಾಡಿ ಒಂದು ಕೊಂಡ್ಕೊಂಡ್ಬಿಡ್ಬೋದಪ್ಪ. ಆದರೆ ನಾವು ಹೊದಿಸಿದ್ವಿ ಅನ್ನುವಾಗ ಶಾಲಲ್ಲ ಅಲ್ಲಿ, ಅದರಲ್ಲಿ ಪ್ರೀತಿ ತುಂಬಿದೆ. ಶಾಲನ ಕತೆ ಏನ್ರಿ ಬಿಡ್ರಿ, ಇದ್ದೇ ಇರ್ತದೆ. ಯಾರೋ ಒಬ್ಬ ಗುರು ಶಿಷ್ಯರಿಗೆ ಹೇಳಿದಂತೆ, ಪಕ್ಕದ ಮನೆಗೆ ಹೋಗಿ ಒಂದು ಶಾಲೆ ಇಸ್ಕೊಂಬಾರೋ. ಯಾಕೆ ಸ್ವಾಮಿ, ಪಕ್ಕದ ಮನೆಗೆ ಮದುವೆಗೆ ಹೋಗ್ಬೇಕು, ಇಸ್ಕೊಂಬಾರೋ. ಶಾಲ್ ತಂದು ಕೊಟ್ಟರು, ಶಾಲ ಹಾಕೊಂಡು ಗುರುಗಳು ಹೋದ್ರು ಮದುವೆಗೆ. ಜೋರಾಗಿತ್ತು ಮದುವೆ ಎಲ್ಲ ಮುಗಿಯಿತು. ಊಟ ಮಾಡಿಬಿಟ್ಟು ಎದುರುಗಡೆ ಅಶ್ವಥ್ ಕಟ್ಟೆ ಮೇಲೆ ಮಲಗಿದ್ದಾರೆ. ಕಂಡೋರ್ ಮನೆ ಶಾಲು ಅಂತ ಮಡಚಿ ಪಕ್ಕದಲ್ಲಿ ಇಟ್ಬಿಟ್ಟು, ಲೇ ಶಿಷ್ಯ ಕಾಲೊತ್ತೋ ಅಂದ್ರು. ಅವನ್ ಕಾಲೊತ್ತಾ ಕೂತಿದ್ದ. ಯಾರೋ ಒಂದ್ ನಾಲ್ಕು ಜನ ಬಂದ್ರು, ಈ ಗುರುಗಳು ಜೋರಾಗಿದ್ರಲ್ಲ, ಇವ್ರು ಯಾರು ತಿಳ್ಕೊಳ್ಳೋಣ ಅಂತ ಶಿಷ್ಯನ್ ಕೇಳಿದ್ರ. ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ. ಆ ಶಾಲು ಇವ್ರದಲ್ಲ. ಈ ಮಲಕೊಂಡಿದ್ದ ಗುರುಗಳು ನೋಡಿದ್ರು, ತೆಗೆದಲ್ಲಪ್ಪ ಮನಾನ ಇವನು, ಏನ್ ಮಾಡ್ಲಿ ಇವನ್ನ ಅಂದಿದ್ದೆ. ಅವ್ರು ಹೋಗೋವರೆಗೂ ಸುಮ್ಮನಿದ್ದು ಎದ್ದಿದ್ದೆ, ಏ ಅಯೋಗ್ಯ ಅಯೋಗ್ಯ ಅಯೋಗ್ಯ. ಅವ್ರು ಯಾರೋ ಬಂದು ಇವ್ರು ಯಾರು ಅಂದ್ರೆ ಶಾಲಿ ಇವ್ರದಲ್ಲ ಅಂತೀಯ. ಶಾಲಿ ಇವ್ರದಲ್ಲ ಅಂದ್ರೆ ಯಾರ್ದೋ ಒಡ್ಕೊಂಬಂದಿದ್ದಾರೆ ಅನ್ಕೊಳ್ಳಲ್ವ ಅವರು? ನನಗೊಂದು ಶಾಲಿ ಗೊಗ್ಗತಿ ಇಲ್ಲ ಅನ್ಕೊಂಡೇನೋ ಅವಿವೇಕಿ. ಇನ್ಯಾರಿಗಾದ್ರೂ ಈ ಶಾಲಿ ಇವ್ರದಲ್ಲ ಅನ್ನು ಸಿಗತ್ ತೋರಣ ಕಟ್ಬಿಡ್ತೀನಿ ನಿನ್ನ. ತಿರ್ಗ ಮಲಕ್ಕಂಡ್ರು. ಇನ್ನೊಂದ್ ನಾಲ್ಕು ಜನ ಬಂದ್ರು. ಅವ್ರು ಇವ್ರು ನೋಡಿದ, ಅಯ್ಯ ಯಾರೋ ಇವರು. ಇವನಂದ, ಇವರಾ? ಇವರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ. ಆ ಶಾಲು ಇವ್ರದೇ, ಅವರು ಅವ್ರದೇನಪ್ಪ. ಸಂತೋಷ ಅಂದ್ರು, ಹೊಟ್ಟೋದ್ರು. ಈ ಮನಕೊಂಡಿದ್ದ ಗುರುಗಳು ನೋಡಿದ್ರು, ಇವನಿಗೆ ಯಾಕೆ ಶಾಲನ್ ಸುದ್ದಿ? ಬಂದವ್ರು ಹೋದವ್ರಿಗೆಲ್ಲ ಶಾಲನ್ ಕತೆ ಹೇಳ್ತಾನಲ್ಲ ಇವನು, ಏನು ಮಾಡ್ಲಿ ಇವನು ಅಂತ ಎದ್ದಿದ್ದೆ ಕೈ ತಗ ತಲೆ ಮೇಲೆ ಪಡೀರ ಮಾಡಿದ್ರು. ಅವಿವೇಕಿ ಅಯೋಗ್ಯನ್ ತಗೊಂಬಂದು, ಯಾರೋ ಬಂದು ಇವ್ರು ಯಾರ್ರಿ ಅಂದ್ರೆ ಇವ್ರು ಇಂಥವ್ರು ಅಂತ ಹೇಳಿ ಸುಮ್ಮನಾಗೋದ್ ಬಿಟ್ಬಿಟ್ಟು, ಇವ್ರಿಂಥವ್ರು ನಾನಿಂಥವನು ಶಾಲ್ ಇಂಥದ್ದು ಒಂದು ಶಾಲನ್ ಕತೆಗೆ ಬರ್ತೀಯ ನೀನು. ಏ ಇನ್ನೊಂದ್ಸಲ ಶಾಲನ್ ಸುದ್ದಿಗ್ ಬಂದೆ ನಿನ್ ಸುಟ್ಟು ಭಸ್ಮ ಮಾಡಕ್ ಬಿಡ್ತೀನಿ. ಈ ಜೋರಾಗಿ ಹೊಡೆದ್ ಬಿಟ್ಟನಲ್ಲ, ತಲೆ ಕೆರಿಯೋಕ್ ಶುರು ಮಾಡಿದ್ರು. ಯಾವ ಸೀಮೆ ಗುರುವಯ್ಯ ಇವನು, ಪಟಾರ ಅಂತ ಹೊಡೆದ್ ಬಿಟ್ಟ ಅವ್ರ ಮನೆ ಹಾಳಾಗೋಗ. ಚುರ ಚುರ ಚುರ ಅಂತದಲ್ಲ, ಕಂಡೋರ್ ಮಕ್ಕಳು ಹಿಡ್ಕೊಂಡು ಹೊಡೆಯೋದೇ ಕೆಲಸ ಅಮ್ಮ ಇವ್ರಿಗೆ ಅಂತ ತಲೆ ಕೆರಿತಿದ್ದ. ಅಷ್ಟೊತ್ತಿಗೆ ಇನ್ನೊಂದ್ ನಾಲ್ಕು ಜನ ಬಂದ್ರು. ಅವ್ರು ಬಂದಿದ್ ಬಂದಿದ್ದೆ, ಅಯ್ಯ ಯಾರೋ ಇವರು. ಇವನಿಗೆ ರೇಗಿ ಬಿಟ್ಟಿತ್ತು. ಇವನೇನ್ ಮಾಡ್ದ, ಇವ್ರಾ? ಇವ್ರು ನಮ್ಮ ಗುರುಗಳು, ನಾನಿವ್ರ ಶಿಷ್ಯ. ದಯವಿಟ್ಟು ನೀವ್ ಯಾರು ಶಾಲನ್ ಸುದ್ದಿಗೆ ಬರಬೇಡಿ, ಗೊತ್ತಾಯ್ತಾ? ಈ ಮಲಗಿದ್ ಗುರುಗಳಿದ್ರಪ್ಪ, ಇಲ್ಲೇ ಇದ್ರೆ ನೀ ಮಾರೇ ಬಿಡ್ತೀಯ ಕಣ, ಸಾಕು ನೀನ್ ಸಹವಾಸ ಅಂತ ಹೊರಟು. ಈಗ ನಾನು ಯಾಕೆ ಮಾತು ಹೇಳಿದೆ ಅಂದ್ರೆ, ಸನ್ಮಾನ ಅನ್ನುವಾಗ ಒಳಗಡೆ ಏನೋ ಒಂದು ಆನಂದ. ಬರೀ ಶಿಲ್ಪಿಗಳಿಗೆ ಸನ್ಮಾನ ಅನ್ನುವುದಲ್ಲ, ನಮ್ಮ ಧರ್ಮಕ್ಕೆ ಸನ್ಮಾನ ಅಂತ ಮಾಡಿ ಅವರನ್ನು ಇನ್ನು ಯಥೇಚ್ಛವಾಗಿ ಕೊಂಡಾಡಿ. ಅಷ್ಟಲ್ಲ, ಇನ್ನೂ ಅನೇಕ ಜನರನ್ನು ಹೀಗೆ ಮಾಡುತ್ತಾ ಹೋಗಿ ಆಗ ನಮ್ಮ ದೇಶದ ಅನೇಕ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟ ಹಾಗಾಗತ್ತೆ. ಈಗ ದಾಕ್ಷಾಯಿನಿ ದೇವಿ ಹೇಳುತ್ತಿದ್ದಾರೆ, ಸ್ವಾಮಿ ನಿನಗೆ ಗೊತ್ತಿತ್ತು, ನೀನು ಹೋಗಲಿಲ್ವೇ? ಆಗ ಪರಮಾತ್ಮ ಹೇಳ್ತಾನೆ, ದೇವಿ ಕೇಳು, ಅವಸರ ಪಡಬೇಡ. ಇಲ್ಲ ಕಣ್ರಿ, ಎಲ್ಲ ಗೊತ್ತಿದ್ದು ನೀವು ನನ್ನನ್ನ ನಮ್ಮ ತಂದೆ ಮನೆ ಕಳಿಸ್ತೇ ಇರೋದು ಅನ್ಯಾಯ. ಕೇಳು, ನಿಮ್ಮ ತಂದೆಯೇ ನನ್ನನ್ನು ಅವಮಾನ ಮಾಡಬೇಕು ಅಂತ ಮಾಡಿದ್ದಾನೆ ಈ ಕೆಲಸ. ಏನವಮಾನ ಎಂದರೆ, ಹಿಂದೊಂದು ಸಮಯದಲ್ಲಿ ದೇವಲೋಕದಲ್ಲಿ ನಡೆದ ಯಾಗದಲ್ಲಿ ನಿನ್ನ ತಂದೆ ಬಂದಾಗ ಎಲ್ಲರೂ ತಾವು ಸನ್ಮಾನಿಸಿದರಂತೆ, ನಾನು ಎದ್ದು ಆತನನ್ನು ಸನ್ಮಾನಿಸಲಿಲ್ಲ ಅನ್ನುವ ಸಿಟ್ಟಿಗೆ ಆತ ಒಂದು ಯಾಗ ಮಾಡ್ತಾ ಇದ್ದಾನೆ. ಆ ಯಾಗದಲ್ಲಿ ಎಲ್ಲರನ್ನು ಕರೆಸ್ತಿದ್ದಾನೆ, ನನ್ನನ್ನು ಕರೆಸೋಲ್ಲ. ಹಾಗಂದಾಗ ಈಕೆ ಹೇಳ್ತಾಳೆ, ಇಲ್ಲ ಇಲ್ಲ, ಇದು ಸರಿ ಇರಲಾರದು. ಬಹುಶಃ ನನಗೆ ಗೊತ್ತಾದಂತೆ ನಾನು ಹೋಗಿ ಬರ್ತೇನೆ. ಬೇಡ ದಾಕ್ಷಾಯಿನಿ, ಮಾತನ್ನು ಕೇಳಿ ಮೀರಿದರೆ ಕೆಟ್ಟು ಹೋಗುತ್ತೆ, ಬೇಡ. ಇಲ್ಲ, ನಾನು ಹೋಗಿ ಬರೋದೆ. ನಂದಿ ಭೃಂಗಿ ಎಂದಾಗ ನಂದೀಶ್ವರನು ಭೃಂಗಿ ಇಬ್ಬರು ಬಂದಿದ್ದಾರೆ.
ಹೋಗಿ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ನಗರಕ್ಕೆ ಬಿಟ್ಟು ಬನ್ನಿ. ಸರ್ವಾಲಂಕಾರ ಭೂಷಿತಳಾಗಿ ದಾಕ್ಷಾಯಿಣಿ ತಂದೆಯ ಮನೆಗೆ ಬರ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಯಾಗ, ಏನ್ ಅವಿಚ್ಛಿನ್ನವಾದ ಯಾಗ. ಓಂ ಅನಂತ ಜ್ಞಾನದಿಂದ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ಸ್ವಾಮ್ಮನಸ್ತ್ರ ಜಿಗ್ವಾಘ್ರಾಣ ರೂಪಾ ವಿದ್ಯುದಗ್ನಿ ಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪದರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಯಾಗ ಭೂಮಿಯಲ್ಲಿ ದೇವಾನು ದೇವತೆಗಳೆಲ್ಲ ಸೇರಿದ್ದಾರೆ. ಆ ಋತ್ವಿಕರು ಯಾಗದಲ್ಲಿ ಹವಸ್ಸನ್ನು ಅರ್ಪಿಸುವಾಗ ಅವರೇನು ಮಾಡಿದ್ರು, ಇಂದ್ರ ಜೇ ಸ್ವಾಹ ಇಂದ್ರ ಜೇ ತನ್ನಮಮಂ ವರುಣ ಜೇ ಸ್ವಾಹ ವರುಣ ಜೇ ತನ್ನಮಮಂ ರುದ್ರ ಜೇ ಸ್ವಾಹ ಅನ್ನುವಾಗ ನಂದಿ ಭೃಂಗಿಯರಿಬ್ಬರು ಕರೆತರುತ್ತಿದ್ದಾರಂತೆ ಮಹಾನುಭಾವಳಾದ ದಾಕ್ಷಾಯಿಣಿಯನ್ನ ದಕ್ಷ ಬ್ರಹ್ಮನ ಮನೆಗೆ. ಅಲ್ಲಿ ಋತ್ವಿಕರು ರುದ್ರ ಏ ಸ್ವಾಹ ಅನ್ನುವಾಗ ಈ ದೂರದಲ್ಲಿ ನಿಂತಿದ್ದಂಥ ದಕ್ಷ ಬ್ರಹ್ಮ ಏನ್ ಮಾಡಿದ, ನಿಲ್ಲಿ, ಆ ರುದ್ರನಿಗೆ ಹವಿಸ್ಸನ್ನು ಕೊಡಕೂಡುದು. ಎದ್ದರು ಅಗಸ್ತ್ಯರು, ಏನಿದು ಮಾತು ಅಯ್ಯ, ತ್ರಿಮೂರ್ತಿಗಳಿಗೆ ನಾವು ಹವಿಸ್ಸನ್ನು ಅರ್ಪಿಸದಿದ್ದರೆ ನಿನ್ನ ಯಾಗ ಸಮಾಪ್ತಿಯಾಗುವುದಾದ್ರೆ ಹೇಗೋ, ನೀವು ಯಾರಿಗಾದ್ರೂ ಅರ್ಪಿಸಿ ಆದರೆ ಆ ಶಿವನಿಗೆ ಮಾತ್ರ ಸಲ್ಲದು. ಅಲ್ಲೇ ಬಾಗಿಲಲ್ಲಿ ನಿಂತಿದ್ದಳಂತೆ ಮಹಾನುಭಾವರಾದ ದಾಕ್ಷಾಯಿಣಿ. ಆ ನಿಂತಿದ್ದ ದಾಕ್ಷಾಯಿಣಿ ಏನು ಮಾಡಿದ್ದಾಳೆ, ಅಪ್ಪ ಅಪ್ಪ ಅಂದ್ರೆ ತಿರುಗಿ ನೋಡಿದ ಈ ದಕ್ಷ ಬ್ರಹ್ಮ, ಓಹೋ ದಾಕ್ಷಾಯಿಣಿ ನಿನ್ನ ಗಂಡ ಹೇಳಿ ಕಳಿಸಿದ್ನ, ಇಲ್ಲದೆ ಇರುವ ಗೌರವವನ್ನು ತಂದುಕೊಡು ಎಂದು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು, ನಿನ್ನನ್ನು ಇಲ್ಲಿಗೆ ಬಾ ಎಂದು ಕರೆದವರು ಯಾರು. ಹಾಗಂದ ಕೂಡಲೇ ಈ ದಾಕ್ಷಾಯಿಣಿ ಹೇಳ್ತಾಳಪ್ಪ, ಗಂಡನ ಸಂಗಡ ಪೌರ ಮನೆ ಎಂದರೆ ಹಾಗೆ ಹೀಗೆ ಎಂದು ಬಹುವಾಗಿ ವಿಧವಾದ ವಾದವನ್ನು ಮಾಡಿ ಬಂದ ಮಗಳಿಗೆ ತಂದೆ ಕೊಡುವ ಕೊಡುವಳಿ ಇದೇನಪ್ಪ, ಅಪ್ಪ ಇದು ನ್ಯಾಯವೇನೋ ನಿನಗೆ, ಇವಂದ ನ್ಯಾಯ. ಆ ನ್ಯಾಯವನ್ನು ಹೋಗಿ ಕೇಳು ನಿನ್ನ ಗಂಡನನ್ನ, ಎಲ್ಲರೂ ನನಗೆ ಗೌರವವನ್ನು ಕೊಡುತ್ತಿದ್ದರೆ ನಿನ್ನ ಗಂಡ ಮಾತ್ರ ಗೌರವವನ್ನು ಕೊಡದೆ ಅವಮಾನ ಮಾಡಿದನ, ಅದನ್ನು ಕೇಳು. ಈಕೆಂದ್ಲಪ್ಪ, ಸರ್ವಲೋಕ ಕೊಡೆಯನಾಗಿರುವ ನನ್ನ ಪತಿಯಲ್ಲಿಯೂ ನೀನು ಗೌರವವನ್ನು ಅಪೇಕ್ಷೆ ಪಡುವುದು ತಪ್ಪಲ್ಲವೇನಪ್ಪ. ಓಹೋ ಸರ್ವಲೋಕ ಪತಿಯೋ ನಿನ್ನ ನಿನ್ನ ಪತಿ, ತಿನ್ನಲನ್ನವಿಲ್ಲದ ತಿರುಪೈ ಅನ್ನವನ್ನೆತ್ತು ಮೆರೆಯುವವನು, ಧರಿಸಲಾಭರಣವಿಲ್ಲದೆ ರುಂಢಮಾಲೆಯನ್ನು ಧರಿಸುವವನು, ಉಡುಗೆ ಇಲ್ಲದೆ ಗಜ ಚರ್ಮವನ್ನುಟ್ಟವನು, ಇರಲು ಎಡೆಯಿಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡುವವನು, ಆಯುಧವೋ ತ್ರಿಶೂಲ ವಾದ್ಯವೋ ಡಮರುಗ ವಾಹನವೋ ಎತ್ತು, ಹೋಗಿ ಯಾರಿಗೆ ಹೇಳುವೆ ಈ ಗಮ್ಮತ್ತು. ಹಾಗಂದ ಕೂಡಲೇ ಈ ಕೂತಿದ್ದಂಥ ದಾಕ್ಷಾಯಿಣಿ ಎಂದು ಹೇಳಿದ್ದಾಳೆ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ, ನಿಲ್ಲಿಸು ನಿನ್ನ ಈ ಅಪಲಾಪವನ್ನ. ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಏನಂದೆ, ನನ್ನ ಗಂಡನ ಬಗ್ಗೆ ಮಾತನಾಡುತ್ತಿದ್ದೀಯ, ಈ ಒಂದು ಮಾತನ್ನು ಕೇಳು, ಜಗತ್ತಿನ ಜನಗಳಿಗಾಗಿ ಸರ್ವಸ್ವವೊಂದು ತ್ಯಾಗ ಮಾಡಿದ ತ್ಯಾಗಮೂರ್ತಿ ನನ್ನ ಗಂಡ, ಉಡಲಕ್ಕಾಗಿ ಪೀತಾಂಬರವನ್ನ ಕಿನಕಾಪಿನ ವಸ್ತ್ರಗಳನ್ನೆಲ್ಲ ಮನುಷ್ಯರಿಗೆ ಕೊಟ್ಟು ತಾನು ಗಜ ಚರ್ಮವನ್ನುಟ್ಟು ತಿರುಗಿದ, ಗಂಧ

ಇಲ್ಲ ಎಂದು ವಿಷಪಾನವನ್ನು ಮಾಡಿದ ವಿಷಕಂಠ ನೀಲಕಂಠ, ಭಕ್ತವತ್ಸಲನಾದ ನನ್ನ ಪತಿಯನ್ನ ಈ ರೀತಿ ಮಾತನಾಡ್ತಿರುವ ನೀನು ನರಕ ಭಾಜನಾಗುವ ಎಚ್ಚರಿಕೆ. ಅಂದರೆ ಇದರರ್ಥ, ಹೆಂಡತಿಯಾದವಳು ಗಂಡನ ನಿಂದನೆಯಲ್ಲಿ ಅವಕಾಶ ಕೊಡಬಾರದು. ಬಹುಜನ ಅವಕಾಶ ಕೊಡ್ತಾರೆ, ಏನಮ್ಮ ನಿನ್ನ ಗಂಡ ಎಂತ ಗಂಡ ನಮ್ಮ ಅಂದ್ರೆ ಅನ್ನಿ ಅನ್ನಿ ಚೆನ್ನಾಗಿ ಅನ್ನಿ, ಊರ್ನವ್ರನ್ನೆಲ್ಲ ಕರ್ಸ್ಕೊಂಡ್ಬಂದು ಅನ್ನಿ ಅನ್ಸಿ, ಅವ್ರಿಗೆ ಬುದ್ಧಿ ಬರಲಿ ಎಲ್ಲಾದ್ರೂ ಉಂಟೆ. ಸದ್ಯಗೆ ಪತಿಯೇ ದೈವ, ಅವ್ರೇನಾದ್ರೂ ಆಗಿರ್ಲಿ ಅದೊಂಥರ ಚಿಂತೆ ಇಲ್ಲ. ಆದರೆ ಈ ಆಧುನಿಕ ಪ್ರಪಂಚ ಒಂದು ಮಾತು ಹೇಳುತ್ತೆ, ಇವೆಲ್ಲ ಸುಳ್ಳು, ಗಂಡನೇ ದೇವರು ಅಂತ ಹೇಳಿ ಹೆಂಡತಿಯನ್ನ ಬಲಿ ಕೊಡ್ತಿದ್ದೀರಾ ನೀವು ಅಂತ. ಗಂಡ ಅನ್ನೋ ಶಬ್ದಕ್ಕೆ ಅನ್ವರ್ಥವಾದವನೇ ಗಂಡ. ಶ್ರೀರಾಮನಿಗೆ ಸೀತೆಯೇ ಹೆಂಡತಿ, ಸೀತೆಗೆ ರಾಮನೇ ಗಂಡ, ಅದಲ್ಲದೆ ಇನ್ಯಾವುದು ಇಲ್ಲವೇ ಇಲ್ಲ ಗಂಡ ಹೆಂಡ್ರನ್ನೋ ಶಬ್ದ. ನಮ್ಮ ಸೀವೆಯಲ್ಲಿ ಈಗಲೂ ಅಷ್ಟೇ, ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನ ಓಡಿ ಹೋಗಿ ಕೈ ಹಿಡಿದು ಕರತಂದು ತಾವು ಮಾಡಿರುವ ಅಡಿಗೆಯನ್ನು ಮಾಡಿ ಬಡಿಸಿ ಆ ಬಿಸಿ ಬಿಸಿಯಾದ ಅಡಿಗೆ ಗಂಡ ತಿಂತಿದ್ರೆ ನಗನಗುತ್ತ ಕೂತ್ಕೊಂಡು, ಏನ್ರಿ ಸಮಾಚಾರ ಗೊತ್ತಾಯ್ತಾ ನಿಮಗೆ, ಏನೇ ಆಕಾಶ ಕಳಚಿ ಕೆಳಗೆ ಬಿದ್ದೋಯ್ತು ಅಂತ ಕಂಡ್ರಿ, ತಿನ್ನಿ ಆಮೇಲೆ ಹೇಳ್ತೀನಿ. ಆಮೇಲೆ ಏನಾಯ್ತೆ, ತಿರ್ಗಾವ್ ಹಂಗೆ ಕೂತ್ಕೊಂಡ್ಬಿಡ್ತಂತೆ ಕಂಡ್ರಿ. ಯಾಕೆ ಈ ಕತೆ ಹೇಳಿದ್ಲ ಅಯ್ಯಮ್ಮ ಅಂದ್ರೆ, ಗಂಡ ಹೊಟ್ಟೆ ತುಂಬ ತಿನ್ಲಿ. ಆ ಭಾವನೆ ಇಲ್ಲದೆ ಬಹುಜನ ಹೆಣ್ಣು ಮಕ್ಕಳು ಗಂಡನ ಮೇಲೆ ದ್ವೇಷವನ್ನು ಕಾರಿ ಊಟಕ್ಕೆ ಇಟ್ಬಿಟ್ಟು ಅಳತಾ ಕೂತ್ಕೊಂಡ್ಬಿಡ್ತಾನೆ. ಯಾಕೆ ಅಳತೀಯ, ನಿಮ್ಮನ್ನು ಕಟ್ಕೊಂಡಾಗಲಿಲ್ಲ ಇದೇ ಹೇಳ್ಕೊಳೆ. ಹಾಗೇನಾಗುತ್ತೆ ಅಂದ್ರೆ, ಆಯಮ್ಮನ ಸತಿ ಅಂತಾಗಲಿ, ಸತಿಯನ್ನ ರೋಧಿಸುವ ತೆರದೊಳಗೆ ತರುವವನು ಪತಿ ಅಂತಾಗಲಿ ಸಾಧ್ಯವೇ ಇಲ್ಲ ಅಲ್ವೇ. ನೋಡಿ ಈ ಕಥೆಯಲ್ಲೇ ಒಂದು ಮಾತು ಬರುತ್ತೆ. ಇಲ್ಲಿ ದಾಕ್ಷಾಯಿಣಿ ದೇವಿ ಹೇಳಿದ್ಲು, ನನ್ನ ಪತಿಯನ್ನು ಅವಮಾನ ಮಾಡಿದೆ, ನನ್ನ ಗಂಡ ಹೇಳಿದ ಬೇಡ ಬೇಡ ಬೇಡ, ತೌರ ಮನೆ ಎಂಬ ಅಭಿಮಾನದಿಂದ ನೀನು ಹೋಗ್ತಿದ್ದೀಯ, ನಿನಗೆ ಅವಮಾನವಾಗುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಮಾನವನೇ ಕೊಟ್ಟೆ ಅಪ್ಪ, ಮಾನವನ ಕೊಟ್ಟೆ ಎಂದ ಕೂಡಲೇ ಆ ದಕ್ಷ ಬ್ರಹ್ಮ ಹೇಳಿದ, ನಿನ್ನನ್ನು ಬಾ ಎಂದವರು ಯಾರು? ಹಾಗಾಗಿ ಹೇಳ್ತಾರೆ, ಹೌದಪ್ಪ ನೀನು ಕೇಳುವ ಪ್ರಶ್ನೆ ನಿಜ, ನಿನ್ನನ್ನು ಬಾ ಎಂದವರು ಯಾರು ಅಂದ್ರೆ ಯಾರು ಬಲ್ಲಿಯ ಅಪ್ಪ? ಯಾವುದು ಅದನೋಡತ್ತ ನಿಂತಿದೆ ನೋಡು, ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಬುತ್ತಿಟ್ಟು ಎನ್ನನ್ನು ಸಾಕಿದ ಹೆತ್ತವ್ವನ ಒಡಲು, ಆ ಒಡಲು ಕರೆಯಿದ್ದು ಬಾ ಎಂದು. ಅಪ್ಪ ಓಡಾಡುವಾಗ ನನ್ನ ಸಂಗಡದಲ್ಲಿ ನಲಿದಾಡಿದ ಈ ಗಿಡ ಮರಗಳು, ಆ ಬಾಂದೊರೆಯು, ಆ ನದಿಯ ತೀರಗಳು, ನನ್ನ ಸಖಿಯರು ಋಷಿಮುನಿಗಳು ಇವರುಗಳೆಲ್ಲರ ಆ ಸಂಘದಿಂದ ಆದ ಆನಂದ ಎಂಬುದೇ ನನ್ನನ್ನು ಕರೆಯಿತೆ ವಿರಹ, ನಿನ್ನನ್ನು ಕಂಡು ಬಂದವಳಲ್ಲ, ಇನ್ನಿರಬಾರದು. ಯಜ್ಞೇಶ್ವರ ಪ್ರಕಟನಾಗು, ಯಾಗ ಮಂದಿರದಲ್ಲಿ ಪ್ರಕಟನಾಗು ಅಂದ ಕೂಡಲೇ ಬೆಂಕಿ ಧಗ ಧಗ ಧಗ ಧಗ ಜ್ವಲಿಸಿದರೆ, ತಾಯಿ ಆ ಅಗ್ನಿ ಪ್ರವೇಶ ಮಾಡಕ್ ಹೋದ್ಲಂತೆ ಯಜ್ಞೇಶ್ವರನಿಗೆ ಭಯ ಬಂದ್ಬಿಡ್ತು. ಹುಯ್ಯಯ್ಯಪ್ಪ, ಜಗಜ್ಜನನಿಯಾದ ಆದಿಶಕ್ತಿಯನ್ನು ನಾನು ಸುಳ್ಳೋದು ಒಂದು ಅರ್ಥವೇನು? ತಣ್ಣಗಾಗಿ ತಣ್ಣಗಾದ್ರೆ ಈ ಜಗಜ್ಜನನಿ ಕೇಳ್ತಾಳೆ, ಅಯ್ಯ ನನ್ನನ್ನು ನಿನ್ನ ಜ್ವಾಲೆಯಲ್ಲಿ ಮರೆ ಮಾಡು, ಸದ್ಯಕ್ಕೆ ನಾನಿಲ್ಲಿರುವುದು ಬೇಡ, ಪ್ರತ್ಯಕ್ಷವಾಗು. ಅದಂದ ಕೂಡಲೇ ಧಗ ಧಗ ಧಗ ಧಗನೆ ಮಾರಿಯಂತ ಹಾರಿಬಿಟ್ಟು ತಾಯಿ. ಆರಿದರೆ ದೂರದಿಂದ ನೋಡಿದ ನಂದಿ ಭೃಂಗಿಯರು, ಅಮ್ಮ ಅಮ್ಮ ಅಮ್ಮ, ಓಡಿ ಹಿಂತಿರುಗಿ ಬಂದರು. ಓಡಿ ಬಂದಿದ್ದೆ ಪರಮಾತ್ಮನಿಗೆ ಹೇಳಿದರು, ಸ್ವಾಮಿ ಸ್ವಾಮಿ, ಎಲ್ಲವನ್ನು ಬಲ್ಲ ಶಿವ, ಏನಾಯಿತು ನಂದಿ? ಸ್ವಾಮಿ ಅಮ್ಮನನ್ನ ಬಲುವಿಧವಾದ ಹೀನ ನುಡಿಗಳಲ್ಲಿ ನೋಯಿಸಿದನ ದಕ್ಷ ಬ್ರಹ್ಮ, ಅಪಮಾನವನ್ನು ಸಹಿಸದಲೇ ತಾಯಿ ಹಾರಿದಳು ಅಗ್ನಿಯೊಳಗೆ, ಜ್ವಾಲೆಯಲ್ಲಿ ಬಲಿಯಾದಳು ಸ್ವಾಮಿ. ಈ ಪರಮಾತ್ಮ ಕೂತಿದ್ದವರೇನು ಮಾಡಿದರಂತೆ, ದಾಕ್ಷಾಯಿನಿ. ಇಲ್ಲಿ ಒಂದು ಮಾತು ಹೇಳಿ ಬಂದಕ್ಕೆ ಹೋಗಬೇಕು. ಸರ್ವಲೋಕವಲ್ಲಭನಾದ ಶಿವರಿಗೆ ದಾಕ್ಷಾಯಿಣಿ ಎಂಬ ಹೆಣ್ಣು ಹೋದಳು ಎಂಬ ಚಿಂತೆಯೇ ಅಲ್ಲ, ನನ್ನ ಮನಸ್ಸಿನ ಶಾಂತಿಯನ್ನ ಕಲಕಿದನಲ್ಲ ದಕ್ಷ ಬ್ರಹ್ಮ. ಎದ್ದೊಡನೆಯೇ ಒಂದು ಸಲ ಆರ್ಭಟಿಸಿ ಸಿಟ್ಟಿನಿಂದ

ವೀರಭದ್ರ ಎದ್ದೊಡನೆಯೇ ಪರಮಾತ್ಮ ಹೇಳಿದನಂತೆ, ಹೋಗು, ಅಹಂಕಾರದಿಂದ ಮೆರೆಯಬಹುದಾದ ಆ ದಕ್ಷ ಬ್ರಹ್ಮನಿಗೆ ತಕ್ಕ ಶಿಕ್ಷೆಯನ್ನು ಮಾಡಿ ಬಾ. ಭೂತಗಣಗಳನ್ನೆಲ್ಲ ಕರ್ಕೊಂಡು ಹೊರಟ, ಭೂತಗಳೆಲ್ಲ ಹೊರಟಿವೆ. ಈ ಯಾಗ ಮಂದಿರದಲ್ಲಿ ದಕ್ಷ ಬ್ರಹ್ಮ ನಿಂತಿದ್ದ. ಒಬ್ಬ ಸೇವಕ ಓಡ್ ಬಂದ, ಮಹಾಸ್ವಾಮಿ ಮಹಾಪ್ರಭು ಏನು ಸ್ವಾಮಿ, ಕೈಲಾಸದಿಂದ ಸೈನ್ಯ ಬರ್ತಾ ಇದೆ. ದಕ್ಷ ಬ್ರಹ್ಮ ಹೇಳಿದ, ಹೆದರಬೇಡಿ, ಕೈಲಾಸದವರಾದ್ರೆ ಭಯವೇನು, ನಮ್ಮ ಸೈನ್ಯವನ್ನೆಲ್ಲ ಕರ್ಕೊಂಡು ಹೋಗಿ. ಅವನಲ್ಲ, ಸ್ವಾಮಿ ಬರ್ತಾ ಇರೋವು ಜನ ಅಲ್ಲ, ಮತ್ತಿನ್ನೇನು ಭೂತ, ಸ್ವಾಮಿ ಬರ್ತಿರೋವೆಲ್ಲ ದೆವ್ವ ಭೂತ. ನಿಂತಿದ್ರಲ್ಲ ಅವರೆಲ್ಲರೂ ದೆವ್ವಾನೆ ಅನ್ನೋ ನಮ್ ಜನ ನೀ ಹೆದರಿಸೋದೆ ಅದೊಂದು. ಈ ಹರಿಕಥೆ ಕೇಳ್ಕೊಂಡೋಗೋರನ್ನ ಭೋಜನ ಎದುರಿಸ್ತಾರೆ, ಮನೆಗೆ ಹೋಗ್ತಾ ಇದ್ದೀರಾ, ಆ ಹುಣಸೆ ಮರದ ಹತ್ರ ಸ್ವಲ್ಪ ಹುಷಾರಾಗಿ ಹೋಗಿ, ಅಲ್ಲೇನು ಇರಲ್ಲ, ಇವ್ರಂದ್ಮೇಲೆ ಏನೋ ಕೂತ್ಕೊಂಡಂಗೆ ಆಗ್ತದೆ. ಈ ಪೂರ್ವಕಾಲದಲ್ಲಿ ಪೋಸ್ಟ್ ಮ್ಯಾನ್ಗಳು ಕುದುರೆ ಮೇಲೆ ಕೂತ್ಕೊಂಡ್ಬಿರೋರು. ಒಬ್ಬ ಪೋಸ್ಟ್ ಮ್ಯಾನ್ ಅಮಾವಾಸ್ಯ ಗೊತ್ತಿಲ್ಲ ಪಾಪ, ಅವನು ಕುದುರೆ ಮೇಲೆ ಕೂತ್ಕೊಂಡು ಹೊರಟ್ಬಿಟ್ಟ, ಪಕ್ಕದೂರ್ಗೆ ಹೊಕ್ಕಾಗ್ದ ತರೋಣ ಅಂತ. ಕುದುರೆ ನಿಧಾನವಾಗಿ ಹೋಗ್ತಿತ್ತು, ಇವನು ಸೋಮಾರಿ, ಎಲ್ಲದರಲ್ಲಿ ತೂಗುಡಿಸೋ ಅಭ್ಯಾಸ. ಇವನು ಹೋಗ್ತಾ ಹೋಗ್ತಾ ತೂಗುಡಿಸ್ಬಿಟ್ಟು ಆ ಕುದುರೆಗೂ ನಿದ್ದೆ ಬಂದ್ಬಿಡ್ತು. ಅದು ಬರ್ತಾ ಬರ್ತಾ ಊರಿಗೆ ಬರೋಕ್ ಬದಲು ಸ್ಮಶಾನಕ್ಕೆ ಬಂದ್ಬಿಡ್ತು. ಬಂದ್ಬಿಟ್ಟು ನೋಡಿದ, ಬರೀ ಬೆಂಕಿ ಕಾಣಿಸ್ತು. ಏನಪ್ಪ ನಿದ್ದೆ ಬರ್ತಾ ಇದೆಯಲ್ಲ, ಸಾರಿ ಇಲ್ಲೇ ಮಲಗಿದ ಬೆಳಿಗ್ಗೆ ಎದ್ದೋದ್ರಾಯ್ತು ಅಂತ ಹೇಳಿದಿದ್ದೆ. ಆ ಕುದುರೆ ತಗೊಂಡೋಗೊಂದು ಹುಣಸೆ ಮರ ಕಟ್ಟಾಕಿ, ಭಾರಿ ಚಳಿ, ತೊಡಿಯಕ್ಕಾಗದ ಚಳಿ. ಇವನ ಹತ್ರ ಎರಡು ಚೀಲ ಇತ್ತು, ಪೋಸ್ಟ್ ಚೀಲ, ಅದು ಗುಂಡಿಗೆ ಇಷ್ಟಿಷ್ಟುದ್ದ ಇತ್ತು. ಒಂದು ಚೀಲ ತಲೆಗಿದ್ದ ಸೊಂಟಕ್ಕೆ ಹಾಕೊಂಡ, ಇನ್ನೊಂದ್ ಚೀಲ ಕಾಲಿನಿಂದ ಸೊಂಟಕ್ಕೆ ಹಾಕೊಂಡ. ಆ ಮರದ ಹತ್ರ ಮಲಗಿಬಿಟ್ಟವ್ರು, ಹೊತ್ಕೊಳಕ್ ಹಾಸ್ಕೊಳಕ್ ಎರಡು ಆಗೋಯ್ತು ನೋಡಿ. ಇತ್ತ ಕಡೆ ಊರಲ್ಲ ದೊಡ್ಡ ಶ್ರೀಮಂತ ಕೆಟ್ಟ ನಕ್ಷತ್ರದಲ್ಲಿ ಸತ್ತದ, ಬಂದಿದ್ದವ್ರು ಪತ್ತೆ ಇಲ್ದೆ ಜರಗ್ಬಿಟ್ರು. ಆ ಮನೆಯವ್ರು ಏನ್ ಮಾಡಿದ್ರು, ನಾಲ್ಕು ಜನ ಕೂಲಿ ಆಳನ್ನು ಕರೆಸಿ ಅವ್ರಿಗೆ ದುಡ್ಡು ಕೊಟ್ಟಪ್ಪ, ನೀವೇ ತಗೊಂಡ ಕೂತಾಕ್ಬಿಟ್ರು. ಆ ನಾಲ್ಕು ಜನದ ಪೈಕಿ ಇಬ್ರು ಧೈರ್ಯಸ್ಥರು, ಒಂದಿಬ್ರು ಪುಕ್ಕಲು, ಚೆನ್ನಾಗಿ ಎತ್ಕೊಂಡು ಬರ್ತಾವ್ರೆ ರಾಮಲಕ್ಷ್ಮಣ ಜಾನಕಿ ಜೈ ಬರೋ.

ಸ್ಮಶಾನಕ್ಕೆ ಬರಬೇಕಾದ್ರೆ ಮಧ್ಯೆ ಒಂದು ಸರ್ವೆ ತೋಪು, ಇವ್ರು ಹೆಣ ನೆತ್ಕೊಂಡು ಹಿಂಗ್ ನುಗ್ಗಿದ್ರು. ಅಲ್ಲೊಬ್ಬ ಹುಚ್ಚ, ಅವನು ಹಗಲು ರಾತ್ರಿ ಸುತ್ತ ಪದ್ಧತಿ, ಅವನ ಎರಡು ಸಾಮ್ರಾಟ ಕಡ್ಡಿ ಎಂಟ್ಕೊಂಡು ಕಿವಿಲಿಟ್ಕೊಂಡ್ ಇವ್ರು ಹಿಂಗ್ ನುಗ್ಗಿದ್ರು, ಅವನು ಹಂಗ್ ನುಗ್ಗಿಬಿಟ್ಟ. ಈ ಹೆಣ ಎತ್ಕೊಂಡಿದ್ರಲ್ಲ, ಈ ಮುಂದ್ಗಡೆ ಇದ್ರಲ್ಲ ಪುಕ್ಕಲು, ಅವರಿಬ್ರು ಹಿಂಗ್ ನೋಡಿದ್ರು. ಒಬ್ಬ ಅಲ್ಲೇ ನಡ್ಕಕ್ ಶುರು ಮಾಡ್ಬಿಟ್ಟ, ಗಡ ಗಡ ಗಡ ಗಡ ಗಡ ಗಡ ಗಡ ಹಿಂದ್ಗಡೆ ಇರಲ್ಲ ಏನ ಅಂದ್ರೆ, ಒಬ್ಬ ಬೋ ಬೋ ಬೋ ಬೋ ಅಂದ, ಇನ್ನೊಬ್ಬ ದೇ ಹಿಂದ್ಗಡೆ ಏನ್ರ ಬೋ ಬೋ ಬೋ. ಅವನು ತನ್ನ ನನ್ನ ಹತ್ರಕ್ಕೆ ಬಂದ್ಬಿಟ್ಟ. ಬಂದ್ರೆ ಈಗ ನಡುಗ್ತಾ ಇರೋರು ಕೂತ್ಕೊಳ್ಳಕ್ ಶುರು ಮಾಡ್ಬಿಟ್ರು. ಹಿಂದ್ಗಡೆಯವ್ರಲ್ಲಿ ಎತ್ತಾಕ್ಬಿಡ್ತಿರಲ್ಲ ಹೆಣನ, ಅಯ್ಯೋ ಇವ್ರ ಮನೆ ಹಾಳಾಗ ಹೋಯ್ತಲ್ಲೋ, ಏನ್ರೋ ಏನ್ರೋ ಅಂದ್ರೆ ಅವ್ರು ಇಟ್ಟೇ ಬಿಟ್ರು. ಕೆಳಗಡೆ ನಡುಗ್ತಾವ್ರೆ, ಆ ಹುಚ್ಚರೋನ್ ತನ್ನ ತೋಟದ. ಈ ಹಿಂದ್ಗಡೆ ಇದ್ದ ಧೈರ್ಯ ಶಾಲೆಗಳು ಸಿಟ್ ಮಾಡ್ಕೊಂಡ್ರು, ಛೇ ಅವಿವೇಕಿಗಳ, ಇಲ್ಲಿ ನಾವಿಲ್ವೇನ್ರೋ, ಹೆದರ್ಕೊಂಡು ಸಾಯ್ತಿರಲ್ರೋ, ಹೋಗ್ರ ಹಿಂದಕ್ಕೆ ಅಂತ ಅವರಿಬ್ಬರನ್ನು ಹಿಂದಕ್ಕೆ ಕಳಿಸಿ ಧೈರ್ಯ ಶಾಲೆಗಳು ಮುಂದಕ್ಕೆ ಬಂದು ಹೆಣ ನಿಂತ್ಕೊಂಡು ಸ್ಮಶಾನಕ್ಕೆ ಬಂದ್ರು. ಪಾಪ ಅಂದಲೇ ಕರೆಯೋ ಅವನ್ನ, ಯಾರನೋ ಅದೇ ಹಳ್ಳ ತೋಡೋನ್ ಕರೆಯೋ, ಲೇ ಅವನ ಹೆಸರೇನೋ, ಲೇ ಸುಮ್ಮನ ಕೂಗಾಕೋ ಬರ್ತಾನೆ. ಒಬ್ಬೇನ್ ಮಾಡ್ದಯ್ಯೋ, ಯಾರಪ್ಪ ಇದ್ದೀರಾ ಇಲ್ಲಿಯೋ ಅಂದ. ಈ ಹುಣಸೆ ಮರದ ಹತ್ರ ಪೋಸ್ಟ್ ಮ್ಯಾನ್ ಮಲಗಿದ್ದ, ಅವನ್ ನೋಡ್ದ ಯಾರೋ ಜನ ಬಂದವ್ರ, ಇವ್ರ ಜೊತೆಲಿ ಊರ್ಗಾರ ಹೋಗೋಣ ಅಂತ ಎದ್ದು ಕೂತ್ಕೊಂಡ. ಈ ನಾಲ್ಕ್ ಜನದ ಪೈಕಿ ಒಬ್ಬ ನೋಡ್ದ, ಏನೋ ಅಲ್ಲೇನೋ ಎದ್ ಕೂತದೆ ಈ ಪೋಸ್ಟ್ ಮ್ಯಾನ್ ಎದ್ ನಿಂತ್ಕಂಡ. ಆ ಕಟ್ಟಾಕಿದ್ ಕುದುರೆ, ಈ ನಾಲ್ಕ್ ಜನವು ಪತ್ತೆ ಇಲ್ಲದೆ ಬಂದು ಸೇರ್ಕೊಂಡ್ಬಿಟ್ರೆ ಪೋಸ್ಟ್. ಬೆಳಗ್ಗೆ ಪೋಸ್ಟ್ ಮ್ಯಾನ್ ಬಂದ್ರು, ಒಬ್ಬೊಬ್ಬನಿಗೂ ಚಳಿ ಜ್ವರ, ಗಡ ಗಡ ಗಡ ಗಡ ಗಡ. ಧೈರ್ಯಂ ಸರ್ವತ್ರ ಸಾಧನಂ, ಹೆದರಿಸೋ ಜನವೇ ಹೆಚ್ಚು. ಆ ಭಯ ಬರದೇ ಇರೋದಕ್ಕೆ ಮಕ್ಕಳಿಗೆ ಏನ್ ಮಾಡಬೇಕು ಅಂದ್ರೆ, ಅಭಿಮನ್ಯುವಿನ ಕಥೆ, ಶ್ರೀರಾಮಲಕ್ಷ್ಮಣರ ಕಥೆ, ಮಾರ್ಕಂಡೇಯನ ಕಥೆ, ವೀರಘಣಿಗಳಾಗಿರ್ತಕ್ಕಂಥ ಭೀಮಾರ್ಜುನರ ಕಥೆ ಇತ್ಯಾದಿಗಳನ್ನು ಹೇಳಿ ಮಕ್ಕಳ ಮನಸ್ಸಿಗೆ ಧೈರ್ಯವನ್ನು ತುಂಬಬೇಕು. ಈಗ ಭೂತಗಳಂಗಳು ಬಂದಾಗ ಆ ಯಾಗ ಮಂದಿರದಲ್ಲಿದ್ದ ದೇವತೆಗಳೆಲ್ಲ ಮಾಯವಾಗಿ ಹೋದರು. ದಕ್ಷ ಬ್ರಹ್ಮನ ಕಡೆಯ ಸೈನಿಕರು ಯುದ್ಧಕ್ಕೆ ಹೋದಾಗ ಎಲ್ಲರೂ ಖಡ್ಗಗಳಿಂದ ದಡ ದಡ ದಡ ಕತ್ತರಿಸಿದರಂತೆ. ಯಾಗ ಮಂದಿರವನ್ನು ಪ್ರವೇಶ ಮಾಡಿದ ದಕ್ಷ ಬ್ರಹ್ಮ ಕೈಗೆ ಸಿಕ್ಕಿದವರನ್ನೆಲ್ಲ ಎತ್ತಿ ಎತ್ತಿ ಹೊಂಡದಲ್ಲಿ ಹಾಕಿದ. ಆ ನಾನು ನಾನೆಂದು ಬೆರವ ದಕ್ಷ ಬ್ರಹ್ಮನ ತಲೆಯನ್ನೇ ಹಾರಿಸಿದ. ಅಲ್ಲಿ ನಾನು ಅನ್ನ ಅಹಂಕಾರ ಹೋಯಿತು ಅನ್ನೋ ಅರ್ಥ. ಹಿಂತಿರುಗಿ ಬರುವಾಗ ಆ ದಕ್ಷ ಬ್ರಹ್ಮನ ಹೆಂಡತಿಯಾಗಿರ್ತಕ್ಕಂಥ ಅವಳು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸಿ ಹೇಳ್ತಾಳೆ, ಅಯ್ಯ ಅಮೃತ ಪಾನ ಮಾಡಿದ ದಕ್ಷ ಬ್ರಹ್ಮನಿಗೂ ಮರಣವೇ. ಅಮ್ಮ ಮುಂದಾಗಬಹುದಾದ ವಿಚಾರವನ್ನ ದೇವತೆಗಳೆಲ್ಲ ಸೇರಿ ಮಾತನಾಡೋಣ ತಾಳಿ. ಪರಮಾತ್ಮನನ್ನು ಕೇಳಿದರಂತೆ, ಆ ನಾನೆಂಬ ಅಹಂಕಾರ ಹೋದ ಮೇಲೆ ಆ ದಕ್ಷ ಬ್ರಹ್ಮನಿಗೆ ಆಡಿನ ತಲೆಯನ್ನಿಟ್ಟರಂತೆ. ಇಲ್ಲಿ ಜಗತ್ ರಕ್ಷಕನಾಗಿರ್ತಕ್ಕಂಥ ಪರಮಾತ್ಮ ದಾಕ್ಷಾಯಿಣಿಯು ತನ್ನನ್ನು ಬಿಟ್ಟು ಹೋದನು ಎಂದು ಗೊತ್ತಾದ ಮೇಲೆ ನೇರವಾಗಿ ಹಿಮವದ್ಗಿರಿ ಹತ್ರ ಬಂದಿದ್ದೆ ತಪಸ್ಸುಗೋಸ್ಕರವಾಗಿ ಕುಳಿತು ಬಿಟ್ಟ. ಓ ಶಂಕರನ ತಪವು ಎಂದಿಗೆ ಪ್ರಾರಂಭವಾಯಿತೋ, ಜಗದೊಳಗೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯ ಆಗ್ಬೇಕಲ್ಲ, ಸೃಷ್ಟಿ ಸ್ಥಿತಿ ಲಯ, ಇವೆಲ್ಲ ಚಿಕ್ಕಂದಲ್ಲಿ ಸ್ಕೂಲ್ನಲ್ಲೇ ಹೇಳ್ಕೊಡೋರು ನಮಗೆ. ಬ್ರಹ್ಮನ ಕೆಲಸ ಏನಪ್ಪ, ಶಿವನ ಕೆಲಸ ಏನಪ್ಪ ಅಂತ ಹೇಳ್ಕೊಡೋರು. ಈಗ ಏನ್ ಹೇಳ್ಕೊಡೋಕು ಆಗಲ್ಲರಿ, ಯಾಕಂದ್ರೆ ಹೇಳ್ಕೊಡೋರಿಗೆ ಗೊತ್ತಿರಲ್ಲ ಕೆಲವು ಸಮಯ. ಯಾರೋ ಹುಡುಗ ಮೇಷ್ಟ್ರ ಹತ್ರ ಬಂದಂತೆ, ನೋಡಿ ಸರ್ ಇವನು ಎಷ್ಟು ಸುಳ್ಳು ಹೇಳ್ತಾನೆ, ಏನಯ್ಯ ಸೀತೆ ರಾಮನ ಹೆಂಡತಿ ಅಂತಾನೆ, ಹೇಳ್ಬೋದಾ ಸರ್ ಅವನು? ಅಲ್ಲಿಗೆ ಅವನಿಗೆ ಯಾವ ಸೀತೆ ಕತೆ ಅವನು ಹೇಳ್ತಾವನೆ ಅಂತ ಅವನಿಗೆ ಗೊತ್ತಿಲ್ಲ. ರಾಮದೇವರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಹೀಗೆ ನಿಂತಿದ್ದಂತೆ, ಶಿಷ್ಯ ಗುರುಗಳೇ ಹಾರ ಬೆಂಕಿಲಿ ಹಾರ್ತೀನಿ ಗುರುವೆ, ನನ್ನ ಯಾರೋ ಒಬ್ರು ತುಮಕೂರಿನಲ್ಲಿ ಹಿಂಗೆ ಮಾಡಿಬಿಟ್ಟಿದ್ರು,
ಪ್ರಶ್ನೆ ಕೇಳ್ಬಿಟ್ರು, ರಾಮನ್ ತಂದೆ ಯಾರು? ನಾನಂದೆ ಅಜಮಹಾರಾಜ. ಅಜಮಹಾರಾಜ ಅಂದ್ರೆ ಅವ್ರೇನಂದ್ಬಿಟ್ರು, ಯಾವನಯ್ಯ ನಿನ್ಗೆ ಹೇಳ್ಕೊಟ್ಟವನು ಅಂದ್ಬಿಟ್ಟ. ನನಗೆ ನಿಜವೇನೋ ಬೇರೆ ಹೇಳ್ಬಿಟ್ನೋ ಏನೋ ನಾನು ಅಂತ ಒದ್ದಾಡೋಗ್ಬಿಟ್ಟೆ. ಗೊತ್ತಿಲ್ಲ, ಸರಿಯಾಗಿ ನೋಡ್ಕಂಬ, ನಾಳೆ ಬರ್ತೀನಿ ನಿನ್ಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟ. ನಿಜವೇನು ಅಂತ ನಾನು ಪುಸ್ತಕ ಎಲ್ಲ ಹುಡುಕಾಡಿ ಕೊನೆಗೆ ವಾಪಸ್ ಬಂದು ನೋಡಿದ್ರೆ ಅವನ್ ಪತ್ತೇನೇ ಇಲ್ಲ ಕೇಳಿದವರು. ಈ ಬಹುಜನಕ್ಕೆ ಏನ್ ಕೇಳ್ತೀವಿ ಅಂತ ಗೊತ್ತಿರಲ್ರಿ, ಕೇಳ್ಬಿಡೋದ ಪುಸ್ತಕ ಅಂತ. ಗುರುಗಳತ್ರ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಸಿಗುತ್ತೆ, ಇಲ್ದಿದ್ರೆ ಸಿಕ್ಕಲ್ಲ. ಈ ಮೂರು ದಿವಸದಿಂದ ಈ ಒಂಬತ್ತನೇ ಮಗ್ಗಿ ಭೋಜನ ಕೇಳುತ್ತಿದ್ದಾರೆ. ವಶಿಷ್ಠರಲ್ಲಿ ರಾಮದೇವರು ವಿದ್ಯಾಭ್ಯಾಸ ಮಾಡ್ತಿದ್ರು. ಗುರುಗಳು ಕೇಳಿದ್ರು, ನಿಮ್ಗೆಲ್ಲ ಮಗ್ಗಿ ಬರುತ್ತೇನ್ರಪ್ಪ? ಬರುತ್ತೆ ಗುರುಗಳೇ. ನಿನಗೆ ಎಷ್ಟೇ ಮಗ್ಗಿ ಬರುತ್ತೋ? ಹದಿನೆಂಟನೇ ಮಗ್ಗಿ. ನಿನಗೋ ಇಪ್ಪತ್ತೆಂಟನೇ ಮಗ್ಗಿ. ರಾಮ ನಿನಗೋ, ಗುರುಗಳೇ ನನಗೆ ಒಂಬತ್ತನೇ ಮಗ್ಗಿ. ಆ ಒಂಬತ್ತನೇ ಮಗ್ಗಿಯನ್ನು ಹೇಳು ಅಂದಾಗ ರಾಮದೇವರು ಹೇಳಿದರಂತೆ.

ಮಗಳೇ ಹಿಂಗೆ ಹೇಳ್ತಾ ಕೂತ್ಕೊಂಡ್ರೆ ಒಂದ್ ಮಗ್ಗಿ ಮುಗಿಯೋಕ್ ಮೂರ್ ದಿವಸ ಬೇಕಲ್ಲ, ಮತ್ತಿನ್ಯಾಗೋ ಹೇಳೋದು? ನಾ ಹೇಳ ಗುರುಗಳೇ ಹೇಳಪ್ಪ. ಆಗೋಯ್ತೇನೋ? ಓ ಛೇ ಛೇ, ರಾಮ ನೀನೆ ಹೇಳಪ್ಪ. ಹೇಳ್ತಿ ಗುರುಗಳೇ, ಒಂಬತ್ತೆರಡಲ ಹದಿನೆಂಟು, ಒಂಬತ್ತ ಮೂರಲ ಇಪ್ಪತ್ತ ಏಳು, ಒಂಬತ್ತ ನಾಲ್ಕಲ ಮೂವತ್ತಾರು, ಒಂಬತ್ತೈದಲ ನಲವತ್ತೈದು. ನಿಂತ್ಕೊಳ್ಳೋ. ಏನ್ ಗುರುಗಳೇ? ಅಲ್ಲ, ನೀನ್ ಹೇಳೋದ್ರಲ್ಲಿ ಏನ್ ವಿಶೇಷ? ರಾಗ ತಾಳ ಎರಡೂ ಸೇರಿಸಿದೀಯ ಅಷ್ಟೇ ತಾನೆ? ಹೌದು ಗುರುಗಳೇ, ಆದ್ರೆ ಇನ್ನೊಂದು ವಿಶೇಷ ಇದೆ. ಏನು? ಕೊನೆ ಅಂಕಿಯನ್ನು ಕೂಡಿ ಎಲ್ಲ ಒಂಬತ್ತೆ ಬರುತ್ತೆ. ಹೇಗೋ ಲೆಕ್ಕ ಹಾಕಿ ಗುರುಗಳೇ. ಒಂಬತ್ತೆರಡಲ ಹದಿನೆಂಟು, ಒಂದು ಎಂಟು ಒಂಬತ್ತೆ, ಒಂಬತ್ತ ಮೂರಲ ಇಪ್ಪತ್ತ ಏಳು, ಎರಡು ಏಳು ಒಂಬತ್ತೆ, ಒಂಬತ್ತ ನಾಲ್ಕಲ ಮೂವತ್ತ ಆರು, ಮೂರು ಆರು ಒಂಬತ್ತೆ, ಒಂಬತ್ತೈದಲ ನಲವತ್ತೈದು, ನಾಲ್ಕು ಐದು ಒಂಬತ್ತು. ಒಬ್ಬ ಎದ್ದ ಗುರುಗಳೇ, ಇದು ಎಲ್ಲಾ ಮಗ್ಗಿಲು ಬರುತ್ತೆ. ಹೇಳೋ ಎಂಟೊಂದ್ಲೆಂಟೋ ಎಂಟೆಂಟ ಏನೋ

ಅಪ್ಪ ನಿನ್ ಸಂಗೀತ ಸಾಕು ಏನೋ, ಗುರುಗಳು ಯಾರು ಒಂದು ಹೇಳು, ಇದ್ರಾಗ ಒಂದು ಹೊಟ್ಟೆ ಹೋಯ್ತು ಗುರುಗಳು. ರಾಮ ಎಲ್ಲ ಕುಡಿದ್ರೆ ಒಂಬತ್ತೆ ಬರುತ್ತೆ, ಅಷ್ಟೇನಪ್ಪ ವಿಶೇಷ ಗುರುಗಳೇ? ಈ ಜಗವೆಲ್ಲ ಇರುವುದು ಒಂಬತ್ತರೊಳಗೆ ಹೇಗಪ್ಪ? ಒಂದು

ಕಣ್ಣುಗಳು ಎರಡು, ಭೂಮಿ ಆಕಾಶಗಳು ಎರಡು, ಜನನ ಮರಣಗಳು ಎರಡು, ಪಾಪ ಪುಣ್ಯಗಳು ಎರಡು, ಸ್ವರ್ಗ ನರಕಗಳು ಎರಡು, ಭಾವಿಸಲು ಮನದೊಳಗಿರುವ ಶ್ರದ್ಧಾ ಭಕ್ತಿಗಳು ಎರಡು, ಮೂರು ಲೋಕಗಳು ಮೂರು, ಲೋಕಗಳನ್ನು ಧರಿಪ ಮೂರ್ತಿಗಳು ಮೂರು, ಮನದೊಳಗೆ ಮೆರವಂತ ಮಾನಸ ಕರ್ಮಣ ವಾಚ ಕರಣಗಳು ಮೂರು, ನಾಲ್ಕು ದಿಕ್ಕು ನಾಲ್ಕು, ವೇದಗಳು ನಾಲ್ಕು, ವೇದ ಪುರುಷ ಬ್ರಹ್ಮಣ ಶಿರ ನಾಲ್ಕು, ಧರ್ಮ ಅರ್ಥ ಕಾಮ ಮೋಕ್ಷಗಳು ನಾಲ್ಕು, ಐದು ದಿಸೆಗಳೈದು, ಭೂತಗಳು ಐದು, ಇಂದ್ರಿಯಗಳೈದು, ಪ್ರಾಣಗಳು ಐದು, ಆರು ವರ್ಗಗಳು ಆರು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಾರು, ಏಳು ಸಂಗೀತ ಸ್ವರವೇಳು, ತಾರೆಗಳು ಏಳು, ಲೋಕಗಳು ಏಳು, ವ್ಯಸನಗಳು ಏಳು, ಸಾಗರಗಳೇಳು, ಏಳು ವ್ಯಸನದಿಂದ ನೀ ಮೇಲೆ ಏಳು, ಎಂಟು ದಿಕ್ಕುಗಳು ಎಂಟು, ದಿಕ್ಪಾಲಕರು ಎಂಟು, ದಿಗ್ಗಜಗಳು ಎಂಟು, ಮನದೊಳಗೆ ಮೆರವಂಥ ಮದಗಳು ಎಂಟು, ಎಂಟರ ಮೇಲೊಂದು ಒಂಬತ್ತು, ಭಾವ ಒಂಬತ್ತು, ರಸಗಳೊಂಬತ್ತು, ಮಣಿಗಳೊಂಬತ್ತು, ಪಶಾಣಗಳು ಒಂಬತ್ತು, ಭಕುತಿ ಒಂಬತ್ತು, ಗ್ರಹಗಳು ಒಂಬತ್ತು, ಮಾನವನ ದೇಹದಲ್ಲಿರುವ ದ್ವಾರ ಒಂಬತ್ತು, ಒಂಬತ್ತರ ಮೇಲೆ ಹತ್ತು, ಹತ್ತು ಹತ್ತು ನೋಡಿದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ, ಹತ್ತು ನೋಡಿದರೆ ಸೊನ್ನೆ ಕಳೆದರೆ ಉಳಿವದೊಂದು ಜಗ ಒಂದು ಜನ ಒಂದು, ಈ ಜಗ ಜನಕ್ಕೆ ದೇವರೇ ಒಂದು. ಇದು ಒಂಬತ್ತನೇ ಮಗ್ಗಿ ಅಂತ ಸಾಮಾನ್ಯವಾಗಿ ಎಲ್ಲ ಕಥೆಗಳಲ್ಲಿ ಹೇಳೋದುಂಟು. ಓಂ ಅಂತ ಕುಳಿತಿದ್ದಾನೆ ಜಗದೊಡೆಯನಾದ ಕೈಲಾಸವಾಸ ಓಂಕಾರ ಪ್ರಿಯನಾಗಿರ್ತಕ್ಕಂಥ ಶಂಕರನು ತಪಸ್ಸಿಗೋಸ್ಕರವಾಗಿ ಕುಳಿತರೆ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಯನ್ನು ಬ್ರಹ್ಮ, ಸ್ಥಿತಿ ಕಾರ್ಯವನ್ನು ಮಹಾವಿಷ್ಣು ಮಾಡ್ತಾ ಇದ್ದಾನೆ, ಆದರೆ ಲಯಕರ್ತನಾಗಿರ್ತಕ್ಕಂಥ ಶಿವನಿಲ್ಲದೆ ಜಗತ್ತು ಹೆಚ್ಚು ಕಡಿಮೆ ಆಗ್ತಾ ಇದೆ. ಕೈಲಾಸವಾಸನಾದ ಶಿವನು ತಾನು ಹಾಗೆ ಕುಳಿತಿರುವುದರಿಂದ ದೇವತೆಗಳೆಲ್ಲರೂ ಸೇರಿದರಂತೆ. ದೇವತೆಗಳೆಲ್ಲ ಯೋಚನೆ ಮಾಡ್ತಿದ್ದಾರೆ ಮುಂದೇನು ಮಾಡೋದು ಅನ್ನುವಾಗ ಒಬ್ಬ ಗಂಧರ್ವ ಓಡಿ ಬಂದ, ಅಯ್ಯ ಅಲ್ಲಿ ನೋಡು, ತಾರಕ ಎಂಬತಕ್ಕಂಥ ರಾಕ್ಷಸ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದಾರೆ, ಅವನ ತಪವನ್ನು ಆಚರಿಸುತ್ತಿದ್ದ, ತಪಸ್ಸು ಹಣ್ಣಾಯಿತು, ಬ್ರಹ್ಮದೇವ ಪ್ರತ್ಯಕ್ಷನಾದ. ಅಪ್ಪ ಏನು ಬರಬೇಕು? ಅವನ ತಾರಕ ಅಂದ, ನಾ ಸಾಯಲೇಬಾರದು. ಬ್ರಹ್ಮನಕ್ಕ, ಅಯ್ಯ ನಾನಿರೋವರೆಗೂ ಆ ವರ ಇರ್ತದೆ. ಯಾರೊಬ್ಬ ಮಿನಿಸ್ಟರ್ ಬರ್ತಾರೆ, ದಾಸರೇ ಈ ಸೈಟ್ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ, ಅವ್ರು ಹೋಗಿ ಇನ್ನೊಬ್ರು ಬರ್ತಾರೆ ಕಿತ್ಕಳ ಅದನ್ನ ಅಂತಾರೆ. ನಾ ಬ್ರಹ್ಮನಾಗಿರೋವರೆಗೂ ನಿನಗೆ ನನ್ನ ವರ ಇರುತ್ತಪ್ಪ, ನಾನು ಹೋಗಿ ಇನ್ನೊಬ್ಬ ಬ್ರಹ್ಮ ಬಂದ್ರೆ ನೀ ಸತ್ತೋಗ್ತೀಯಲ್ಲಯ್ಯ, ಬೇಡ ಅದಕ್ಕಿಂತಲೂ ಒಳ್ಳೆ ವರವನ್ನು ಕೇಳು. ಯೋಚನೆ ಮಾಡುವ ಏನು ವರವನ್ನು ಕೇಳಲಿ ಸ್ವಾಮಿ? ಹಾಗಿದ್ರೆ ಒಂದು ಕೆಲಸ ಮಾಡು, ಹರನು ತನ್ನ ನಿಜ ಸತಿಯ ನೊಡನಾಡೆ ಅವತರಿಸಿದ ಶಿಶುವ ಏಳನೆಯ ದಿನದಿ ಆಗಮಿಸಿ ಎನ್ನೊಡನೆ ಹೋರಾಡಿಕೊಲ್ಲುವ ವರವ ಕೊಡು. ಹರನು ತನ್ನ ನಿಜ ಸತಿಯ ನೊಡನಾಡೆ, ಇದು ಸ್ವಲ್ಪ ಹೆಚ್ಚು ತತ್ವವಾಗಬಹುದು, ತಿಳಿದ ಮಹನೀಯರು ನಿಮಗೆಲ್ಲ ಗೊತ್ತೇ ಆಗುತ್ತೆ. ಏನದು ಅಂದ್ರೆ, ಪರಮೇಶ್ವರನು ತಾನು ಭೂಲೋಕದಲ್ಲಿ ಅವತರಿಸ್ತಾನೆ ಅಂದ್ರೆ ಹೆಂಡತಿಯಾಗಿ ಪಾರ್ವತಿನೇ ಬರಬೇಕು, ಶ್ರೀಮನ್ ನಾರಾಯಣ ರಾಮನಾದ ಅಂದ್ರೆ ಲಕ್ಷ್ಮಿಯೇ ಸೀತೆಯಾದ್ಲು, ಜಗದೊಡೆಯನಾದ ನಾರಾಯಣ ಕೃಷ್ಣನಾದ ಎಂದರೆ ಶ್ರೀ ಲಕ್ಷ್ಮಿಯೇ ತಾನು ಬಂದು ರುಕ್ಮಿಣಿಯಾಗಿ ನಿಲ್ತಾಳೆ. ಹಾಗಾದ್ರೆ ಹರನು ತನ್ನ ನಿಜ ಸತಿಯ ನೊಡನಾಡೆ, ನಿಜವಾದ ಹೆಂಡತಿ ಎಂದರೆ ವಿವಾಹವಾಗಿದ್ದಂಥ ದಾಕ್ಷಾಯಿಣಿಯಲ್ಲಿ ಕೂಡಿದಾಗ ಅವರಿಬ್ಬರಲ್ಲಿ ಉತ್ಪನ್ನನಾದ ಮಗುವು ಹುಟ್ಟಿದ ಏಳೇ ಏಳು ದಿವಸದಲ್ಲಿ ನನಗೆ ಮರಣ ಬರೋ ಹಂಗ ವರ ಕೊಡು. ಅನ್ಕೊಂಡ ಇನ್ನ ದಾಕ್ಷಾಯಿಣಿ ಬರೋಂಗಿಲ್ಲ, ಹರನು ದಾಕ್ಷಾಯಿಣಿ ಒಡನಾಡುವಂತಿಲ್ಲ, ಅವರೊಳಗೆ ಅವತರಿಸುವಂತಿಲ್ಲ, ಆ ಹುಟ್ಟಿದ ಮಗು ಏಳು ದಿವಸದೊಳಗಾಗಿ ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವಂತೆಯೂ ಇಲ್ಲ, ನಾನು ಸಾಯೋ ಹಂಗಿಲ್ಲ. ಏನ್ರಿ, ನಮಗೆ ಬುದ್ಧಿ ಕೊಟ್ಟವನಿಗೆ ಬುದ್ಧಿ ಇಲ್ವೇ? ನಾವು ದೇವ್ರ ಹತ್ರಲೇ ಹೋಗಿ ಚಕ್ಕರ್ ಹಾಕ್ತೀವಲ್ಲ, ಸ್ವಾಮಿ ಪರಮಾತ್ಮ ನಾನೆಂತ ಅವನು ಅಂತ ಗೊತ್ತಿಲ್ವಾ ಅಂತೀವಲ್ಲ,
ನಮ್ಮನ್ನು ಸೃಷ್ಟಿ ಮಾಡದವನಿಗೆ ಇನ್ನಷ್ಟು ಬುದ್ಧಿ ಇರಬಹುದು? ನಾವದನ್ನು ಯೋಚನೆ ಮಾಡಲ್ಲ. ಭೋಜನ ಗುರುಗಳಿಗೆ ತಿರುಮಂತ್ರ ಹೇಳ್ತಾರೆ, ನಿಮ್ಗೆ ನಮ್ಗೆ ಗೊತ್ತಿಲ್ಲ ಗುರುವೇ ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂತಾನೆ. ಆ ಶಿಷ್ಯನನ್ನ ಅಷ್ಟರ ಮಟ್ಟಿಗೆ ತಯಾರು ಮಾಡಿದ ಗುರುವಿಗೆ ಇನ್ನೂ ಏನೋ ವಿಶೇಷ ಗುಣವಿರುತ್ತೆ, ಅದು ಆ ಶಿಷ್ಯ ತಿಳ್ಕೊಳ್ಳಲ್ಲ. ಶಿಷ್ಯ ಏನಂತಾನೆ ಅಂದ್ರೆ, ಸರಿ ನಮ್ ಗುರು ಯಾಕೋ ಗೋಡ್ ಪುರಾಣ ನಾನೇ ಸರಿ ಅಂತ. ಹಾಗಲ್ಲ, ವಿಶೇಷವಾದ ಬುದ್ಧಿ ಇರುತ್ತೆ. ಅದಕ್ಕೆ ದೊಡ್ಡವರು ಹೇಳಿದ್ರು, ಸ್ವಯಂ ಬುದ್ಧಿ ಸುಖಂ ಚೈವ ಗುರು ಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಕಥಾಭಾಗವನ್ನು ಮುಂದರಿಸುವುದಾದ್ರೆ ಆ ತಾರಕ ಏನು ಮಾಡದಂತೆ, ಹಿಡಿಯಿರಿ ದೇವತೆಗಳನ್ನೆಲ್ಲ, ಹಿಡಿಯಿರಿ ಆ ಕುಬೇರನನ್ನ, ಯಾರು ಬಂದ್ರು ದೇವೇಂದ್ರನ್ ಹಿಡಿಯೋದೇ ಮೊದಲು. ಯಾಕೆಂದ್ರೆ ಸ್ವರ್ಗ ಅನ್ನೋ ಒಂದು ಹೆಸರಿದೆ, ಅಲ್ಲಿ ಸುಖ ಅಂತ ಇದೆ ಅಂತ ತೀರ್ಮಾನ. ತಾರಕ ದೇವತೆಗಳನ್ನೆಲ್ಲ ಸದಬಡದಾಗ ಎಲ್ಲ ದೇವರುಗಳು ಸೇರಿದರಂತೆ, ಅಮ್ಮ ಜಗಜ್ಜನನಿ ತಾಯಿ ನೀನು ಕಾಪಾಡಬೇಕು ಅಂತ ತಾಯಿಯನ್ನು ಮೊರೆ ಇಡುತ್ತಾ ಇದ್ದ. ದೇವತೆಗಳಿಂದ ಪೀಡಿತರಾದವರು ರಕ್ಕಸರಾಗಲಿಲ್ಲ, ರಕ್ಕಸರಿಂದ ಪೀಡಿತರಾದ ದೇವತೆಗಳು ದೇವಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಜಗಜ್ಜನನಿ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ, ಏನು ಭಯಪಡಬೇಡಿ, ಅವತರಿಪೆ ನಾನು ಅವತರಿಸ್ತೇನೆ. ಎಲ್ಲಿ ಅವತರಿಸ್ತೇನೆ ಎಂದರೆ

ಕುಮಾರಿಯಾಗಿ ನಾನು ಅವತರಿಸಿ ಶಿವನೊಡನೆ ಬೆರೆತು ಆ ರಕ್ಕಸನಾಗಿರುವ ತಾರಕನಿಂದ ನಿಮ್ಮೆಲ್ಲರ ಕಷ್ಟವನ್ನು ಹೋಗಲಾಡಿಸುತ್ತೇನೆ ಎಂಬುದಾಗಿ ಮಹಾನುಭಾವನಾಗಿರ್ತಕ್ಕಂಥ ಆ ದೇವಾನುದೇವನಾದ ದೇವೇಂದ್ರನಿಗೆ ಜಗಜ್ಜನನಿ ಆದಿಶಕ್ತಿ ಅಭಯವನ್ನು ಕೊಟ್ಟಿದ್ದಾರೆ. ಅವತರಿಸಿದ ಮೇಲೆ ರಕ್ಕಸರ ಬಾಧೆಯಿಂದ ನಾವು ನಿವೃತ್ತರಾಗ್ತೇವೆ ಎಂಬುದಾಗಿ ಭಾವಿಸಿ ನಾರದಾದಿ ಮಹರ್ಷಿಗಳು ಬಂದು ಪರ್ವತರಾಜನಿಗೂ ಮತ್ತು ಮೇನಾಕದೇವಿಗೂ ಹೇಳಿದರಂತೆ, ತಪಸ್ಸನ್ನು ಮಾಡಿ, ಎಡಬಿಡೆ ಎದಲೇ ಕರವನ್ನು ಮುಗಿಯುತ್ತವರ ದೇವಿಯನ್ನು ಕುರಿತು ತಾವು ತಪವಾಚರಿಸಲಾಗ. ಈ ಮಹಾನುಭಾವರಾಗಿರ್ತಕ್ಕಂಥ ಮೇನಾಕದೇವಿ ಪರ್ವತರಾಜನಿಬ್ಬರು ತಪಸ್ಸನ್ನು ಮಾಡುತ್ತಿದ್ದರೆ ಜಗಜ್ಜನನಿ ಪಾರ್ವತೀ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ. ಪ್ರತ್ಯಕ್ಷಳಾಗಿ, ಅಮ್ಮ ನಾನು ಅವತರಿಸ್ತೇನೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳಿ ಮಹಾನುಭಾವಳಾಗಿರ್ತಕ್ಕಂಥ ಜಗಜ್ಜನನಿ ತಾನು ಪ್ರತ್ಯಕ್ಷಳಾದಳಂತೆ. ಕಾಲ ಕಳೆದು ಮೇನಾಕದೇವಿ ಗರ್ಭವತಿಯಾಗಿದ್ದಾಳೆ. 9 ತಿಂಗಳ ಕಾಲ ಕಳೆಯುವಾಗ ಜಗಜ್ಜನನಿಯು ತಾನು ದಿವ್ಯ ದರ್ಶನವನ್ನು ತಂದೆ ತಾಯಿಗಳಿಗೆ ಕೊಟ್ಟು ತಾನೊಂದು ಹೆಣ್ಣು ರೂಪದಲ್ಲಿ ತಾನಲ್ಲಿ ಅವತಾರವನ್ನಾಗಿದ್ದಾಳೆ. ಅವತಾರವಾದ ಈ ಮಗುವಿಗೆ ನಾಮಕರಣ ಶಾಸ್ತ್ರ ಮಾಡಬೇಕಲ್ಲ. ಎಲ್ಲ ಪುರೋಹಿತರು ಸೇರಿದ್ರು, ಏನಂತ ಹೆಸರಿಡ್ತೀರಾ? ಒಬ್ಬರಂದ್ರು ಪರ್ವತ ರಾಜಕುಮಾರಿ ಪಾರ್ವತಿ, ಗೌರವರ್ಣದಲ್ಲಿ ಕೂಡಿದವಳಾದ್ದರಿಂದ ಗೌರಿ, ಗಿರಿರಾಜರ ಮಗಳಾದ್ದರಿಂದ ಗಿರಿಜಾ. ಎಲ್ಲ ಹೆಸರುಗಳು ಅಡ್ಡವಾಗಿ ಬರ್ತಕ್ಕಂಥ, ಆಮೇಲೆ ತಾಯಿಗೆ ಬೇಕಾದಷ್ಟು ಹೆಸರು ಬಂತು. ಕಾತ್ಯಾಯಿನಿ, ಮಂಗಳದಾಯಿನಿ, ಶಶಾಂಕವದನೆ, ಮಹಾನುಭಾವಣಿ, ಕಲ್ಯಾಣಿ, ಸಿಂಹವಾಹಿನಿ, ಮಧುರಭಾಷಿನಿ, ಪನ್ನಗವೇಣಿ, ಮೃಗಧರ ಮನಮಂದಿರ ಶೋಭಿನಿ, ಕಾತ್ಯಾಯಿನಿ, ಈಶ್ವರಿ, ಅಂಬಾ, ಜಗಜ್ಜನನಿ, ವೈಷ್ಣವಿ, ಪಾರ್ವತೀ ದೇವಿಯು ತಾನು ಬೆಳೆಯುತ್ತಿದ್ದಾಳಂತೆ. ಬೆಳೆದು ವರುಷ 1, 2, 3, 4, 5 ಆದಾಗ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟರೆ ಆ ಗುರುಗಳ ಎದುರಿನಲ್ಲಿ ಹೋಗಿ ಜಗಜ್ಜನಲ್ಲಿ ಕೂತಿದ್ದಾಳೆ. ಆ ಗುರುಗಳು ಹೋಮಂದರು. ಹೋಮಂದಾಗ ಈ ಪಾರ್ವತೀ ದೇವಿ ಆ ಗುರುಗಳನ್ನೇ ನೋಡಿ ಕಣ್ಣು ಮುಚ್ಚಿದಳಂತೆ. ಕಣ್ಣು ಮುಚ್ಚಿದರೆ ಪಕ್ಕದಲ್ಲಿರ್ತಕ್ಕಂಥವನೊಬ್ಬಂದ, ಗುರುಗಳೇ ನೋಡಿ ರಾಜನ ಮಗಳು ತೂಗುಡಿಸ್ತಾ ಇದ್ದಾಳೆ. ಅವರಿಗೆಲ್ಲ ವಿದ್ಯೆ ಎಲ್ಲಿ ಬರ್ತದೆ ಸ್ವಾಮಿ, ಚೆನ್ನಾಗಿ ತಿನ್ಕೊಂಡಿರೋದು ಬಿಟ್ಟು. ಆಗ ಆ ಗುರುಗಳು ಕೇಳಿದ್ರು, ಅಮ್ಮ ಪಾರ್ವತಿ ಕಣ್ಣು ಬಿಟ್ಟುಬಿಟ್ಲು, ಏನು ಗುರುಗಳೇ ಏನು ಹೇಳ್ತಾ ಇದ್ದೀಯಮ್ಮ? ಓ ಯಾಕೆ ಕಣ್ಣು ಮುಚ್ಕೊಂಡೆ? ಗುರುಗಳೇ ನೀವು ಹೇಳಿದ್ದು ಒಂದೇ ಶಬ್ದ ಓಂಕಾರ, ಅದಕ್ಕೆ 5 ಅಕ್ಷರಗಳು ಸೇರುತ್ತೆ ಗುರುಗಳೇ. ಯಾವುದಮ್ಮ? ಪ್ರಥಮಂ ತಾರಕಂ ಚೈವ, ದ್ವಿತೀಯಂ ದಂಡ ಮುಚ್ಚದೆ, ತೃತೀಯಂ ಕುಂಡಲಾಕಾರಂ, ಚತುರ್ಥಂ ಅರ್ಧ ಚಂದ್ರಿಕಾ, ಪಂಚಮಂ ಬಿಂದು ಸಂಯುಕ್ತಂ, ಓಂ ಜ್ಯೋತಿಮಯಂ ರೂಪಂ. ಗುರುಗಳೇ ಬೆರಗಾದ್ರು, ಅಮ್ಮ ನಿನಗೆ ಇದೆಲ್ಲಿಂದ ಬಂತಮ್ಮ? ಗುರುಗಳೇ ನೀವೇ ಹೇಳ್ಕೊಟ್ರಿ. ಪಕ್ಕದಲ್ಲಿರೋ ಅಂದ್ರು ಈ ಮೇಷ್ಟ್ರಲ್ಲ ಕಳು ಮೇಷ್ಟ್ರು, ಮೇಷ್ಟ್ರನ್ ಬೈದನ ಬೈತಾರ್ರಿ, ಯಾಕ್ರಿ ಮೇಷ್ಟ್ರನ್ ಬೈಬೇಕು ನಮಗ್ ಬರದೇ ಇದ್ರೆ? ಆ ಮೇಷ್ಟ್ರೇ ನಮ್ಮ ಹುಡುಗನ್ ಫೇಲ್ ಮಾಡಿಸ್ಬಿಟ್ಟ ಅಂತಾರೆ. ಕರೇತೋ ವಸ್ತಾ ಧಯ ನಹಿತೋ ಶಾಗಿರ್ದ, ಯಾರು ಕಷ್ಟಪಡ್ತಾರೋ ಅವ್ರು ವಿದ್ಯಾವಂತರಾಗ್ತಾರೆ, ಯಾರು ಕಷ್ಟಪಡಲ್ವೋ ಅವ್ರು ವಿದ್ಯಾವಂತರಾಗಲ್ಲ, ಶಿಷ್ಯರಾಗೇ ಇರ್ತಾರೆ. ಕಾರಣ ಏನು? ಕಲಿಯೋದ್ ಬೇಕಾದಷ್ಟು ಇರುತ್ತೆ, ಕಲಿಯುತ್ತಲೇ ಇರುತ್ತೆ. ಇಲ್ಲಿ ಈಗ ಮಹಾನುಭಾವನಾದ ಪಾರ್ವತಿಯನ್ನು ಕುರಿತು ಮಾತನಾಡುತ್ತಿರುವಾಗ ತಂದೆಯಾದ ಪರ್ವತರಾಜ ವಿವಾಹವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಪರ್ವತರಾಜನ ಮಗಳಾಗಿರುವ ಪಾರ್ವತಿಗೆ ವಿವಾಹ ಎಂದಾಗ ದೇವಾನುದೇವತೆಗಳದೆಲ್ಲ ಭಾವಚಿತ್ರಗಳು ಬಂದ್ವಂತೆ. ಅಮ್ಮ ಪಾರ್ವತಿ ಇದನ್ನು ನೋಡಮ್ಮ, ಅಮ್ಮ ಈತ ಇಂದ್ರ, ಈತ ವರುಣ, ಈತ ಅಗ್ನಿ, ಅಮ್ಮ ಈತ ಯಮ, ಈತನೇ ಕುಬೇರ, ಅಮ್ಮ ಇವ್ ನೋಡಿ ಗಂಧರ್ವ, ಈತ ನೋಡು ಕಿನ್ನರ, ಈತ ಕೆಂಪುರುಷ ಅಂತಿದ್ರೆ ಯಾವ ಭಾವಚಿತ್ರವನ್ನು ನೋಡ್ಲಿಲ್ಲ, ಎಲ್ಲ ಇಟ್ಬಿಟ್ಲು. ಹೋಗ್ಲಿ ಭೂಲೋಕದ ರಾಜರಾದ್ರು ನೋಡಮ್ಮ, ಈತ ಕಾಶಿ ದೇಶದ ರಾಜ, ಈತ ಪರ್ಪರ ದೇಶದವನು, ಇವನು ಕಳಿಂಗ ದೇಶದವನು, ಇವನು ಕಾಂಬಾಜು ದೇಶದವನು, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪರ್ಪರ ಧರ್ಮದೇಶಗಳೇ ಮೊದಲಾದ 56 ದೇಶ. ನಾನು ಬಾಯ್ಪಾಠ ಮಾಡಿದ್ದೀನಿ, ನೀವು ಯಾರು ಬೇಕಾದ್ರೂ ಕಲ್ತ್ಕೋಬಹುದು. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪರ್ಪರ ಧರ್ಮದೇಶಗಳೇ ಮೊದಲಾದ 56 ದೇಶ. ಇನ್ನು ಸ್ವಲ್ಪ ಜೋರಾಗಿ ಹೇಳ್ತೀನಿ, ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಪದವಿ ಮೊದಲಾಗಿರುವ 56 ದೇಶ.
ನನಗೆ ಮರ್ತೋಗಲ್ಲ, ಕೇಳದವ್ರಿಗೆ ಅರ್ಥವಾಗಲ್ಲ, ಅಷ್ಟೇ ವ್ಯತ್ಯ. ಕೆಲವರು ಮಾತಾಡೋಕೆ ಶುರು ಮಾಡುವಾಗ ಅರ್ಥವಾಗ್ದಾಗಿನ ಮಾತಾಡ್ತಾರೆ ನೋಡಿ. ಓ ನಮಸ್ಕಾರ ನಮಸ್ಕಾರ, ನಮ್ಗೆ ಬಾಳಿದ್ರೆ ಯಾವತ್ತೆ ಇದು ಮಾಡಿದ್ರೆ ನೋಡಿ, ಅವತ್ತು ನಾನು ನೀವು ಬದಲಿ ಇದು ಮಾಡಿದ್ವಲ್ಲ, ಯಾಕೋಗ್ಬಿಟ್ಟಿರ್ತೀನಿ, ಹೇಗಾದ್ರು ನೀವು ಅನ್ನಿಯಮ್ಮ ನೀವು ಜಿನ್ ಮಾಡಿಕೊಂಡಿದ್ರೆ ನನಗೇನಾಗೋಯ್ತು ಅಂತೀರ ಬಯಸಿದ್ರೆ ಅವ್ರೇನು ಹೇಳಿದ್ರು ಅಂತಲೇ ಗೊತ್ತಾಗಲ್ಲ. ಹೀಗೆಲ್ಲ ಮಾತನಾಡ್ತಾ ಇರೋ ಸಮಯಕ್ಕೆ ಸರಿಯಾಗಿ ಬ್ರಹ್ಮಮಾನಸ ಪುತ್ರ ಆದ ನಾರದರು ಬರ್ತಾ ಇದ್ದಾರಂತೆ. ಶಂಭೋ ಮಹಾದೇವ ಪರ್ವತರಾಜ ಅಂತ. ಓಹೋ, ನಾರದರು ಬಂದ್ಬಿಟ್ರು, ದಯಮಾಡಿಸಿ ಗುರುಗಳು ದಯಮಾಡಿಸಿ. ಏನು ವಿಚಾರ ಅಯ್ಯ? ಸ್ವಾಮಿ, ನನ್ನ ಮಗಳಾಗಿರುವ ಪಾರ್ವತಿಗೆ ವರನನ್ನು ಹುಡುಕ್ತಿದ್ದೇವೆ. ನಕ್ಕರು ಪರ್ವತರಾಜ, ಹುಚ್ಚು ಮಾತನಾಡ್ತಾ ಇದೀಯ. ಜಗವನ್ನೆಲ್ಲಾಳುವ ಜಗದೊಡೆಯ ಈಶನ ಮನದಿಗನು ಮೋಸವಾಗಿ ಮಾತನಾಡುವುದು ತರವೇ. ಅಯ್ಯ, ಆಕೆಯನ್ನ ನನ್ನ ಮಗಳು ಎಂದು ಭಾವಿಸಿರುವೆ, ಆಕೆ ಜಗಜ್ಜನನಿ ಕಾಣಪ್ಪ. ಜಗದೊಡೆಯನಾದ ಪಾರ್ವತಿ ಪರಮೇಶ್ವರನ ವಸ್ತುವಾಗ ಅವತರಿಸಿದವಳು. ಅಮ್ಮ ಪಾರ್ವತಿ ಬಿಡುತ್ತಾಯಿ ಈ ಮಾತನ್ನ, ಹೋಗು ನನ್ನವ್ವ, ಹಿಮಾಲಯ ಪರ್ವತದಲ್ಲಿ ತಪವನ್ನಾಚರಿಸುತ್ತಿರ್ತಕ್ಕಂತಹ ಶಿವನ ಸೇವೆಯನ್ನು ಮಾಡು ಹೋಗು. ಹಾಗಂದ ಕೂಡಲೇ ಪಾರ್ವತಿಯು ಸಖೀರಂದೊಡಗೂಡಿ ಹಣ್ಣು ಹಂಪಲಗಳನ್ನು ಹಿಡಿದು ನೇರವಾಗಿ ಬಂದಳಂತೆ. ಆ ಜಗದೊಡೆಯನಾದ ಶಿವನು ಓಂತ ಕುಳಿತಿರುವ ಎಡೆಗೆ ಪಾರ್ವತೀ ದೇವಿ ಬಂದು ಸೇವೆಯನ್ನು ಮಾಡುವಾಗ ಓಂತ ಕುಳಿತಿದ್ದ ಪರಮೇಶ್ವರ, ಈ ತಾಯಿ ಎಷ್ಟು ದಿವಸಗಳ ಸೇವೆಯನ್ನು ಮಾಡಿದ್ರು ಎಚ್ಚರನಾಗಲಿಲ್ಲ. ಕೊನೆಗೆ ನಾರದಾದಿ ಮಹರ್ಷಿಗಳು ಹೇಳಿದ್ರಮ್ಮ, ಶಿವನು ಆರಾಧಿಸಿದಲ್ಲದೆ ಪ್ರತ್ಯಕ್ಷನಾಗುವುದಿಲ್ಲವಾದ್ದರಿಂದ ತಪವನ್ನಾಚರಿಸು ಅಂದರೆ ಆ ಜಗದಗ್ನಾಗಿರುವ ಪರಮೇಶ್ವರನ ಮುಂದುಗಡೆ ಪಾರ್ವತಿ ದೇವಿ ತಪಸ್ಸು ಕೊಡುತ್ತಿದ್ದಾಳೆ. ಓ ನಾರದರು ಬಂದರು, ದೇವೇಂದ್ರ ಇದೊಳ್ಳೆ ಸಮಯ. ಏನು? ದಾಕ್ಷಾಯಿಣಿ ದೇವಿಯೇ ಪಾರ್ವತಿಯಾಗಿ ಹುಟ್ಟಿದ್ದಾಳಾದ್ದರಿಂದ ಕಣ್ಮುಚ್ಚಿ ಕುಳಿತಿರುವ ಶಿವನು ಕಣ್ತೆರೆದು ಆಕೆಯನ್ನು ಕಂಡೊಡನೆ ವಿವಾಹ ಸಿದ್ಧನಾಗ್ತಾನೆ. ಏರ್ಪಾಡು. ಹೌದು, ಯಾರು ಕಣ್ಣು ಬಿಡಿಸೋರು? ಯಾರು ಕಣ್ಣು ಬಿಡಿಸೋರ? ನಮ್ಮಿಂದ ಯಾರಿಂದ್ರೂ ಆಗಲ್ಲ. ಕಣ್ಣು ಬಿಡಿಸೋನು ಅಂದ್ರೆ ಮನ್ಮಥ. ಬರಮಾಡಿಸಿ ದೈವ ಸಭೆಯಲ್ಲಿ ಕುಳಿತಿರುವಾಗ ಮನ್ಮಥ ಬರ್ತಾ ಇದ್ದಾನೆ. ಆ ಮನ್ಮಥನನ್ನು ಕಂಡಾಗ ಮನ್ಮಥನಿಗೆ ಮನ್ಮಥನೇ ಸಾಥಿ. ಮನ್ಮಥನ ರೂಪ ಹೇಗಿತ್ತು ಅಂದ್ರೆ ಮನ್ಮಥನಿದ್ದ ಹಾಗೆ ಇತ್ತು. ಅವನಿಗೆ ಇನ್ನೊಬ್ಬ ರೂಪ ಹೇಳೋಂಗಿಲ್ಲ. ಈ ಚಲುವು ನಿನಗಲ್ಲದೆ ಅನ್ಯರಿಗಿಲ್ಲ. ಆ ನಡೀತಿರೋ ಕ್ರಮ, ಅವನು ನಿಂತ್ಕೊಂಡು ಒಂದ್ಸಲ ಹೀಗೆ ತಿರುಗಿ ನೋಡಿದರೆ ಕೆಲವರು ಅಷ್ಟೇ ಅಂದವಾಗಿರ್ತಾರೆ. ಅವರಿಗೆ ರೂಪದ ಮೇಲೆ ಅಷ್ಟೊಂದು ಅಭಿಮಾನ ಇರಲ್ಲ. ನಾರದರಂದ್ರಂತೆ, ಅಯ್ಯ ಬಿಲ್ಲಾಡಿಗಳೊಳಗತಿ ಶ್ರೇಷ್ಠ, ನಿನ್ನ ಸಮಾನ ಬಿಲ್ಲಾಡಿಗಳೇ ಇಲ್ಲ ಕಣೆಯ. ಇನ್ನ ನಿಂತಿರ ನಿಲುವೋ, ಆ ನಿನ್ನ ನಿಲುವು ಇನ್ನೊಬ್ಬರಿಗೆ ಬರೋಲ್ಲ. ಆ ಚೆಲುವೋ ಅಪ್ಪಪ್ಪ, ಇನ್ನಂಥ ಇನ್ಯಾರಿಗಿದೆ ಇನ್ನಂತ ಅಂತ. ಮನ್ಮಥರಿಗೆ ಸ್ವಲ್ಪ ಸಂತೋಷವಾಯ್ತು. ನನ್ನನ್ನೇನ್ ಮಾಡುವಂತೀರಾ ಅಂದ್ರೆ, ಅಯ್ಯ ನೀನು ಒಪ್ಪಳದಾದ್ರೆ ಒಂದು ಕೆಲಸ ಇದೆಯಪ್ಪ, ಖಂಡಿತ ಮಾಡಿಕೊಡ್ತೇನೆ. ನಿನ್ನ ತಂದೆಯಾಗಿರ್ತಕ್ಕಂಥ ಶ್ರೀಮನ್ ನಾರಾಯಣನ ಸಾಕ್ಷಿ, ಎನ್ನಪ್ಪ ಹರಿಯ ಪಾದ ಸಾಕ್ಷಿ ಅಂದ. ನಾರದನಂದ್ರೆ ಸಿಕ್ಕಾಕೊಂಡ ಇಲ್ಲಿ ಮನ್ಮಥ ಅಂದ. ಏನಾಗಬೇಕು? ಏನಿಲ್ಲ, ಕಣ್ಬುಚ್ಚಿ ಕುಳಿತಿರುವ ಹರನು ಕಣ್ತೆರೆದು ಆ ಗಿರಿಜೆಯನ್ನೊಮ್ಮೆ ನೋಡುವಂತೆ ಮಾಡೋ. ಮನ್ಮಥ ಹೇಳಿದ, ನಾರದರೆ ನಾನಿರೋದು ನಿಮ್ಗೆ ಯಾರಿಗೂ ಇಷ್ಟವಿಲ್ವೇ? ಯಾಕಪ್ಪ ಹಾಗಂತೀಯ? ಹರನ ಕೆಣಕಿ ಬರೆಜೊಳ್ಳೆಗೆ ಬಾಳ ಬಲ್ಲೆ ನಾನು ಬಾಳ್ತೇನ, ಅವನನ್ನ ಕೆಣಕಿ ಬದುಕಬಲ್ಲನೆ. ಅಯ್ಯ ಇದು ಲೋಕ ಕಲ್ಯಾಣ ಕಾರ್ಯ, ಹೋಗಿ ಮಾಡಿ ಬಾರಯ್ಯ. ಮನ್ಮಥ ನೇರವಾಗಿ ಮನೆಗೆ ಬಂದರೆ ಹೆಂಡತಿ ಕಾದಿದ್ದಳಂತೆ ರತಿ ಆರತಿ ಎತ್ತೋದಕ್ಕೆ. ಆರತಿ ತಟ್ಟೆಯನ್ನು ತಂದು ಆರತಿಯನ್ನು ಬೆಳಗಿದಳು. ಗಂಡನ್ನು ನೋಡಲು, ಸ್ವಾಮಿ ಹೇಗೆ ಇಕ್ಕಿದ್ದೀರಾ? ದೇವಿ, ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಶಿವನೊಡನೆ ನಾನು ಸೆಣಸಾಡಲು ಹೊರಟಿದ್ದೇನೆ. ಪಾರ್ವತೀ ದೇವಿಯ ಒಂದು ವಿವಾಹ ಮಹೋತ್ಸವ ಆಗಬೇಕಾಗಿದೆ. ರತಿ ಹೇಳಿದ್ದು, ನಾನು ನಿಮ್ಮ ಸಂಗಡ ಬರ್ತೀನಿ, ನಡೇ ಹೋಗೋಣ. ಶುಕದ ರಥವನ್ನೇರಿ ನಗು ನಗು ತಲಿ ನಲಿದಾಡಿ ಬರ್ತಾ ಇದ್ದಾರಂತೆ ಈ ರತಿ ಪತಿ ಇಬ್ಬರು. ಬರುವಾಗ ಆ ಪರಮಾತ್ಮ ಕಣ್ಮುಚ್ಚಿ ಕುಳಿತಿದ್ದರೆ ಕುಳಿತಂತ ಮನ್ಮಥ ಹೇಳಿದ, ದೇವಿ
ನೋಡಿ ಈಗ ಎಂಬುದು ಒಂದು ಬಾಣವನ್ನು ತನ್ನ ಪಂಚಬಾಣಗಳಂದು ಬಾಣವನ್ನು ಹಿಡಿದ ಹರಹರ ಮಹಾದೇವ ಅಂತ ಹಾಡಿದ. ಕಣ್ಮುಚ್ಚಿ ಕುಳಿತಿರುವ ಶಿವನಿಗೆ ಎಲ್ಲಿಯೂ ಗಾನ ಕೇಳ್ತಾ ಇದೆ, ಎಲ್ಲಿಂದಲೋ ತಣ್ಣನೆ ಗಾಳಿ ಬೀಸ್ತಾ ಇದೆ. ಆ ಐದು ಬಾಣಗಳ ಪ್ರಯೋಗವಾಗುವುದರೊಳಗಾಗಿ ಮನ ಕಲಕಿ ಎಲ್ಲಿಂದಲೋ ಬರುತ್ತೇಳುತ್ತಿರುವ ಗಾನ ಕಲರವವನ್ನ, ಶುಕಮಿಗ ಮಯೂರಾದಿ ಕೆಲ ಧ್ವನಿಗಳನ್ನ ಬೀಸುತ್ತಿರುವ ತಂಗಾಳಿಯನ್ನ ಆಗ್ರಾಣಿಸಬೇಕೆಂದಿರುವ ಮನವನ್ನು ಪಟ್ಟನೆ ಕಣ್ಣನ್ನು ಬಿಟ್ಟುಬಿಟ್ಟು ಕಣ್ಣು ಬಿಟ್ಟು ನೋಡಿದ. ಕಣ್ಣೆದುರಿಗೆ ಕಂಡವಳು ಪಾರ್ವತಿ. ಆಹಾ ದಾಕ್ಷಾಯಿಣಿ, ಇದೇನು ಆಶ್ಚರ್ಯ! ದಾಕ್ಷಾಯಿಣಿಯು ನನ್ನನ್ನು ನಗಲಿ ಹೋದಳು ಎಂದು ಭಾವಿಸಿದ್ದನಲ್ಲ ಕಣ್ಣೆದುರಿಗೆ. ಇಲ್ಲ ಇಲ್ಲ, ದಾಕ್ಷಾಯಿಣಿಯು ಇಲ್ಲಿರಲು ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನನ್ನು ತಪದಿಂದ ವಿಮುಖವನ್ನಾಗಿ ಮಾಡಿದವರು ಯಾರು ಅಂತ ತಿರುಗಿದ. ಕಡೆಗಡೆ ನಡುಗುತ್ತ ನಿಂತಿದ್ದಳಂತೆ ಅರತಿ. ಎದುರುಗಡೆ ಪತಿಯು ಕರಗಳನ್ನು ಜೋಡಿಸಿ, ಸ್ವಾಮಿ ಶಿವ ದೇವ ನಾನೇ, ಎಲ್ಲೋ ಮಾರ, ಎಷ್ಟು ಸಪ್ಪು ನಿನಗೆ ನೋಡೆಂಬುದಾಗಿ. ಜಗತ್ ರಕ್ಷಕನು ಪನೆಗಂಡನ್ನು ತೆರೆದೊಡನೆ ಪಾಲದಿಂದ ತಗ ತಗ ತಗ ತಗದು ಸುಟ್ಟು ಬೂದಿಯಾಗ ಬೂದಿಯಾದ ಗಂಡನನ್ನು ಕಂಡು ರತಿ ಶಿವನ ಹತ್ರ ಬಂದು ಹೇಳುತ್ತಾನೆ, ಸ್ವಾಮಿ ಒಂದೇ ಒಂದು ಉಪಕಾರ ಮಾಡು, ನಿನ್ನ ಸತಿಗಳ ಪಣೆಯಲ್ಲಿ, ನಿನ್ನ ಹೆಂಡತಿಯ ಹಣೆಯಲ್ಲಿ ತಿಲಕವನ್ನು ಇಡುವುದಕ್ಕೋಸ್ಕರವಾಗಿ ನನ್ನ ಹಣೆಯ ತಿಲಕವನ್ನು ಅಳಿಸಿಬಿಟ್ಟಿಯ. ನಿನ್ನ ಹೆಂಡತಿಯ ಕೈ ಬಳೆಯ ನಾದವನ್ನು ಕೇಳುವುದಕ್ಕಾಗಿ ನನ್ನ ಕೈ ಹಸರು ಬಳೆಗಳನ್ನು ಹೊಡೆದು ಹಾಕಿದೆಯ? ಸ್ವಾಮಿ ಒಂದು ಉಪಕಾರ ಮಾಡು, ಆವ ಕಣ್ಣ ತೆರೆದು ನೀ ನನ್ನ ಪತಿಯ ಸುಟ್ಟೆಯೋ, ಮತ್ತದೇ ಕಣ್ಣ ತೆರೆದು ನನ್ನನ್ನು ಸುಟ್ಟು ನಮ್ಮಿಬ್ಬರ ಭಸಿತವನ್ನು ಆನಂದದಿಂದ ಲೇಪಿಸು. ಈಗ ಪರಮಾತ್ಮ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಿ ತಿರುಗಿ ನೋಡಿದರೆ ಪಾರ್ವತಿ ತಪಸ್ಸನ್ನು ಮಾಡುತ್ತಿದ್ದಲಂತೆ. ಭಟ್ಟನ ಮಾಯವಾದ, ಮಾಯವಾದರೆ ಪಾರ್ವತಿ ದೇವಿ ಕಣ್ಬಿಟ್ಟು ನೋಡುತ್ತಾಳೆ, ಎಲ್ಲಿ ಎಲ್ಲಿ ನನ್ನ ಪತಿರಾಯಿ ಎಲ್ಲ ಹೋದನಲ್ಲ ಎಂಬುದಾಗಿ ಅನೇಕ ವ್ರತಗಳನ್ನೆಲ್ಲ ಮಾಡುತ್ತಿದ್ದಾಳೆ. ಒಂದು ದಿವಸ ಪರಮಾತ್ಮ ಮುದುಕನಂತೆ ವೇಷ ಹಾಕ ಬಂದ ಗಡಗಣ್ಣೆ. ಪಾರ್ವತಿ ಅಲ್ಲ, ನೀನು ತಪಸ್ಸು ಮಾಡ್ತಾ ಇರೋದು ಶಿವನ ಮದುವೆಯಾಗೋದಕ್ಕೆ, ನೀನು ವಿವಾಹವಾಗಬೇಕು ಅಂದಿರುವುದು ಶಿವನನ್ನ, ಆದರೆ ನನ್ನ ಮಾತನ್ನು ಕೇಳು, ಅವನು ಕೈಲಾಸ ಅನ್ನೋ ಬೆಟ್ಟದಲ್ಲಿ ವಾಸ ಮಾಡೋನು ಬೇಡ. ದೇವೇಂದ್ರನೋ ಬ್ರಹ್ಮನೋ ವಿಷ್ಣುನೋ ಹೆಚ್ಚು ಮಾತನಾಡಬೇಡಿ, ಹೊರಡಿ ಇಲ್ಲಿಂದ ಹೋಗಲಿ. ಅವರು ಯಾರು ಬೇಡದಿದ್ರು ಇದೋ ನಾನು ಕೈ ಹಿಡ್ಕೊಂಡ. ಇಲ್ಲಿ ಇದೆಲ್ಲ ಕಥೆ ಗೌಣವಾಗಿದೆ, ಅದರಿಂದ ಸೂಕ್ಷ್ಮವಾಗಿ ಹೇಳಿದೆ. ಇಲ್ಲೊಂದು ಮಾತು ಬಲು ಚೆನ್ನಾಗಿದೆ. ಕೈ ಹಿಡಿದ ಕೂಡಲೇ ಜಗಜ್ಜನನಿ ಪಾರ್ವತಿ ಶಿವನನ್ನು ಸುಟ್ಟು ಬಿಡುವಂತೆ ಕಣ್ಣನ್ನು ಅಳಿಸುತ್ತಾಳೆ. ಪರಮಾತ್ಮ ನೋಡಿದ, ಓಹೋ ನನ್ನ ಗುರುತು ಹಚ್ಚಲಿಲ್ಲ, ಇನ್ನಿದ್ರೆ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಥಟ್ಟನ ಪ್ರತ್ಯಕ್ಷನಾದ. ಪಾರ್ವತಿ ಕೈಲಾಸವಾಸನಾದ ಶಿವನನ್ನು ಕಂಡೊಡನೆ ಆ ಜಗಜ್ಜನನಿ ತಲೆಯನ್ನು ತಗ್ಗಿಸಿದಳು. ಪರಮಾತ್ಮ ಕೈ ಹಿಡ್ಕೊಂಡವನು ಹಾಗೇ ಹಿಡ್ಕೊಂಡಿದ್ದಾನೆ. ದೇವಿ ನಿನ್ನನ್ನು ನೋಡಿ ಎಷ್ಟು ಕಾಲವಾಯಿತು, ನನ್ನನ್ನು ಅಗಲಿ ಹೋಗಿದ್ದೇನೇನು ಅಂದ. ಈ ಕೈ ಬಿಡಿಸ್ಕೋಬೇಕು ಪಾರ್ವತಮ್ಮನವರು. ಹೆಂಗ್ ಬಿಡಿಸ್ಕೊಳ್ಳೋದು ಬಿಡ್ರಿ ಅಂತ ಒದರೋದ, ಚೆನ್ನಾಗಿರಲ್ಲ, ಸಾಮಾನ್ಯರಂತಾಗೋಗುತ್ತೆ. ಇಲ್ಲ ಸುಮ್ಮನೆ ಇದ್ರೆ ಯಾರಾದ್ರೂ ನೋಡಿದ್ರೆ ಏನಂತಾರೆ, ಯಾಕೆ ಕೈ ಬಿಡಿಸ್ಕೊಳ್ಳೋದು ಅಂತ. ಆ ಕೈ ಹಿಡ್ಕೊಂಡಿದ್ದು ಶಿವ, ನಿನ್ನನ್ನು ನೋಡಿ ಬಹು ದಿವಸವಾಯಿತು, ನೀನು ನನ್ನ ನಗಲಿ ಬಹುಕಾಲವಾಯಿತು ಅಂದಾಗ ಪಾರ್ವತಿ ದೇವಿ ಹೇಳಿದ್ಲು, ಪರವಾಗಿಲ್ಲ ಕಣ್ರಿ, ನಾನು ಹೋದ್ಮೇಲೆ ಬಹಳ ವಿದ್ಯೆ ಕಲ್ತಿದ್ದೀರ. ಪರಮಾತ್ಮ ನೋಡಿದ, ಬಹಳ ವಿದ್ಯೆ, ಏನ್ ವಿದ್ಯೆ ಕಲ್ತಿದ್ದೇನೆ, ಕಂಡವ್ರ ಹೆಣ್ಣು ಮಕ್ಕಳು ಕೈ ಹಿಡಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಅಂದ್ರೆ ನಾನೀಗ ನಿನ್ನ ಹೆಂಡತಿಯಲ್ಲ, ಪರ್ವತರಾಜನ ಮಗಳಾಗಿ ಹುಟ್ಟಿದ್ದೇನೆ ಅನ್ನೋ ಅರ್ಥ. ಕೈ ಹಿಡಿದಿದ್ದ ಶಿವ ಬಿಟ್ಬಿಟ್ಟ. ಅಯ್ಯಪ್ಪ ಅದು ನಿಜವೇ, ನಾನೆಂತ ಕೆಲಸ ಮಾಡ್ತಿದ್ದೆ ಅಂದಾಗ ಪಾರ್ವತೀ ದೇವಿ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ಆಶೀರ್ವಾದ ಮಾಡಿದನಂತೆ. ಹಿಂತಿರುಗು ಅರಮನೆಗೆ, ನನ್ನ ಗಣಗಳೆಲ್ಲರೂ ಬರ್ತಾರೆ, ಹೋಗು. ಪ್ರಮದಾದಿ ಗಣಸಿದ್ಧ ಸಾಧ್ಯರೆಲ್ಲರೂ ಸಿದ್ಧರಾದರು, ನಾರದಾದಿ ಮಹರ್ಷಿಗಳು ಬಂದರು. ಪರ್ವತರಾಜ ನಿನ್ನ ಯೋಗವೇ ಯೋಗ, ನಿನ್ನ ಮಗಳಾದ ಪಾರ್ವತಿಯನ್ನು ಪರಮೇಶ್ವರನ ಕೊಟ್ಟು ವಿವಾಹ ಮಾಡು, ದೇವತೆಗಳು ಬಂದಿದ್ದೇವೆ. ಹಾಗಂದ ಕೂಡಲೇ ಪರ್ವತರಾಜ ಸ್ವಲ್ಪ ಮ್ಯಾಲಕ್ಕೆ ಹೋದ. ಮದುವೆಗೆಲ್ಲ ತೀರ್ಮಾನ ಮಾಡಿ, ನೆಂಟರು ಎಷ್ಟು ಜನ ಬರ್ತೀರಾ? ನೆಂಟರು 33 ಕೋಟಿ ಜನ. 33 ಕೋಟಿ ಅಂದ್ರೆ ಆ ಪರ್ವತರಾಜ ಅಂದ, ಅಷ್ಟೇನಾ ಅಂದ.
ನಾರದ ನೋಡಿದ್ರು, ನಾರಾಯಣ ನಾರಾಯಣ ನಾರಾಯಣ, ಇವನಿಗೇನ್ ಗರ್ವ ಬಂದ್ಬಿಟ್ಟಿದೀಯಪ್ಪ, ನೆಟ್ಟಿಗೆ ಬಂದನಂತೆ ಕೈಲಾಸವಾಸ ಏನಪ್ಪ ಆ ಪರ್ವತರಾಜನ ಸ್ವಲ್ಪ ಮ್ಯಾಲಕ್ ಹೋಗ್ಬಿಟ್ಟಿದೆ ತಾನೆ, ನಾವು ಎಷ್ಟ್ ಜನ ಬರ್ತೀರಾ ಅಂದ, 33 ಕೋಟಿ ಜನ ಅಂದ್ರೆ ಅಷ್ಟೇನಾ ಅಂತಾನೆ, ಅಂದ್ರೆ ಇನ್ನೆಷ್ಟ್ ಜನ ಬಂದ್ರು ಚಿಂತೆ ಇಲ್ಲ ಅನ್ನೋ ಅಹಂಕಾರ ಪರಮಾತ್ಮ ಅಂದ, ಅಷ್ಟೇ ತಾನೆ ಏನ್ ಭಯವಿಲ್ಲ ಅಂತ ತನ್ನ ಕೈ ಹೀಗಂದ್ರಂತೆ. ಅಲ್ಲೊಬ್ಬ ಕುಳ್ಳಗೊಬ್ಬ ಸೃಷ್ಟಿಯಾದ ದೊಡ್ಡ ದೊಡ್ಡೆ ಗುಂಡೋಧರ ಅಂತ, ಗುಂಡೋಧರ ಹೋಗಪ್ಪ ಸ್ವಲ್ಪ ಅವನಿಗೆ ವಿವೇಕ ಹೇಳ್ಬಿಟ್ಟು ಬಾರೋ. ಮದುವೆ ದಿನ ಗುಂಡೋದರ ಬಂದ ತಡ ತಡದಂತೆ, ಯಾರೋ ಯಾ ಪರ್ವತರಾಜ ಅನ್ನೋರು, ಯಾರು ಯಾರು ಅವರು? ಪರ್ವತರಾಜ ನೋಡಿದ, ಯಾರಪ್ಪ ಯಾರಪ್ಪ ನೀನು? ನಾನು ಮದುವೆ ಗಂಡನ ಕಡೆ ಸ್ವಾಮಿ, ಅವ್ರ ಮ್ಯಾಲ್ ವಿಚಾರ ನೋಡ್ಕೊಳ್ಳೋನು ನಾನೇ. ಏನ್ ಸಮಾಚಾರ? ಮದುವೆ ಗಂಡ ಕಡೆ ನೆಂಟರೆಲ್ಲ ಬರ್ತಾ ಇದ್ದಾರೆ, ಅವರಿಗೆಲ್ಲ ಉಳ್ಕೊಳಕ್ ಸ್ಥಳ ಊಟ ತಿಂಡಿ ಹೇಗಿದೆ ನೋಡಕ್ ಬಂದಿದ್ದೀನಿ. ಪರ್ವತರಾಜ ಅಂದ, ಉಳ್ಕೊಳಕ್ ಮಳೆಯ ಬೆಟ್ಟಗಳೆಲ್ಲ ಇವೆ, ತಿಂಡಿ ತಯಾರಾಗ್ತಾ ಇದೆ, ಎಷ್ಟ್ ಜನ ಬಂದ್ರು ತಿನ್ಲಿ. ಹೌದಾ ಸ್ವಾಮಿ, ಅಡಿಗೆ ಹೆಂಗ್ ಮಾಡಿದಾರೋ ಅಲ್ಲಿ ಸ್ವಲ್ಪ ನೋಡ್ಬೇಕಲ್ಲ ನಾನು. ನೀನ್ ಈಗಲೇ ಊಟ ಮಾಡ್ತೀಯಾ? ಏ ಯಾರೆಲ್ಲ ಕರ್ಕೊಂಡು ಹೋಗಿ ಊಟಕ್ರಯ್ಯ, ಛತ್ರಕ್ಕೆ ಬಂದ ಕೂತ್ಕೊಳ್ಳಿ, ಒಂದ್ ಎಲೆ ಹಾಕ್ರಯ್ಯ. ಇವನಂದ, ಸ್ವಾಮಿ ಒಂದು ವಿಚಾರ. ಏನು? ನಾ ಚಿಕ್ಕಂದಲ್ಲಿ ಹೊಟ್ಟೆ ನೋವು ಬರ್ತಿತ್ತಂತೆ, ನಮ್ಮಮ್ಮ ಅರಿಕೆ ಮಾಡ್ಕೊಂಡಿದ್ದಾಳೆ, ನನ್ನ ಮಗನಿಗೆ ಎಲೆಯಲ್ಲಾಗ್ಲಿ ತಟ್ಟೆಯಲ್ಲಾಗ್ಲಿ ಊಟ ಹಾಕಲ್ಲ ಅಂತ, ಕಲ್ಲು ಚೆನ್ನಾಗಿದೆ ಒಂದಿಷ್ಟು ತೊಳೆದು ಬಿಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಕಲ್ಲು ತೊಳೆದರು ಕೂರಿಸಿದ್ರು, ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನದವನು ಗುಡ ಎತ್ಕೊಂಬಂದ, ಎಲೆ ಇಲ್ಲ, ಸಾರಿ ಇಲ್ಲ, ಪಲ್ಯ ಇಲ್ಲ, ಎಲ್ಲ ಯಾ ಇಡ್ಲಿ? ಏನಂದ, ಹುಡುಗಾಯ ಅಲ್ಲಿ, ಏ ಹುಡುಗಾಯ ಅಲ್ಲಿ, ಇವನು ಚರ್ಮ ಇಟ್ಕೊಂಡಿದ್ದನಲ್ಲ ಕೃಷ್ಣಾಂಜನ ಚರ್ಮ, ಸುರುಳಿ ಸುತ್ತಿ ಬೆನ್ನನ ಮೇಲೆ ಫ್ಯಾಡ್ ಅಂತ, ಅವನಿಗೆ ಸಿಟ್ಟು ಬಂದ, ಕುಕ್ಕೇನೆ ಕುಕ್ಬಿಟ್ಟ, ಸಿಟ್ಕೊಂಡು ಹಾಳಾಗೋಗು. ಸಾರ್ ಬರ್ಲಿ, ಸಾರ್ ಬರ್ಲಿ, ಸಾರ್ ಬರ್ಲಿ. ಆ ಸಾರ್ ಬರೋದ್ರೊಳಗ ಅನ್ನದ ಗೂಡೇನೆ ಬಾಯಿಗೆ ಹಾಕೊಂಡ್ಬಿಟ್ಟ. ಆ ಬಡಸೋರ್ ನೋಡಿದ್ಲು, ಅದ ಎಷ್ಟು ತಿಂತಾನೋ ತಿನ್ಲಿ, ತಗೊಂಬಂಡ್ರ ನೋಡೋಣ. ಸುಮಾರು 120 ಜನ ಸಾಲಾಗಿ ತರ್ತಾ ಇದ್ದಾರೆ, 33 ಕೋಟಿ ದೇವತೆಗಳ ಅನ್ನವನ್ನು ತಿಂದು ಬಿಟ್ಟ. ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ ಅನ್ನ ಬರ್ಲಿ, ಏನ್ ಬೇಗ ಬೇಗ ತಗೊಂಬಂಡ್ರಯ್ಯ. ಅಡಿಗೆ ಮಾಡೋ ಮೇಸ್ತ್ರಿ ನೋಡಿದ, ಸ್ವಲ್ಪ ತಾಳಪ್ಪ ಅಯ್ಯ, ಇನ್ನೂ ಅನ್ನ ಬೇಕಾ? ಸ್ವಲ್ಪ ತಾಳು, ನೀರು ಒಲೆ ಮೇಲೆ ಕುದೀತಾ ಇದೆ, ಅಕ್ಕಿ ತೊಳಿತಾ ಇದ್ದೀವಿ, ಇನ್ನೇನ್ ಹಾಕಿ ಅನ್ನ ಬಸ್ ತಿಳಿಸಿ ತಗೊಂಬರ್ತೀವಿ ಸ್ವಲ್ಪ ತಾಳು. ಇವನಂದ, ಅಕ್ಕಿ ತೊಳೆದು ನೀವು ಅದನ್ನ ಅನ್ನ ಮಾಡಿ ಬಡ್ಸೋಕ್ ಬಹಳ ಹೊತ್ತಾಗುತ್ತೆ, ಆ ತೊಳೆದಕ್ಕಿ ತಂದ ನನಗೆ ಹಾಕ್ಬಿಡಿ. ಅಂದ ಆ ಮೇಸ್ತ್ರಿ, ಅಂದ ಏನ್ರೆ ಹೋಗೋಣ ಎಲ್ಲ, ನಾವು ಅಡಿಗೆ ಮಾಡೋಣ, ಹೊರಟಾಗ್ಬಿಡೋಣ ನಡಿ ಸ್ವಾಮಿ. ಯಾಕಯ್ಯ? ಅಲ್ರಿ, ತೊಳೆದಕ್ಕಿನ ಬಾಯಿಗೆ ಹಾಕುವಂತವನು ಅಕ್ಕಿ ತೊಳೆದವರು ಬಾಯಿಗೆ ಹಾಕು ಅಂದ್ರೆ ಏನ್ ಮಾಡ್ತೀರ? ಬೇಡ. ಆ ವೇಳೆಗೆ ಪರ್ವತರಾಜ ಬಂದ, ಏನ್ ಸಮಾಚಾರ ಸ್ವಾಮಿ? 33 ಕೋಟಿ ಜನ ತಿಂದಾಕ್ಬಿಟ್ಟ ಸ್ವಾಮಿ, ತಿರುಗಾ ಅನ್ನ ಬೇಕು ಅನ್ನ ಬೇಕು ಅಂತಾನೆ ಸ್ವಾಮಿ. ಇವನು ಮನುಷ್ಯನಲ್ಲ, ಇಷ್ಟೇ ಇದ್ದಾನಲ್ಲೋ, ಅಯ್ಯೋಯ್ಯಪ್ಪ ಇಷ್ಟಿದ್ದೇ ಇಷ್ಟು ಮಾಡವನೇ. ಎದ್ದ ಗುಂಡೋದರ, ಏನ್ ಪರ್ವತರಾಜ 33 ಕೋಟಿ ಬರ್ತಾನೆ ಅಂದ್ರೆ ಇಷ್ಟೇನಾ ಅಂದೆ ನೀನು? ಆ ಬರ್ತಾ ಇದ್ದಾರಲ್ಲ ಅವ್ರು ಕೊನೆ ಅವನ್ ನಾನು, ಇನ್ನು ಬರ್ತಾ ಇರೋರು ಇನ್ನೂ ದೊಡ್ಡ ದೊಡ್ಡ ವಿದ್ವಾಂಸರು, ಏನ್ ಹೇಳ್ತೀಯ ಅಂದಾಗ ಪರ್ವತರಾಜ ಆಳೋಕ್ ಶುರು ಮಾಡ್ಬಿಟ್ಟು, ಅಪ್ಪ ಇದೇನಯ್ಯ ಇದು, ಯಾಕೆ ಹೀಗಾಯಿತು ಅನ್ನುವಾಗ ಮನಸ್ಸಲ್ಲಂತದೆ, ತಪ್ಪಾಯಿತಪ್ಪ, ಶಿವಶರಣನಾದ ಶಿವಭಕ್ತನಾದ ನಿನ್ನನ್ನು ಪರೀಕ್ಷೆ ಮಾಡಿದ್ದು ತಪ್ಪಾಯಿತು, ಎಲ್ಲರಿಗೂ ಅನ್ನವರ ದಾತನಾಗಿರುವ ಶಿವನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು ಎಂದಾಗ ಕೈ ಹೀಗಂದರೆ, ಆ ಎಷ್ಟು ಸವದು ಹೋಗಿತ್ತೋ ಅದಕ್ಕೆ 10ರಷ್ಟು ಸಿದ್ಧವಾಯಿತು. ಗುಂಡೋದರ ಹೇಳುತ್ತಾನೆ, ಸಕಲ ವಲ್ಲಭನಾದ ಶಿವನನ್ನ ನೀನು ಲೆಕ್ಕಿಸದೆ ಈ ರೀತಿ ಮಾತನಾಡಿದ್ದಕ್ಕೆ ಶಿಕ್ಷೆಯಾಯಿತು, ಪರ್ವತರಾಜನ ಮನೆಯಲ್ಲಿ ವಿವಾಹ ಕೆಲವು ಸಿದ್ಧವಾಗಿದೆಯಂತೆ, ಸಮಸ್ತ ದೇವತೆಗಳೆಲ್ಲರೂ ಬಂದು ಸೇರಿದ್ದಾರೆ, ಶ್ರೀಮನ್ನಾರಾಯಣನೇ ಬ್ರಹ್ಮನೇ ಮೊದಲಾದವರೆಲ್ಲರೂ ಬಂದಿದ್ದಾರೆ, ಜಗಜ್ಜನನಿ ಆಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನು ತಲೆ ತಗ್ಗಿಸಿ ಬಂದು ನಿಂತಿದ್ದಾಳಂತೆ. ಪರ್ವತರಾಜ ಪಾದವನ್ನು ತೊಳೆಯುತ್ತ ಹೇಳಿದರಂತೆ, ಕನ್ಯಾ ದಾನವ ಮಾಡಿದ ಪರ್ವತರಾಜ, ಕನ್ಯಾ ದಾನವ ಮಾಡಿದ
ಪರ್ವತ ರಾಜ ಪಾದವನ್ನು ತೊಳೆದು ಕನ್ಯಾದಾನವನ್ನು ಮಾಡುತ್ತಿದ್ದಾನಂತೆ. ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತೀ ದೇವಿಯನ್ನ ಸ್ವೀಕಾರ ಮಾಡಿದ ಪರಮಾತ್ಮ ಕೈಲಾಸಕ್ಕೆ ಬಂದ ಮೇಲೆ ಪರ್ವತರಾಜ ಕುವರಿಯಾದ ಪಾರ್ವತಿ ಸಹಿತನಾಗಿ ಪರಮೇಶ್ವರನ ಕೈಲಾಸಕ್ಕೆ ಬಂದಾಗ ಆತನನ್ನು ಕೊಂಡಾಡಿದರಂತೆ ಬಹುವಿಧದಲ್ಲಿ. ಜಗತ್ ರಕ್ಷಕನಾದ ಶಿವನು ಪಾರ್ವತಿ ಸಹಿತನಾಗಿ ವಿವಾಹವಾಗಿ ಕೈಲಾಸದಲ್ಲಿ ಇರುವ ಕಾಲದಲ್ಲಿ ಅವತರಿಸಿದರಂತೆ ಮಹಾನುಭಾವನಾಗಿರುವ ಸುಬ್ರಹ್ಮಣ್ಯ ಸ್ವಾಮಿ ಷಣ್ಮುಖರು, ಅವತರಿಸಿದ ಸುಬ್ರಹ್ಮಣ್ಯ ಸ್ವಾಮಿಯು ಎದುರಾಗಿ ಬರುವ ರಾಕ್ಷಸನಾಗಿರ್ತಕ್ಕಂಥ ಆ ತಾರಕ ಎಂಬತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಜಗದೊಡೆಯನಾದ ವಿನಾಯಕ ಸ್ವಾಮಿ ಅವತರಿಸಿದ್ದಾನೆ, ಪ್ರಸನ್ನ ವಿನಾಯಕ ಅವತರಿಸಿದ್ದಾನೆ. ಗಿರಿಜಾವಲ್ಲಭನಾದ ಪರಮೇಶ್ವರನು ತನ್ನ ಕೈಲಾಸದಲ್ಲಿ ತನ್ನ ಭಕ್ತರಿಂದೊಡಗೂಡಿ ಸಂತೋಷ ಭರಿತರಾಗಿದ್ದಾನೆ. ಈ ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಪರಮಾತ್ಮ ಕರುಣಿಸಲಿ ಎಂದು ಗಿರಿಜಾ ಕಲ್ಯಾಣದ ಕಥಾಭಾಗವನ್ನು ಸಮಾಪ್ತಿ ಮಾಡಿ ಮಂಗಳವನ್ನು ಪಾಡೋಣ. ಮಂಗಳವಾರ

0: ಇದುವರೆಗೂ ನೀವು ಗಿರಿಜಾ ಕಲ್ಯಾಣ ಹರಿಕಥೆಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಹರಿಕಥಾ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಎಂದಿನಂತೆ ಪ್ರಸಾರ ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
0: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ,
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.
2: I love you.
3: Love, love, love, love, love, love, love, love you.

ಇಲ್ಲಿಂದ ಓಡಬೇಡ, ಮೇಲೆ ನೋಡಿ ನೀ ಮೋಸ ಹೋಗಿ ಇಲ್ಲಿಂದ ಓಡಬೇಡ, ಒಳಗೆ ಅಡಗಿ ಆ ವಿಷಯ ತಿಳಿಯದೆ ಕಂಬಿ ಕೀಳಬೇಡ, ವಯಸ್ಸೂದಾಡಿಗೆ ಆಸೆ ಮನಸ್ಸಿಗೆ, ನಿನ್ನ ನೋಡಿದಾಗ ಮಾತಾಡಿದಾಗ ಹೊಸ ಯೌವನ ಅಂಗಾಂಗಕ್ಕೆ ಎಲ್ ಓ ವಿ ಇ ಪ್ರೇಮ ಪುತ್ಥಳಿ ಐ ಲವ್ ಯು ಮನೆಯ ರಾಣಿಯೇ ಐ ಲವ್ ಯು.

ప్రేమ పుత్తండి, ఐ లవ్ యూ, హృదయ రాణిది, ఐ లవ్ యూ.

ಒಳ್ಳೆ ವಯಸ್ಸು ಕೆಣಕಬೇಡಿ ನನ್ನ ಮನಸ್ಸು ಹಬ್ಬಬ್ಬ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
7: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
6: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
0: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರು ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಭಾವಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವಬಾನುಲಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ನ ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಶ್ರೀಯುತ ಪ್ರಹ್ಲಾದ್ ದೀಕ್ಷಿತ್ ರವರ ಕಾರ್ಯಕ್ರಮ ಅಮೋಘವಾಗಿ ಮೂಡಿಬಂದಿತ್ತು, ಆದರೆ ಅವರಿಂದ ಸಂಪೂರ್ಣ ಹಾಡುಗಳನ್ನು ಕೇಳಲು ಸಾಧ್ಯವಾಗಲಿಲ್ಲ. ಮತ್ತೊಮ್ಮೆ ಅವರಿಂದ ಸಂಪೂರ್ಣ ಹಾಡುಗಳನ್ನು ನಿಮ್ಮ ಕಾರ್ಯಕ್ರಮದಲ್ಲಿ ಹಾಡಿಸಲು ಸಾಧ್ಯವಾದಲ್ಲಿ ಹಾಡಿಸಿ. ನಿಮ್ಮ ಲವಲವಿಕೆಯ ಮಾತುಗಳು ಕಾರ್ಯಕ್ರಮ ಉತ್ಸಾಹಪೂರ್ಣವಾಗಿರಲು ಸಹಕಾರಿಯಾಗಿರುತ್ತದೆ. ಧನ್ಯವಾದಗಳು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ಬಾನುಲಿಯ ವಾರ ಪೂರ್ತಿ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ನಡೆಸಿ ಮನಸ್ಸಿಗೆ ತುಂಬ ಖುಷಿ ಸಿಗುತ್ತಿದೆ. ಪ್ರಸಾರಕ್ಕೆ ವಂದನೆಗಳು. ಅದರಲ್ಲೂ ಬೆಂದಾಸ್ ಬೆಳಗಿನ ಬಿಂದಾಸ್ ಕಾರ್ಯಕ್ರಮಗಳು ಅಭಿಮಾನಿಗಳನ್ನ ಮ್ಯಾಗ್ನೆಟ್ ಅಂತೆ ಆಕರ್ಷಿಸುತ್ತದೆ ಮತ್ತು ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ಜೆಪಿ ಸರ್, ದೀಕ್ಷಿತ್ ಸರ್ ವಾಯ್ಸ್ ಮತ್ತು ಹಾಡುಗಳು ಎಲ್ಲವೂ ಸೂಪರ್ ಅಂತ ಹೇಳಿ ವಿಜಯ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಲತಾ ಸುಹಾಸ್ ಹೊಸಕೋಟೆ ಇವರು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರುತ್ತಿದೆ ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಸೋಮವಾರ ಸಂಜೆ ಕಾರ್ಯಕ್ರಮ ಮಹಾಲಕ್ಷ್ಮಿ ಮೇಡಮ್ ಅವರು ಸ್ನೇಹದ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಟ್ರು. ಅದರಲ್ಲಿ ನಮ್ಮೆಲ್ಲ ಕೇಳುಗರು ಸ್ನೇಹಿತರ ಬಗ್ಗೆ ಚೆನ್ನಾಗಿ ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಮಹಾಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಭೀಮನಗೌಡ ಪಾಟೀಲ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಧಗೆಯದರೆ ಕಾವ್ಯಧಾರೆ ಕವಿಗೋಷ್ಠಿ ಪರಿಸರ ದಿನಾಚರಣೆಯ ಅಂಗವಾಗಿ ನಡೆದುದು. ಅದರಲ್ಲಿ ನಾನು ಕೂಡ ಭಾಗವಹಿಸಿ ಪ್ರಸಾರ ಮಾಡಿದ್ದು ತುಂಬಾ ಸಂತೋಷವಾಯಿತು. ಎರಡನೇ ಸಲ ಪ್ರಸಾರದಲ್ಲಿ ನನಗೆ ತೃಪ್ತಿ ಸಿಕ್ಕಿತು. ಬಾನುಲಿ ಕೇಂದ್ರದ ವಿಚಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನೊಬ್ರು ತಿಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ನಮಸ್ತೆ ಸರ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ. ಶಿವಮೊಗ್ಗ ವಾಣಿಯಲ್ಲಿ ತಂಪಾದ ಈ ಸಂಜೆ ಸಮಯದಲ್ಲಿ ಇಂಪಾದ ಹಾಡುಗಳನ್ನು ಕೇಳುತ್ತಾ ಇದ್ರೆ ಈ ಸಮಯ ಹೋಗಿದ್ದೇ ಗೊತ್ತಾಗುವುದಿಲ್ಲ. ನಿಮ್ಮ ನಿರೂಪಣೆ ತುಂಬ ಮೆಚ್ಚುಗೆಯಾಗಿದೆ. ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮಹಾಲಕ್ಷ್ಮಿ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಗದಗ ಜಿಲ್ಲೆಯ ಅಡವಿ ಸೋಮಾಪುರದ ಮಂಗಳಪ್ಪ ನಿಂಗಾಪುರ ಇವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ, ಒಟ್ಟಾರೆ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಹೊಸಕೆರೆ ಸರೋಜಾ ಜೈಶಂಕರ್ ಇವರು 10 ಗಂಟೆಗೆ ಪ್ರಸಾರವಾದ ಕಾರ್ಯಕ್ರಮದಲ್ಲಿ ನನಗೆ ಹಾಡು ಹೇಳುವ ಅವಕಾಶ ಕೊಟ್ಟಂತಹ ಸ್ಮೈಲಿಂಗ್ ಶ್ವೇತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಪವಿತ್ರ ಅವರು ನಡೆಸಿಕೊಟ್ಟ ಗಿಡಮೂಲಿಕೆಗಳು ನೇತ್ರದಾನ ಕಾರ್ಯಕ್ರಮ ಆಲಿಸಿ ಕೇಳುಗರು ಚೆನ್ನಾಗಿ ಮಾತನಾಡಿದ್ರು. ಪವಿತ್ರ ಮೇಡಮ್, ತಾವು ಒಳ್ಳೆಯ ವಿಚಾರ ನೀಡಿದಿರಿ, ಹೀಗೆಯೇ ಮುಂದುವರಿಯಲಿ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಹಾಯ್ ರಕ್ಷಿತಾ ಮೇಡಮ್, ಭಕ್ತ ಕುಂಬಾರ ಹರಿಕತೆ ಸೂಪರ್ ಅಂಡ್ ಸಾಹಿತ್ಯ ಲೋಕದ ಅಲೆಕ್ಸಾಂಡರ್ ಸ್ಟೋರಿ ಸೂಪರ್ ಬೈ ಮಹಾಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಶುಕ್ರವಾರ ಬಿಂದಾಸ್ ಶೂನಲ್ಲಿ ಭಕ್ತಿ ಗೀತೆ ಟಾಪಿಕ್ ತುಂಬ ಇಷ್ಟವಾಗಿದೆ. ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು. ಭಕ್ತಿ ಭಾವ ತುಂಬಿದ ಹಾಡುಗಳು ಮನಸ್ಸಿಗೆ ಹೃದಯಕ್ಕೆ ಸಂತೋಷ ನೆಮ್ಮದಿ ನೀಡುತ್ತದೆ. ಕೇಳುಗರಿಂದಲೂ ಸಕಾರಾತ್ಮಕ ಶಕ್ತಿ ನೀಡುತ್ತದೆ. ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟ ನಿಮಗೆ ಧನ್ಯವಾದಗಳು ರಕ್ಷಿತಾ ಅಂತ ಹೇಳಿ ಶಿವಮೊಗ್ಗದ ಕುಸುಮಾ ಕೆ ಹೆಚ್ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಊಟದ ಕಾರ್ಯಕ್ರಮದಲ್ಲಿ ಶೋಭಾ ಮೇಡಮ್ ಅವರನ್ನ ಕೈಯಲ್ಲೇ ನಮ್ಮ ಆರೋಗ್ಯ ಈ ವಿಚಾರವಾಗಿ ಮನೆಯಲ್ಲಿ ಮಾಡತಕ್ಕಂತಹ ಮನೆ ಮದ್ದುಗಳನ್ನ ತಿಳಿಸಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ನ್ಯಾಮತಿಯ ಷಡಕ್ಷರಿಯವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ಹಾಗೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮ್ಗೆ ಕೂಡ ಯಾವ್ದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ನಮ್ಮ ಸಂಖ್ಯೆ 9627 9627 9620 9627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.

0: the beginning.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449489.

0: 4 6 7 9 ಸಂಖ್ಯೆ ಮತ್ತೊಮ್ಮೆ 9 4 4 9 8 4 6 7 9 8.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಕೃಷಿಯನ್ನ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಕರೆಯೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಇಂತಹ ಕೃಷಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ಕೂಡ ಕಾಣ್ತಾ ಇದೀವಿ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ವಿದೇಶಿ ಒಪ್ಪಂದವನ್ನ ಮಾಡಿಕೊಂಡ ಮೇಲೆ ಒಂದಿಷ್ಟು ಬದಲಾವಣೆಗಳು ಕಂಡುಬಂದವು. ಆ ಬದಲಾವಣೆಗಳು ಪೂರಕವಾಗಿದೆಯೋ ಅಥವಾ ನಮ್ಮ ರೈತರ ವಿರುದ್ಧವಾಗಿದೆಯೋ ಅನ್ನುವುದಕ್ಕೆ ಅನೇಕ ರೀತಿಯ ಚಳುವಳಿಗಳು, ಸತ್ಯಾಗ್ರಹಗಳು, ಹೋರಾಟಗಳು ಕೂಡ ನಡೆದವು. ಯಾವೆಲ್ಲ ವಿಷಯಗಳಲ್ಲಿ ಬದಲಾವಣೆ ತರುವುದಕ್ಕೆ ಹೋರಾಟಗಳು, ಸತ್ಯಾಗ್ರಹಗಳು, ಚಳುವಳಿಗಳು ನಡೆದವು ಅನ್ನೋದ್ರ ಬಗ್ಗೆ ಈ ದಿನ ಚಳುವಳಿಗಳ ಮುಖಂಡರು ಹಾಗೂ ರೈತ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರು ತಿಳಿಸ್ತಾರೆ. ಸ್ನೇಹಿತರೆ, ಒಂದಿಷ್ಟು ವಿಷಯಗಳನ್ನು ಅವರಿಂದ ತಿಳಿಯೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
4: ನಮಸ್ತೆ ಅಮ್ಮ. ಕಳೆದ ಸಾರಿ ನಾನು ನಮ್ಮ ರೇಡಿಯೋ ಶಿವಮೊಗ್ಗ ಮೂಲಕ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರವನ್ನ ವಿದೇಶಿ ಒಪ್ಪಂದದಲ್ಲಿ ತಂದ ಮೇಲೆ ಮಹತ್ತರ ಬದಲಾವಣೆಗಳನ್ನ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೇಗೆ ಕೃಷಿಯನ್ನ ರೈತರಿಂದ ಬೇರ್ಪಡಿಸಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅಥವಾ ಹಣವಂತರಿಗೆ ಭಾರತದ ಕೃಷಿ ಜ್ಞಾನ, ಭಾರತದ ಕೃಷಿ ಭೂಮಿ, ಭಾರತದ ಕೃಷಿ ವಸ್ತುಗಳ ಸಂಗ್ರಹಣೆ ಮತ್ತು ವಿತರಣೆ ಮತ್ತು ದಾಸ್ತಾನು, ಇವುಗಳನ್ನು ಹೇಗೆ ಖಾಸಗಿ ಬಂಡವಾಳ ವಸ್ತರಿಗೆ ವರ್ಗಾವಣೆ ಮಾಡತಕ್ಕಂತ ಒತ್ತಡ WTO ಮೂಲಕ ಅಗ್ರಿಕಲ್ಚರ್ ಅಂಡ್ ಅಗ್ರಿಮೆಂಟ್ ಅಂತ EOA WTO ಅಗ್ರಿಮೆಂಟ್ ಆಗಿ ಬಂದಂತ ಒಳ ಒಪ್ಪಂದಗಳು, ಇವುಗಳ ಈ ಅಗ್ರಿಕಲ್ಚರ್ ಆನ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಇಂಡಿಯನ್ ಅಗ್ರಿಕಲ್ಚರ್, ಆ ಮೂಲಕ ಮಹತ್ತರ ಬದಲಾವಣೆಗಳನ್ನ ಶಾಸನಬದ್ಧವಾಗಿ ಭಾರತದಲ್ಲಿ ಜಾರಿ ತರಲಿಕ್ಕೆ ವಿದೇಶಿ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಬಂಡವಾಳಶಾಹಿಗಳು ಹೇಗೆ ಪಾರ್ಲಿಮೆಂಟ್ ಅಲ್ಲಿ ಒತ್ತಡವನ್ನು ತರ್ತಾ ಇದ್ದಾರೆ ಅನ್ನೋದಕ್ಕೆ ಒಂದನೇ ಮೊದಲನೇ ವಿಷಯ ಇವತ್ತಿನ ಆಯ್ಕೆ. ಭಾರತ ಸರ್ಕಾರ ಭಾರತದಲ್ಲಿ ರೈತರಿಗೆ ಕೊಡ್ತಿರ್ತಕ್ಕಂತ ವಿದ್ಯುತ್ ಕ್ಷೇತ್ರವನ್ನ, ಯಾಕಂದ್ರೆ ಭಾರತದಲ್ಲಿ ಜಲಾಶಯಗಳ ಮೂಲಕ, ಕೆರೆಗಳ ಮೂಲಕ ನೀರಾವರಿ ಮಾಡಿರ್ತಕ್ಕಂಥದ್ದು ಕೇವಲ ಅಲ್ಪ ಪ್ರಮಾಣದ ಕೃಷಿ ಕ್ಷೇತ್ರ, ಆದರೆ ಬಹುಭಾಗ ಭಾರತದಲ್ಲಿ ಮಳೆಯ ಆಶ್ರಿತವನ್ನೇ ಕೃಷಿ ನಾವು ಅವಲಂಬಿಸಿದ್ದೀವಿ. ಈ ಕೃಷಿ ಬಯಲು ಸೀಮೆ ಅಥವಾ ಒಣಭೂಮಿ ಕೃಷಿ ಅಥವಾ ಮಳೆಯ ಆಧಾರಿತ ಕೃಷಿ ಅಂತೇ ನಾವು ಕರಿತೀವಿ. ಇದಕ್ಕೆ 1985 ನಂತರ ಒಂದು ದೊಡ್ಡ ಕ್ರಾಂತಿ ಆಗತ್ತೆ, ಅದು ಅಂತರ್ಜಲ ನೀರಿನ ಬಳಕೆ. ಅಂತರ್ಜಲ ನೀರಿನ ಬಳಕೆ ಮಾಡಿ ನೀರನ್ನ ಭೂಮಿಯ ಗರ್ಭದಿಂದ ಮೇಲೆತ್ತಿ ಆ ನೀರನ್ನ ಕೃಷಿಗೆ ಬಳಸಿ, ತುಂತುರು ನೀರಾವರಿ ಮೂಲಕ, ಸ್ಪ್ರಿಂಕ್ಲರ್ ಇರಿಗೇಷನ್ ಮೂಲಕ, ಫ್ಲಡ್ ಇರಿಗೇಷನ್ ಮೂಲಕ ಅನೇಕ ವಿಧಾನಗಳನ್ನು ಜಾರಿಗೆ ತಂದ ಮೇಲೆ ನಾವು ಹಣ್ಣು ಹಂಪಲು, ತರಕಾರಿ ಕಾಯಿಪಲ್ಯ, ಆಹಾರದ ಬೆಳೆಗಳು ಇವಕ್ಕೆ ಸ್ವಾವಲಂಬನೆ ಆಗಲಿಕ್ಕೆ ಕಾರಣ ಆಯಿತು. ಬಹಳ ದೊಡ್ಡ ಕ್ರಾಂತಿ ಅದು. ನಾವೆಲ್ಲ ಈ ಕ್ರಾಂತಿಯಲ್ಲಿ ವ್ಯವಸಾಯ ಕ್ಷೇತ್ರಕ್ಕೆ ಬಂದವರು. ನಾವು ಎನ್ ಡಿ ಸುಂದರೇಶ್ ಅವರು, ಕಳೆದಾಳ ಶಾಮಣ್ಣವರು, ನಮ್ಮ ಪ್ರಫುಲ್ಲ ಚಂದ್ರ ಅವರು, ಇವೆಲ್ಲ ನಾವೆಲ್ಲ ಗುಂಪು ಈ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರಕ್ಕೆ ಬಂದವರು. ಯಾಕೆಂದ್ರೆ ಆ ತಾನೇ ಭಾರತದಲ್ಲಿ ಒಂದು ಹೊಸ ಆಯಾಮ ಕೃಷಿ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿತ್ತು. ಅಂದ್ರೆ ಅಂತರ್ಜಲವನ್ನು ಬೆಳೆತಕ್ಕಂಥದ್ದು, ಹಳ್ಳದಲ್ಲಿ ನಿಂತಿರುವ ನೀರನ್ನ ಪಂಪ್ಸೆಟ್ಗಳ ಮೂಲಕ ನೀರೆತ್ತಿ ನೀರಾವರಿ ಮಾಡಿ ಅಲ್ಲಿ ಬೆಳೆಯನ್ನ ಗ್ಯಾರಂಟಿಯಾಗಿ ಬೆಳೆದು ಮಾರುಕಟ್ಟೆಗೂ ಆಹಾರವನ್ನು ಕೊಟ್ಟು ತಾನು ಆದಾಯವನ್ನು ಗಳಿಸ್ತಕ್ಕಂಥ ಒಂದು ಕ್ರಾಂತಿಕಾರಿ ವಿಧಾನ ಅದು. ಈ ವಿಧಾನಕ್ಕೆ ದೊಡ್ಡ ಕೊಡುಗೆ ಆಗಿದ್ದು ಅಂದ್ರೆ ಭಾರತದ ವಿದ್ಯುತ್ ಕ್ಷೇತ್ರ, ಕರೆಂಟ್. ರಾಜ್ಯದಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ, ಆಗ ಅವರು ಒಂದ್ ಹೆಚ್ಪಿಗೆ, ಹಿಂದಿನ ಅವ್ರಿಗಿಂತ ಮೊದಲ ಸರ್ಕಾರ ಒಂದ್ ಹೆಚ್ಪಿಗೆ ವಾರ್ಷಿಕವಾಗಿ 250 ರೂಪಾಯಿ ನೀವು ಒಂದ್ ಹೆಚ್ಪಿಗೆ ಕಟ್ಟಬೇಕು ತೆರಿಗೆನ ಅಂತ ಹೇಳಿ ಆಗಿರ್ತದೆ. ಆಗ ಬಂಗಾರಪ್ಪ ಸರ್ಕಾರದಲ್ಲಿ 30 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಗ ನಾವು ದೊಡ್ಡ ಚಳುವಳಿಯನ್ನ ಮಾಡ್ತೇವೆ. ಬಂಗಾರಪ್ಪನವ್ರು ಕರೀತಾರೆ ಮೀಟಿಂಗ್ ಅನ್ನ ಕರೆದು, ಎಚ್ ಎಸ್ ಉದ್ದಪ್ಪ, ಎನ್ ಡಿ ಸುಂದರೇಶ್, ಎಂ ಡಿ ನಂಜುನಸ್ವಾಮಿ, ಮಂಡ್ಯದಿಂದ ಶ್ರೀನಿವಾಸು, ನಮ್ಮ ಕೋಲಾರದಿಂದ ವೆಂಕಟ್ ರೆಡ್ಡಿ, ಬೆಳಗಾವಿನಿಂದ ಬಾಬಾಗೌಡ ಪಾಟೀಲ್ರು, ಸುರೇಶ್ ಬಾಬು ಪಾಟೀಲ್ರು, ರುದ್ರಪ್ಪ ಮುಕಾಶಿ, ಈ ಕಡೆ ಬಳ್ಳಾರಿಕದಿಂದ ಬೆಲ್ಲದ ಚೆನ್ನಪ್ಪ, ರೇವಣ ಸಿದ್ದಪ್ಪ, ಎಲ್ಲರೂ ಬರ್ತಾರೆ. ಘಟಾನುಗತಿ ರೈತ ನಾಯಕರು ಇದನ್ನ ಮಂಡನೆ ಮಾಡ್ತಾರೆ. ಬಯಲುಸೀಮೆಯ ರೈತರು ಎಷ್ಟು ಮಟ್ಟಿಗೆ ಅಂತರ್ಜಲವನ್ನ ಬಳಸಿ ಇವತ್ತು ಭೂಮಿಯನ್ನ ಹಸಿರು ಮಾಡಿದ್ದೇವೆ, ಅದೇ ರೀತಿ ಭೂಮಿಯಲ್ಲಿ ಹಣ್ಣು ಕಾಯಿಪಲ್ಯಗಳನ್ನು ಬೆಳೆದು ದನಗಳಿಗೆ ಮೇವನ್ನು ಪಡೆದು ನಾವು ಹಾಲಿನ ಕ್ಷೇತ್ರದ ಹೈನುಗಾರಿಕೆಯಲ್ಲಿ ಎಷ್ಟು ಕ್ರಾಂತಿಯನ್ನು ಮಾಡಿದ್ದೇವೆ, ಅದೇ ರೀತಿ ಮಾರುಕಟ್ಟೆಗೆ ಹಣ್ಣು ಹಂಪಲುಗಳನ್ನು ಹೇಗೆ ಕೊಡ್ತಾ ಇದ್ದೀವಿ, ಇವೆಲ್ಲವೂ ಮಾರಾಟದ ಮೂಲಕ ರೈತನಿಗೆ ಆದಾಯದಲ್ಲಿ ಹೇಗೆ ಹೆಚ್ಚಾಗಿದೆ, ಅವನ ಜೀವನದ ಮಟ್ಟ ಹೇಗೆ ಜಾಸ್ತಿ ಆಗಿದೆ, ಅವನ ಮಕ್ಕಳಿಗೆ ವಿದ್ಯಾಭ್ಯಾಸ, ಅವನ ಕುಟುಂಬ ತಂದೆ ತಾಯಿಗಳಿಗೆ ಆರೋಗ್ಯ, ಇವೆಲ್ಲವೂ ಕೂಡ ಅಂಕಿ ಅಂಶಗಳ ಸಮೇತ ಬಂಗಾರಪ್ಪನವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು ಕೇಳ್ತಾರೆ. ನಂಜುನ್ ಸ್ವಾಮಿ ಅವರು, ನೋಡ್ರಿ ನಾವು ಯಾವ ಕಾರಣಕ್ಕೂ ಕೊಡಕ್ಕೆ ಆಗಲ್ಲ, ಇವತ್ತು ಕೂಡ ನೀವು ಬಂಗಾರಪ್ಪನವ್ರ ಜೊತೆ ಮಾತಾಡ್ತಿರ್ತಕ್ಕಂಥ ಮಾತುಕತೆಗಳು ನೀವು ಇದರಲ್ಲಿ ಮೊಬೈಲ್ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಬರ್ತಾ ಇರ್ತದೆ, ನೀವು ಕೇಳ್ಬೋದು. ಆಗ ಬಂಗಾರಪ್ಪನವರು ಇದನ್ನೆಲ್ಲ ಸೀರಿಯಸ್ ಆಗಿ ಕೇಳ್ತಾ ನೀವು ಎಷ್ಟಾದ್ರೂ ಕೊಡ್ತೀರಿ ಅಂತ ಕೇಳ್ತಾರೆ. ನಾನು ಇದ್ದಾವಾಗ, ನೀವು ಎಷ್ಟು ಕೊಡ್ಬೋದ್ರಿ ಪ್ರೊಫೆಸರ್ ನಂಜುನ್ ಸ್ವಾಮಿ ಅವರೇ, ರುದ್ರಪ್ಪನವರೇ, ಸುಂದರೇಶ್ ಅವರೇ ಅಂತಾರೆ. ನೋಡಿ ಸ್ವಾಮಿ, ನಾವು ನಿಮ್ಮ ಹೆಚ್ಚುವರಿ ವಿದ್ಯುತ್ತಿಗೆ ಬೆಲೆ ಜಾಸ್ತಿ ಏನು ಕೊಡಕ್ಕೆ ಆಗುದಿಲ್ಲ ಕಣ್ರಿ, ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಕೊಡ್ತೀನಿ ಅಂತ. ಆಗ ಬಂಗಾರಪ್ಪನವರು ಬಹಳ ಗಾಯಗಾಯಿಸಿ ನಗ್ತಾರೆ. ನಗ್ಬಿಟ್ಟು ಆ ಚೀಫ್ ಸೆಕ್ರೆಟರಿ ಕರೀತಾರೆ, ವಿದ್ಯುತ್ ಶಕ್ತಿ ಚೀಫ್ ಸೆಕ್ರೆಟರಿಯನ್ನು ಕರೆದು, ಏನ್ರಿ ನಮ್ಮ ರಾಜ್ಯದಲ್ಲಿ ಎಷ್ಟು ಐ ಪಿ ಸೆಟ್ಗಳಿದೆ, ವಾರ್ಷಿಕವಾಗಿ ಎಷ್ಟು ಮೆಗಾ ಯೂನಿಟ್ ಖರ್ಚನ್ನ ನಾವು ರೈತರು ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೇಳಿ ಅಂಕಿಅಂಶವನ್ನು ಪಡೆದು ಅದರಿಂದ ರೆವಿನ್ಯೂ ಎಷ್ಟಾಗತ್ತೆ, ನಮ್ಮ ತೆರಿಗೆ ಹಣ ಎಷ್ಟಾಗತ್ತೆ, ಅದನ್ನ ರಾಜ್ಯದ ಬೊಕ್ಕಸದಿಂದ ನಾನು ಹೇಗೆ ಭರಿಸಬಹುದು ಅಂತ ಬಂಗಾರಪ್ಪನವರು ಅಲ್ಲೇ ಲೆಕ್ಕ ಹಾಕ್ತಾರೆ. ನಮ್ಮ ಎದುರುಗಡೆ ಲಾಂಗ್ ಮೀಟಿಂಗ್ ಅದು, ಎದುರುಗಡೆ ಲೆಕ್ಕ ಹಾಕಿ ಹೇಳ್ತಾರೆ. ರುದ್ರಪ್ಪನವರೇ, ನಂಜುನಸ್ವಾಮಿಯವರೇ, ಸುಂದರೇಶ್ ಅವರೇ, ರೈತ ಏನು ಇಷ್ಟು ಕಷ್ಟಪಡ್ತಾ ಇದ್ದಾನೆ, 10 HPವರೆಗೆ ಕಣ್ರಿ ಏನೂ ಕೊಡಬೇಡಿ, ನೀವು ಕರೆಂಟ್ ಅನ್ನು ಉತ್ಪಾದನೆ ಮಾಡಿ ರೈತ ಚೆನ್ನಾಗಿರ್ಲಿ, ನಾನು ಫ್ರೀ, ನನ್ನ ಖಜಾನೆಯಿಂದ ಕಂಪನಿಗಳಿಗೆ ವಿದ್ಯುತ್ ಶಕ್ತಿಗೆ ಹಣವನ್ನು ಜಮಾ ಮಾಡ್ತೀನಿ, ನನ್ನ ಖಜಾನೆ ಹಣದಿಂದ ರೈತರಿಗೆ ಕರೆಂಟ್ ಅನ್ನು ಕೊಡಿಸ್ತೀನಿ, ಫ್ರೀ ಕರೆಂಟ್ ಅಪ್ ಟು 10 HP ಅಂತ ಹೇಳಿ ಒಂದು ಆದೇಶವನ್ನು ಕೊಡ್ತಾರೆ. ಇದು ಇಡೀ ಭರತ ಖಂಡದ ವ್ಯವಸಾಯ ಕ್ಷೇತ್ರಕ್ಕೆ ವಿದ್ಯುತ್ ಶಕ್ತಿಯ ದೊಡ್ಡ ಕೊಡುಗೆ ಅಂತ ಹೇಳಿ ನಮಗೆ ಹೆಸರುವಾಸಿ ಆಗುತ್ತೆ. ಇದನ್ನ ಯಾಕೆ ಇಲ್ಲಿ ಕೋಟ್ ಮಾಡಿದೆ ಅಂದ್ರೆ, ಇದಾದ ಮೇಲೆ ಅನೇಕ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಜಾರಿ ಮಾಡಿದಂತ ವಿದ್ಯುತ್ ಶಕ್ತಿ ಫ್ರೀ ಎಲೆಕ್ಟ್ರಿಸಿಟಿ ಅನ್ನ ಬದಲಾವಣೆ ಪ್ರಯತ್ನ ಮಾಡ್ತಾರೆ, ರೈತರು ಮೈ ಮೇಲೆ ಬೀಳ್ತಾರಂತ. ಇಲ್ಲಿವರೆಗೆ ಬಂಗಾರಪ್ಪನವರು ಪ್ರಚಾರ ಕೊಟ್ಟಂತ 10 HP ಫ್ರೀ ಕರೆಂಟ್ ಅನ್ನು ಈಗಲೂ ರಾಜ್ಯ ಸರ್ಕಾರ ತನ್ನ ಖಜಾನೆ ಹಣದಿಂದ ಎಲ್ಲಾ ಕಂಪನಿಗಳಿಗೆ ಹಣ ತುಂಬುತ್ತಾ ಇದೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಈಗೇನಾಗಿದೆ, ಭಾರತ ಸರ್ಕಾರ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಕೃಷಿ ಕ್ಷೇತ್ರವನ್ನು ಸೇರಿಸಿದ ಮೇಲೆ WTO ಶೃಂಗಸಭೆಯಲ್ಲಿ ಒಂದು ಷರತ್ತಾಕ್ತಾರೆ, 13ನೇ ಶೃಂಗಸಭೆಯಲ್ಲಿ. ಏನಪ್ಪ ಷರತ್ತು ಅಂದ್ರೆ, ಭಾರತದಲ್ಲಿ ರೈತನಿಗೆ ಕೊಡ್ತಿರ್ತಕ್ಕಂತ ಸಹಾಯಧನಗಳು ಅಂದ್ರೆ ಸಬ್ಸಿಡಿಗಳು, ಅನುದಾನಗಳು ಅಂದ್ರೆ ಸಪೋರ್ಟ್ ಏನು ಕೊಡ್ತಾ ಇದ್ದಾರೆ, ಅನುದಾನಗಳು ಇದೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಡುವಂಥದ್ದು, ಗೊಬ್ಬರಕ್ಕೆ ಸಬ್ಸಿಡಿ ಕೊಡುವಂಥದ್ದು, ಈಗ IPCಗೆ ಸಬ್ಸಿಡಿ ಕೊಡುವಂಥದ್ದು, ಸೋಲಾರಿಗೆ ಸಬ್ಸಿಡಿ ಕೊಡುವಂಥದ್ದು, ಇವ್ಯಾವುದನ್ನು ಕೊಡಕೂಡುದು ಅಂತ ಒಂದು ಷರತ್ತಾಗತ್ತೆ. ಯಾಕೆಂದ್ರೆ ರೈತರು ಅಲ್ಲಿ ಸುಲಭವಾಗಿ ಸಿಗ್ತಾ ಇರೋದ್ರಿಂದ ಅದ್ರ ಕಡೆ ಆಕರ್ಷಿತವಾಗಿ ಅವರು ಬೆಳೀತಾ ಇದ್ದಾರೆ, ಭೂಮಿಯನ್ನು ನಮಗೆ ಕೊಡೋದಿಲ್ಲ ಅಂತೇಳಿ ಆ ಸವಲತ್ತುಗಳನ್ನ ನಿಲ್ಲಿಸಿಬಿಟ್ರೆ, ರದ್ದಾದ್ರೆ ಭಾರತದ ರೈತರನ್ನ ಸುಲಭವಾಗಿ ನಾವು ಮಣಿಬಹುದು, ಆ ಮೂಲಕ ಭಾರತದ ಕೃಷಿಯನ್ನ ನಮ್ಮ ಸ್ವಾಧೀನಪಡಿಸ್ಕೋಬಹುದು ಅಂತೇಳಿ ಆ ಬಹುರಾಷ್ಟ್ರೀಯ ಕಂಪನಿಗಳು ಅಗ್ರಿಕಲ್ಚರಲ್ ಅಗ್ರಿಮೆಂಟ್ ಅಲ್ಲಿ ಜಾರಿ ತರ್ತಾರೆ. ಅದರ ಪ್ರಯತ್ನವೇ ವಿದ್ಯುತ್ ಶಕ್ತಿ ಖಾಸಗೀಕರಣ. ತಾವು ಪಂಜಾಬ್ ಉತ್ತರ ಪ್ರದೇಶದಿಂದ ರೈತರು ಹೋರಾಟ ಮಾಡ್ತಿರುವಾಗ ನಾವು ಅಲ್ಲಿದ್ವಿ. ಅಲ್ಲಿ ಭಾರತ ಸರ್ಕಾರ ಹಾಕುವಂತ ಮೊದಲನೇ ಷರತ್ತು ಏನಂದ್ರೆ, ವಿದ್ಯುತ್ ಶಕ್ತಿಯನ್ನ ಖಾಸಗೀಕರಣ ಮಾಡ್ತೇವೆ. ಬಿಲ್ ರೆಡಿ ಇದೆ, ವಿದ್ಯುತ್ ಶಕ್ತಿ ಖಾಸಗೀಕರಣಕ್ಕೆ ತಯಾರಾಗಿರ್ತಕ್ಕಂತ ಶಾಸನವಾದ ಬಿಲ್ ಅನ್ನ ಮಾಡಲಿಕ್ಕೆ ಭಾರತ ಸರ್ಕಾರದ ಮುಂದೆ ರೆಡಿ ಇದೆ. ಯಾವಾಗ 3 ವರ್ಷ ರೈತ ಚಳುವಳಿ ನಡೀತೋ, ಹೋರಾಟಗಳು ನಡೆದು 700 ರೈತರು ಸತ್ರು, ಆಗ ಭಾರತ ಸರ್ಕಾರ ಬಿಲ್ ಅನ್ನು ಹಾಗೆ ಮಂಡನೆ ಮಾಡಿದೆ.
3: ಓಕೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸೋಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ ಸರ್. ಸ್ನೇಹಿತರ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಸೊ KT ಗಂಗಾಧರ್ ಸರ್ ಅವರು ರೈತ ಬಾಂಧವರಿಗೆ ವಿದ್ಯುತ್ತನ್ನು ನೀಡುವಾಗಲೂ ಕೂಡ ಈ ಖಾಸಗೀಕರಣ ಯಾವ ರೀತಿ ಆಯಿತು, ಇದರಿಂದ ನಮ್ಮ ರೈತರಿಗೆ ಯಾವ ರೀತಿಯೆಲ್ಲ ಸಮಸ್ಯೆಗಳು ಉಂಟಾದವು, ಇದರಿಂದ ಯಾವ ರೀತಿಯೆಲ್ಲ ಪರಿಣಾಮಗಳನ್ನ ಎದುರಿಸಬೇಕಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೇನಾಯಿತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರಿಂದ ತಿಳಿಯೋಣ.
1: ತಮ್ಮ ಜೊತೆ ಮಾತಾಡ್ತಾ ಇದ್ದೆ. ಈ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣ ಮಾಡೋದಕ್ಕೆ ಭಾರತ ಸರ್ಕಾರದಲ್ಲಿ ಇವತ್ತು ಬಿಲ್ ರೆಡಿ ಆಗಿದೆ. ಮಂಡನೆನೂ ಆಗಿ ಅದನ್ನ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಇದು ಮೊದಲನೇ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಹಾಕಿರುವ ಷರತ್ತಿಗೆ ಭಾರತದ ಹೇಗೆ ಕೃಷಿಯನ್ನ ಜಾಗತೀಕರಣಗೊಳಿಸ್ತಾ ಇದೆ ಅನ್ನೋದಕ್ಕೆ ವಿದ್ಯುತ್ ಶಕ್ತಿ ಖಾಸಗೀಕರಣವು ಕೂಡ ಒಂದು ಮೊದಲನೇ ಹಂತ ಅಥವಾ ಫಸ್ಟ್ ಸ್ಟೆಪ್ ಅಂತ ಕರೀಬಹುದು. ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಡೀ ದೇಶದ ಕ್ಷೇಮಾಭಿವೃದ್ಧಿ ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಡುವುದರ ಮುಖ್ಯನ ನಾವಿವತ್ತು ನೋಡ್ತಾ ಇದ್ದೀವಿ. ದೇಶದ ಒಟ್ಟು ವಿದ್ಯುತ್ ಬಳಕೆಯಲ್ಲಿ ಕೃಷಿ ಕ್ಷೇತ್ರದ ಪಾಲು ಬಹಳ ದೊಡ್ಡದು. ಕಳೆದ ವರ್ಷಗಳಲ್ಲಿ ಸುಮಾರು 25-30% ವಿದ್ಯುತ್ ಹೊಲಗಳಿಗೆ ನೀರು ಉಳಿಸಕ್ಕೆ ಬಳಕೆ ಆಗ್ತಾ ಇದೆ. ಅಂದ್ರೆ ಅಷ್ಟನ್ನ ನಾವು ಡ್ರಾ ಮಾಡ್ತಾ ಇದ್ವಿ, ಕೊಡ್ತಾ ಇದೆ ಸರ್ಕಾರ. ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕೃಷಿ ಚಟುವಟಿಕೆಗಳು ಹೆಚ್ಚಿರುವುದರಿಂದ ಅಲ್ಲಿ ಇನ್ನೂ ಹೆಚ್ಚು ಕರೆಂಟ್ ಬಳಕೆ ಆಗ್ತಾ ಇದೆ. 2009-10 ಸಾಲಿನಲ್ಲಿ ಒಟ್ಟಾರೆ ಬಳಸಲಾದ ವಿದ್ಯುತ್ ಶೇಕಡ 35% IP ಸೆಕ್ಟರ್ ನ ಬಳಸಿದೀವಿ ನಾವು. ಅಂದ್ರೆ ಅಷ್ಟು ಕೃಷಿ ಕ್ಷೇತ್ರಕ್ಕೆ ಬೆಂಬಲ ಇದೆ ವಿದ್ಯುತ್ ಬಳಕೆ. ಕೃಷಿ ಮಾಡಲು ಅಂತರ್ಜಲದ ಮೇಲೆ ಹೆಚ್ಚು ಅವಲಂಬನೆ ಇರುವುದರಿಂದ ವಿದ್ಯುತ್ ಅವಶ್ಯಕತೆ ಬಹಳಷ್ಟಿದೆ. ನಾನು ಆಗಲೇ ಇದನ್ನು ಹೇಳಿದೆ. ಕೃಷಿಗೆ ಕೊಡಲಾಗುತ್ತಿರುವ ವಿದ್ಯುತ್ತಿನಿಂದ ಹೆಚ್ಚಿನ ಲಾಭ ಇಲ್ಲದ ಕಾರಣ ವಿದ್ಯುತ್ ಸರಬರಾಜು ಕಂಪನಿಗಳು ಕ್ಷೇತ್ರವನ್ನು ಕಡೆಗಣಿಸುತ್ತಿವೆ. ಯಾಕೆಂದ್ರೆ ನಮಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಕಂಪನಿಗಳು, ಮೆಸ್ಕಾಮ್, ಜೆಸ್ಕಾಮ್, ಬೆಸ್ಕಾಮ್ ಇವೇನಿದಾವೆ, ಚಾಮುಂಡೇಶ್ವರಿ, ಇವೆಲ್ಲ ಇವುಗಳೆಲ್ಲ ಏನಿದ್ರು ಕಂಪನಿಗಳು ಮಾಡಿದ್ದು. ಜೈತ್ ಪಟೇಲ್ರ ಕಾಲದಲ್ಲೇ ಇದನ್ನ ಕಂಪನಿಗಳನ್ನ ನಾವೇ ಮಾಡಿಸಿದ್ದು. ಈ KEBಯಿಂದ ಕಂಪನಿಗಳನ್ನ ಮಾಡಿಸಿದ್ದು ಕಂಪನಿ ಆದ ಒಂದು ಜವಾಬ್ದಾರಿ. ಅದಕ್ಕೆ ಅದಕ್ಕೆ ಒಬ್ಬ IAS ಇರ್ತಾನೆ, ಎಲ್ಲಾ ಕಡೆ IAS ಆಫೀಸರ್ಸ್ ಇರ್ತಾರೆ ಅಥವಾ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ. ಹಾಗಾಗಿ ಈ ಕಂಪನಿಗಳು ನಮಗೆ ಕೃಷಿ ಕ್ಷೇತ್ರಕ್ಕೆ ಪುಕ್ಕಟ ಕರೆಂಟ್ ಕೊಡ್ತಾ ಇದೀವಿ ಅಂತ ಅನ್ನೋ ಉದಾಸೀನದಿಂದ ನಮ್ಮ ಕೃಷಿ ಕ್ಷೇತ್ರಕ್ಕೆ ಕೊಡ್ತಕ್ಕಂತ ವಿದ್ಯುತ್ತನ್ನ ಬಹಳ ಉದಾಸೀನ ಮಾಡಲಾಗುತ್ತದೆ, ಕಳಗಳಿಸಲಾಗುತ್ತದೆ. ಆದ್ರೂ ಕೂಡ ನಾವು ಹೋರಾಟ ಮಾಡಿ ತಗೊಳ್ತಾ ಇದ್ವಿ. ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಕೊರತೆಯಿಂದಾಗಿ ಕೃಷಿಕ್ಕೆ ಸರಬರಾಜು ಮಾಡ್ತಿಲ್ಲ. ಅಂದ್ರೆ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಕಡಿಮೆ ಇರೋದ್ರಿಂದ ನಾವು ಸಫಿಷಿಯಂಟ್ ಆಗಿ ರೈತರಿಗೆ ಬೇಡಿಕೆ ಇರುವಷ್ಟು ಕರೆಂಟ್ ಅನ್ನು ಕೊಡಕ್ಕಾಗಲ್ಲ ಅಂತ ಹೇಳಿ ಅವರು ಷರತ್ತನ್ನು ಹಾಕಿದ್ದಾರೆ. ಅಂದರ್ಥ ಏನಂದ್ರೆ ಹಗಲೊತ್ತಲ್ಲಿ ಕೈಗಾರಿಕೆಗಳಿಗೆ, ಇಂಡಸ್ಟ್ರಿಗಳಿಗೆ, ಬಜಾರ್ನಲ್ಲಿ ವ್ಯಾಪಾರಸ್ಥರುಗಳಿಗೆ, ಕೋಲ್ಡ್ ಸ್ಟೋರೇಜ್ಗಳಿಗೆ ಇವ್ರಿಗೆ ಕರೆಂಟ್ ಕೊಡಕ್ಕಾಗ್ತಾ ಇಲ್ಲ. ಹಾಗಾಗಿ ಕೃಷಿಗೆ ರಾತ್ರಿ ಹೊತ್ತು ಕೊಡ್ತೀವಿ ಅಂತ ಹೇಳಿ ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾ ಇದ್ರು. ಇದ್ರ ಬಗ್ಗೆ ದೊಡ್ಡ ಹೋರಾಟ ಆಯ್ತು. ರಾತ್ರಿ ಹೊತ್ತು ರೈತ ಹೊಲಕ್ಕೆ ಹೋಗೋದು, ಹಾವು ಕಡಿಯೋದು, ಕಾಡು ಪ್ರಾಣಿಗಳ ಕಾಟ, ಮತ್ತೆ ಕರೆಂಟ್ ಏನಾದ್ರೆ ಒಬ್ಬೊಬ್ಬನೇ ಹೋಗ್ತಾನೆ, ಇದೆಲ್ಲವೂ ಚರ್ಚೆ ಆಗಿ ಈಗ ರಾತ್ರಿ ಮತ್ತು ಬೆಳಿಗ್ಗೆ ಕೊಡ್ತಕ್ಕಂತ ಇದೆ. ಇದು ವಿದ್ಯುತ್ ಕ್ಷೇತ್ರದಲ್ಲಿ ಕೊರತೆ ಆಗತ್ತೆ, ನಾವು ಅಗ್ರಿಕಲ್ಚರ್ ಕೊಡಕ್ಕಾಗಲ್ಲ. ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಕೊರತೆಯಿಂದಾಗಿ ಅದನ್ನ ಅನೇಕ ಕಾರಣಗಳಿಂದ ವಿದ್ಯುತ್ ಕಂಪನಿಗಳು ಅಸಮರ್ಥವಾಗಿವೆ. ಯಾಕೆಂದ್ರೆ ಬೇರೆ ಬೇರೆ ಕಾರಣ ಇದೆ. ಅವರು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ, ಕರೆಂಟ್ ಜನರೇಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ನಾವು ಮುಖ್ಯ ನೋಡ್ತಾ ಹೋದ್ರೆ ಸಾಮಾಜಿಕ ಆರ್ಥಿಕ ಪರಿಸರ ಕಾರಣಗಳಿಂದ ಅಗತ್ಯವಿರುವಷ್ಟು ಉತ್ಪಾದನೆಯನ್ನ ಸಾಧ್ಯವಾಗುತ್ತಿಲ್ಲ. ಏಕೆಂದ್ರೆ ಈಗ ವಿಂಡ್ ಎನರ್ಜಿ ಹಾಕಿದ್ದೇವೆ ನಾವು ಗುಡ್ಡಗಳ ಮೇಲೆ, ಅಲ್ಲಿ ಪರಿಸರವಾದಿಗಳು, ಅಲ್ಲಿ ಪಕ್ಷಿಗಳು ಹಾಳಾಗ್ತಾ ಇದಾವೆ, ಪಕ್ಷಿಗಳು ಸಾಯ್ತಾ ಇದಾವೆ, ವಾಯು ದಿಕ್ಕು ಬದಲಾವಣೆ ಆಗ್ತಿದೆ, ಮಳೆ ಮಾರುತಗಳು ಚೇಂಜ್ ಆಗ್ತಿದೆ. ಹಾಗಾಗಿ ಇದು ಪರಿಸರವಾದಿಗಳು ಅಲ್ಲಿ ತೊಂದರೆ ಕೊಡ್ತಾರೆ, ಅಲ್ಲೂ ಹೆಚ್ಚು ಉತ್ಪಾದನೆ ಮಾಡಕ್ ಆಗ್ತಾ ಇಲ್ಲ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ಕಲ್ಲಿದ್ದಲು ಡ್ಯಾಮ್ಗಳು, ಅಲ್ಲೂ ಕೂಡ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಅಂತ ಕರಿತೀವಿ, ಈ ಡ್ಯಾಮ್ಗಳಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡ್ತೀವಲ್ಲ ಅದನ್ನು ಹೈಡ್ರೋ, ಹೈಡ್ರೋ ಅಂದ್ರೆ ನೀರು ಅಂತ. ನೀರಿನಿಂದ ಉತ್ಪಾದನೆ ಮಾಡ್ತಕ್ಕಂತ ಉತ್ಪಾದನೆ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ, ಜಲಾಶಯಗಳು ಕಡಿಮೆ ಆದವು. ನಮ್ದು ಶರಾವತಿ ಮತ್ತೆ ನಮ್ದು ಶಿಂಷಾ ಅವೊಂದು ಎರಡು ಮೂರು ಘಟಕಗಳನ್ನು ಬಿಟ್ಟರೆ ಈ ಮೊನ್ನೆ ಲೆಕ್ಕೊಳ್ಳಿಯಲ್ಲೂ ಕೂಡ ಎಡದಂಡೆ ನಾಲೆಯಿಂದ ವಿದ್ಯುತ್ ಉತ್ಪಾದನೆ ಆಗಲಿ ಅಂತ ಅಲ್ಲೂ ಒಂದು ಸ್ವಲ್ಪ ಮಾಡ್ತಾ ಇದ್ದೀವಿ. ಹಿಂಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಕ್ಕಂಥ ನೀರಾವರಿ ಜಲಾಶಯಗಳು ಕಡಿಮೆ ಇರೋದ್ರಿಂದ ಉತ್ಪಾದನೆ ಜಾಸ್ತಿ ಆಗ್ತಾ ಇಲ್ಲ ಅನ್ನೋ ಕಾರಣ ಬಂತು. ಅದಾದ್ಮೇಲೆ ಬಂದದ್ದು ನಮ್ಮಲ್ಲಿ ಅಣುಶಕ್ತಿಯಿಂದ, ಆಮೇಲೆ ಅಟಮಿಕ್ ಎನರ್ಜಿಯಿಂದ. ನಾವು ನೀವು ಸೀ ಬರ್ಡ್ಗಳನ್ನ ಕೇಳಿರ್ಬೋದು, ಕರಾವಳಿ ಕರಾವಳಿ ಭಾಗದಲ್ಲಿ ಸೀ ಬರ್ಡ್ನಲ್ಲಿ ನಾವು ಅಣುಶಕ್ತಿ ವಿದ್ಯುತ್ ಸ್ಥಾವರಗಳನ್ನು ಸಮುದ್ರ ದಂಡೆಯಲ್ಲಿ ಹಾಕಿದ್ರಿಂದ ಅದು ಕೂಡ ಇವತ್ತು ಪರಿಸರ ಮತ್ತು ಸಮುದ್ರಕ್ಕೆ ಬಹಳ ಅಪಾಯ ಇದೆ ಅನ್ನುವಂಥದ್ದು ಬರ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಮಾಡುವ ಸಾಮರ್ಥ್ಯನೂ ಕಡಿಮೆ ಇದೆ, ಬಳಕೆದಾರರು ಹೆಚ್ಚೇ ಆಗ್ತಾ ಇದೆ, ಬೇಡಿಕೆ ಜಾಸ್ತಿ ಆಗ್ತಾ ಇದೆ ವಿದ್ಯುತ್ ಶಕ್ತಿ. ಇದಕ್ಕೆ ಸರಿದೂಗಿಸ್ಲಿಕ್ಕೆ ಇವತ್ತು ಮಾಡಿರ್ತಕ್ಕಂಥ ಸೋಲಾರ್ ಕರೆಂಟ್ ಅಂದ್ರೆ ಏನು, ಸೂರ್ಯನ ಬೆಳಕಿನಿಂದ ವಿದ್ಯುತ್ ಉತ್ಪಾದನೆಯನ್ನ ಮಾಡಿ ಅದನ್ನು ಬಳಕೆ ಮಾಡ್ತಕ್ಕಂಥ ಸೋಲಾರ್ ಸಿಸ್ಟಮ್ ಇವತ್ತು ಯಶಸ್ವಿಯಾಗಿ ಜಾರಿಯಾಗಿದೆ. ಇದಕ್ಕೆ ನಾವು ರೈತರು ಎಲ್ಲರೂ ಸಪೋರ್ಟ್ ಕೊಡ್ಲೇಬೇಕು, ಕೊಡ್ತಾ ಇದ್ದೀವಿ. ಆದಷ್ಟು ಭಾರತ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರದವರು ಕೂಡ ನಾವೇ ಹೋಗಿ ಕೇಳಿದ್ವಿ ಸಿದ್ದರಾಮಯ್ಯನವ್ರಿಗೆ, ನೀವು ಕೇವಲ 30 ಕೊಟ್ರೆ ಸಾಕಾಗಲ್ಲ, ಭಾರತ ಸರ್ಕಾರ 30 ಕೊಡ್ತಾ ಇದೆ, ನೀವು 50 ಕೊಡಿ ಅಂತ ಹೇಳಿದ್ಮೇಲೆ ಸಿದ್ದರಾಮಯ್ಯನವರು ಕೂಡ

0: ಸಮಯ ಕಟ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ತೊಂದರೆ ಇಲ್ದಲೆ ಅವನ ಐಪಿ ಸೆಟ್ ಹತ್ರನೇ ಸೋಲಾರ್ ಪ್ಯಾನಲ್ ಗಳನ್ನು ಹಾಕೊಂಡ್ರೆ, ನಮ್ಮ ಸೋಲಾರ್ ಸಿಸ್ಟಮ್ ಅನ್ನು ಹಾಕೊಂಡ್ರೆ ಅವಂದೇ ನೀರು, ಅವಂದೇ ಭೂಮಿ, ಅವಂದೇ ಐಪಿ ಸೆಟ್ಟು, ಅವಂದೇ ಕರೆಂಟ್, ಅವನೇ ಮಾಲೀಕ. ಇಂಥ ಒಂದು ಯೋಜನೆ ಮೂಲಕ, ಚಳುವಳಿ ಮೂಲಕ ನಾವು ಸೋಲಾರ್ ಸಿಸ್ಟಮ್ ಅನ್ನ ಇವತ್ತು ಜಾರಿ ಮಾಡಿಸಿ ಪ್ರಚಾರ ಪಡಿಸಿ ರೈತನಿಗೆ ವಿದ್ಯುತ್ ನೀನೇ ಮಾಡ್ಕೊಳಪ್ಪ, ಭಾರತ ಸರ್ಕಾರ ಖಾಸಗೀಕರಣ ಮಾಡ್ತಾ ಇದೆ, ಆ ಖಾಸಗೀಕರಣ ಮಾಡಾದ್ಮೇಲೆ ನಾವು ಹೆಂಗೆ ಟೋಲ್ ನಲ್ಲಿ ಕಾರು ವೆಹಿಕಲ್ ಗಳಿಗೆ ಟೋಲ್ ನಲ್ಲಿ ದುಡ್ಡು ಕೊಟ್ಟು ಒಳಕ್ಕೆ ಹೋಗ್ಬೇಕು, ಹಂಗೆ ನಾಳೆ ಟೋಲ್ ಮೀಟರ್ ಹಾಕ್ತಾರೆ. ನೀನ್ ದುಡ್ಡು ಕಟ್ಟಿದ್ರೆ ನೀನ್ ಮೊಬೈಲ್ ಅಲ್ಲಿ, ಕರೆನ್ಸಿ ಇದ್ರೆ ಹೇಗೆ ಫೋನು, ಕರೆನ್ಸಿ ಇಲ್ಲ ಅನ್ಕೊಳ್ಳೆ ಟಕ್ ಅಂತ ಕಟ್ ಆಗುತ್ತೆ. ಅದೇ ರೀತಿ ಮುಂದೆ ಖಾಸಗೀಕರಣ ಆದ್ರೆ ವಿದ್ಯುತ್ ಶಕ್ತಿ ಕಂಪನಿಗಳು, ಖಾಸಗೀಕರಣ ಆದ್ಮೇಲೆ ಕಂಪನಿಗಳು ಅವರು ಈ ರೀತಿಯ ಟೋಲ್ ಅನ್ನ ಹಾಕಿ ಈ ರೀತಿಯ ನಿಮಗೆ ಎಂಥದ್ದು ಸೆನ್ಸಾರ್ ಬೋರ್ಡ್ ಕರೆಂಟ್ ಅನ್ನ ಹಾಕಿ ಟಕ್ ಅಂತ ಆಫ್ ಮಾಡುವಂತ ಜಾರಿ ತರತಕ್ಕಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗಾಗಲೇ ಆಲ್ರೆಡಿ ಎಲೆಕ್ಟ್ರಿಸಿಟಿ ಬಿಲ್ ಏನ್ ತಯಾರಾಗಿದೆ ಅದರಲ್ಲಿ ಇವೆಲ್ಲವೂ ಇದಾವೆ. ನಾವು ಈ ಬೆಲ್ಲ ಎಲ್ಲ ಈ ಬಿಲ್ ಅನ್ನ ಓದಿದೀವಿ, ಮಾತಾಡ್ತಿರೋದು ನಾನು. ಆದ್ರಿಂದ ಇವತ್ತು ಆ ಕೆಲಸ ಆಗ್ಬೇಕಾಗಿದೆ. ಆ ಮುಂದೆ ಬರ್ತಕ್ಕಂಥ ಇನ್ನೂ ಗಂಡಾರ್ಥಿಗಳೇನು ಅನ್ನೋದನ್ನ ನಾವು ವ್ಯಕ್ತ ಮಾಡಬೇಕಾಗತ್ತೆ. ಏಕೆಂದ್ರೆ ಇಡೀ ದೇಶದಲ್ಲಿ ಐಪಿ ಸೆಟ್ಗಳ ಅಸಮರ್ಥ ಬಳಕೆ ನೋಡಿ, ನಮ್ಮ ಕೆಪಿಟಿಷಿಯಲ್ನವರು ವಿದ್ಯುತ್ ಶಕ್ತಿ ಕೊಡೋದ್ರಿಂದ ಏನಾಗ್ತದೆ, ಲೋಡ್ ವೋಲ್ಟೇಜ್ ಕರೆಂಟ್ ಕೊಡ್ತಾರೆ, ಮೋಟರ್ಗಳು ಸುಡ್ತವೆ. ಒಂದ್ ಸರಿ ಸುಟ್ರೆ ರೈತ ಆ ಮೋಟರ್ನ ಮೇಲೆತ್ತಕ್ಕೆ ಎಷ್ಟು, ಮತ್ತದನ್ನ ತಂತಿ ಸುತ್ತಿಸ್ಬೇಕು, ಮತ್ತದನ್ನ ಒಳಿ ಕೇಳಿಸ್ಬೇಕು. ಇದಕ್ಕೆ ಸುಮಾರು ಒಂದು ಸಾರಿ ಐಪಿ ಸೆಟ್ ಸುಟ್ರೆ ಒಂದು ಸಾರಿಗೆ 15-20 ಸಾವಿರ ರೂಪಾಯಿ ಖರ್ಚು ಬರ್ತದೆ ಅವನಿಗೆ. ಇದರಿಂದ ಅವನ ಬೆಳೆ, ಅವನ ಶ್ರಮ ದಿನವೈ ಅದೇ ಕೆಲಸ ಆಗುತ್ತೆ. ಒಂದು ವರ್ಷದಲ್ಲಿ 4 ಸಾರಿ ಐಪಿ ಸೆಟ್ ಸುಟ್ರೆ ಲೋ ಕರೆಂಟ್ ಇಂದ ಎಷ್ಟು ದುಡ್ಡು, ಎಷ್ಟು ಎನರ್ಜಿ, ಎಷ್ಟು ರೈತನ ಶ್ರಮ, ಇವೆಲ್ಲವೂ ಕೂಡ ನಾವಿವತ್ತು ಲೆಕ್ಕ ಹಾಕಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಂದೆ ಹೇಗೆ ಬಯಲುಸೀಮೆಯ ರೈತರನ್ನ ವಿದ್ಯುತ್ ಶಕ್ತಿ ಸ್ವಾವಲಂಬಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಸ್ವಾವಲಂಬಿ ನೀರನ್ನ ಬಳಸಿ ಸ್ವಾವಲಂಬಿ ನೀರನ್ನ ಬಳಕೆ ಮಾಡೋದ್ರ ಮೂಲಕ ಬಯಲುಸೀಮೆ ರೈತರನ್ನ ಹೇಗೆ ಸ್ವಾವಲಂಬಿ ನೀರಾವರಿ ರೈತರನ್ನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಘನವಾದಂತ ಹೋರಾಟ ಮುಂದುವರೆದಿದೆ. ಇದಕ್ಕೆ ಭಾರತ ಸರ್ಕಾರವನ್ನು ಕೂಡ ಒಪ್ಪಿಗೆ ಕೊಡಲೇಬೇಕು, ರಾಜ್ಯ ಸರ್ಕಾರವನ್ನು ಒಪ್ಪಿಗೆ ಕೊಡಲೇಬೇಕು. ಇನ್ನೂ ಈ ರೀತಿಯ ಮುಂದಿನ ವಿಷಯದಲ್ಲಿ ಇದರ ಮುಂದುವರೆದ ಭಾಗವನ್ನ ನಾನು ಮಂಡನೆ ಮಾಡ್ತೀನಿ. ಇಲ್ಲಿವರೆಗೆ ನಮ್ಮ ರೇಡಿಯೋ ಶಿವಮೊಗ್ಗ ಇವರು ನಮ್ಮ ಮಾತುಗಳನ್ನು ಮುದ್ರಿಸಿ ನಿಮ್ಗೆಲ್ಲರಿಗೂ ಕೇಳುವ ಹಾಗೆ ಮಾಡಿ ರೈತರ ಕಲ್ಯಾಣವನ್ನು ಬಯಸ್ತಿರ್ತಕ್ಕಂತ ನಮ್ಮ ರೇಡಿಯೋ ಸಂಸ್ಥಾಪಕರು ಅವರ ಸಿಬ್ಬಂದಿಯವರಿಗೆ ಇಡೀ ರಾಜ್ಯದ ರೈತರ ಪರವಾಗಿ ನಾವು ಕೃತಜ್ಞತರಾಗಿದ್ದೇವೆ. ಆದಷ್ಟು ನಮ್ಮ ರೇಡಿಯೋ ಶಿವಮೊಗ್ಗ ಭಾನುವಾರದ ದಿನ ಬೆಳಿಗ್ಗೆ 8:00-9:00 ಈ ವಿಷಯ ಪ್ರಸ್ತಾವ ಆಗುತ್ತದೆ. ಎಲ್ಲರೂ ಕೇಳಿ ನಿಮ್ಮ ಭೂಮಿ, ನಿಮ್ಮ ಬೋರ್ವೆಲ್, ನಿಮ್ದೇ ವಿದ್ಯುತ್, ನಿಮ್ದೇ ಬಾವಿ, ನಿಮ್ದೇ ಬೆಳೆ, ನಿಮ್ದೇ ಜ್ಞಾನ, ನಿಮ್ದೇ ಉತ್ಪಾದನೆ, ನಿಮ್ದೇ ಮಾರುಕಟ್ಟೆ, ಈ ರೀತಿಯ ಸ್ವಾವಲಂಬನೆಯನ್ನ ನಾವೆಲ್ಲರೂ ಸಾಧಿಸೋಣ. ಭಾರತದ ರೈತನ ಭಾರತದ ಆಹಾರ ಸಾರ್ವಭೌಮತೆಯನ್ನ ಜೋಪಾನ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿ ನಿಲ್ಲಿಸ್ತೇನೆ. ಮತ್ತೆ ಮುಂದುವರಿತದೆ, ಮುಂದಿನ ವಾರ ನಿಮ್ ಜೊತೆ ನಾನು ಭೇಟಿ ಆಗ್ತೇನೆ. ನಮಸ್ಕಾರ, ಧನ್ಯವಾದ.
1: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ನಮಸ್ತೆ.
0: ನಮಸ್ಕಾರ, ಧನ್ಯವಾದ.
1: ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು. ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ

0: ಶಾಂತರ ಜನರ ಅಚ್ಚುಮೆಚ್ಚಿನ ಮೊಸರು ಗರ್ ದಟ್ ಮಿಲಿಯನ್ಸ್ ಲವ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
6: ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರೇ.
7: ನಮಸ್ಕಾರ ಶೈಲಜಾ.
6: ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ, ಅದರಲ್ಲಿ ಒಂದು UNSDG ಗೋಲ್ಸ್ ಅಂತ ಹೇಳಿದ್ರಿ, ಅಂದರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಇವೆ. ಅದು 20-30ಕ್ಕೆ ನಾವು ಗುರಿ ಮುಟ್ಟಬೇಕು, ಅಂದರೆ ತಲುಪಬೇಕು ಅನ್ನೋದು ಒಪ್ಪಂದಕ್ಕೆ ಭಾರತ ಸಹ ಸಹಿ ಮಾಡಿದೆ ಅಂತ. ಭಾರತ ಅಂತಂದರೆ ನಮ್ಮ ಗ್ರಾಮ ಪಂಚಾಯಿತಿಗಳು ಅದರ ಜವಾಬ್ದಾರಿನ ಹೊತ್ತಂತೆಯೇ ಅರ್ಥ ಆಗುತ್ತೆ. ಹಾಗಾದರೆ ಈ 17 ಗುರಿಗಳನ್ನ ನಾವು ಒಂದೊಂದಾಗಿ ತಿಳ್ಕೊಂಡ್ರೆ ತಾನೇ ನಾವು ಇದು ಗುರಿನ ತಲುಪೋದಕ್ಕೆ ಸಾಧ್ಯ. ಯಾಕಂದರೆ 20-30 ಇನ್ನೊಂದು 6 ವರ್ಷದಲ್ಲಿ ಬಂದೇ ಬಿಡುತ್ತೆ ನಮಗೆ. ಅದನ್ನು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀರಾ?
7: ಖಂಡಿತ. ಈ 17 ವಿಶ್ವಸಂಸ್ಥೆ ಗುರಿಗಳಲ್ಲಿ ಮೊದಲನೇದು SDG 1 ಅಂತ ಹೇಳ್ತೀವಿ, ಅಂದರೆ ವಿಶ್ವಸಂಸ್ಥೆ ಗುರಿಗಳಲ್ಲಿ ಮೊದಲನೇದು ಅದು ಬಡತನ ನಿವಾರಣೆ.
6: ಈ ಬಡತನ ನಿವಾರಣೆ ಅನ್ನೋದನ್ನ ಮಾಡಬೇಕು ಅಂತಾನೋ ನಾವೆಲ್ಲ ಮಾತಾಡ್ತಾ ಇದ್ದೀವಿ, ಕಾಲಾನುಕಾಲದಿಂದ ಕೇಳ್ತಾ ಬರ್ತಾ ಇದ್ದೀವಿ. ಈ ಬಡತನನ ಯಾವ ಮಾನದಂಡದ ಮೇಲೆ ಅಳಿತಾರೆ ಅನ್ನೋದನ್ನ ತಿಳ್ಸಕ್ಕಾಗತ್ತಾ?
7: ಹಾ, ಬಡತನ ಅಂದರೆ ಬರೀ ಹೊಟ್ಟೆಗೆ ಹಿಟ್ಟಿಲ್ಲ ಅಷ್ಟೇ ಅಲ್ಲ, ಅಂದರೆ ನಾವು ಮುಂಚೆ ಹೇಳ್ದಂಗೆ ರೋಟಿ ಕಪ್ಡ ಅವ್ರ ಮಕಾನ್, ಅಂದರೆ
6: ಬೇಕೇ ಬೇಕು,
7: ಊಟಕ್ಕೆ ಆಹಾರ ಇರಲೇಬೇಕು, ಹಾಕೊಳ್ಳಕ್ಕೆ ಬಟ್ಟೆ ಇರಲೇಬೇಕು, ಮತ್ತು ತಲೆ ಮೇಲೆ ಒಂದು ಸೂರು ಇರಲೇಬೇಕು. ಹೌದಾ? ಈ 3 ಇರಲೇಬೇಕು. ಇವಾಗ ಅಫ್ಕೋರ್ 21ನೇ ಶತಮಾನದಲ್ಲಿ ಇನ್ನೊಂದು ಬಂದಿದೆ,
6: ಏನು ಅದು? ಮೊನ್ನೆ ತಿಳಿಸ್ತಾ ಇದ್ರಿ ಇಂಟರ್ನೆಟ್ ಒಂದು ತಿಳಿಸಿ.
7: ಕರೆಕ್ಟ್. ಆ ವಿಷಯ ಇವಾಗ ಮಾತಾಡೋದು ಬೇಡ, ಬಟ್ ಅದನ್ನು ಹೇಳ್ತೀನಿ ಅದರದ್ದು ಇಂಪಾರ್ಟೆನ್ಸ್ ಯಾಕಿದೆ ಅಂತ. ಅಂದರೆ ಬಡತನ ನಿವಾರಣೆ ಅಂದರೆ ಖಂಡಿತ ಎಲ್ರಿಗೂ ಆಹಾರ ಇರಲೇಬೇಕು, ಹಾಕೊಳ್ಳಕ್ಕೆ ಒಳ್ಳೆ ಬಟ್ಟೆ ಇರಲೇಬೇಕು, ಮತ್ತು ಮನುಷ್ಯನಿಗೆ ಮನೆ ಇರಲೇಬೇಕು. ಅದೊಂದೇ ಅಲ್ಲ, ಇವಾಗ ನಮ್ಮ ದೇಶದಲ್ಲಿ ತಗೊಂಡ್ರೆ ಸುಮಾರು 130 ಕೋಟಿ ಜನ ಇದ್ದೀವಿ ನಾವು. 140 ಕೋಟಿ ಜನ ಇದ್ದೀವಿ. 140 ಕೋಟಿ ಜನ ಇದ್ದೀವಿ. ಇದರಲ್ಲಿ ಸುಮಾರು 25%, ಅಂದರೆ ಸುಮಾರು 30 ಕೋಟಿ ಜನ, ಅಂದರೆ ಭಾರತದಲ್ಲಿ ಪ್ರತಿ 4 ಜನರಲ್ಲಿ ಒಬ್ಬ ವ್ಯಕ್ತಿ ಬಡವ ಆಗಿದ್ದಾನೆ.
6: ಹಾಂ,
7: ಇದು ಯಾತಕ್ಕೆ ಅಂದರೆ ಈ ಜನಸಂಖ್ಯೆಯಲ್ಲಿ ಕೆಲವ್ರಿಗೆ ಮನೆ ಇಲ್ಲ, ಕೆಲವ್ರಿಗೆ ಆಹಾರ ಇಲ್ಲ, ಕೆಲವ್ರಿಗೆ ಸ್ಕೂಲ್ಗೆ ಹೋಗೋಕ್ಕೆ ವ್ಯವಸ್ಥೆ ಇಲ್ಲ. ಹೌದಾ? ಈ ಥರ ಬೇರೆ ಬೇರೆ ಕಾರಣಗಳಿಂದ ಇದು ಬಡತನ ಆಗಿದೆ ನಮ್ಮ ದೇಶದಲ್ಲಿ. ಹೌದಾ? ಯಾಕೆಂದ್ರೆ ನೀವೇ ನೋಡಿದ್ದೀರಾ, ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಾರೆ, ಬಿಹಾರಿಂದ ಆಗಲಿ, ಅಸ್ಸಾಮಿಂದ ಆಗಲಿ,
6: ಉತ್ತರ ಪ್ರದೇಶ, ತಮಿಳುನಾಡು, ನಿಜ ಕೇರಳ
7: ಮಾಡ್ತಾರೆ. ಅವರೆಲ್ಲ ಎಲ್ಲಿ ಎಲ್ಲೋ ರೋಡ್ ಕೆಳಗಡೆ ಹೈವೇ ಕೆಳಗಡೆ ಮಲ್ಕೊಂಡಿರ್ತಾರೆ. ಕರೆಕ್ಟಾ? ಅವ್ರಿಗೆ ಊಟ ಏನೋ ಸಿಗ್ಬೋದು, ಬಟ್ ಇರಕ್ ಜಾಗನೂ ಇಲ್ಲ.
6: ಅಥವಾ ಒಂದು ಸಣ್ಣ ಮನೆ ತಗೊಂಡು ಅದರಲ್ಲಿ ವಿಪರೀತ ಜನ ಬಡಗೆ,
7: ಕರೆಕ್ಟ್, 20 ಜನ ಒಂದು ರೂಮ್ ಅಲ್ಲಿ ಇರ್ತಾರೆ. ಇದೆಲ್ಲ ಬಡತನದ ಒಂದು ಉದಾಹರಣೆ ಇದು. ಏನೋ ಒಳ್ಳೆ ಎಕ್ಸಾಂಪಲ್ ಇದು. ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲಾರ್ಗು ಒಳ್ಳೆ ಮನೆ ಇರಲೇಬೇಕು, ಒಳ್ಳೆ ಆಹಾರ, ನ್ಯೂಟ್ರಿಷಿಯಸ್ ಅಂದ್ರೆ ಪೌಷ್ಟಿಕ ಆಹಾರ ಇರಲೇಬೇಕು ಅಂತ ಮಾಡಬೇಕಾದ್ರೆ ಇನ್ 6 ವರ್ಷದಲ್ಲಿ ನಾವು ಈ 30 ಕೋಟಿ ಜನಕ್ಕೂ ಮನೆ ಕೊಡಲೇಬೇಕು, ಆಹಾರ, ಒಳ್ಳೆ ಪೌಷ್ಟಿಕ ಆಹಾರ ಕೊಡಲೇಬೇಕು, ಒಳ್ಳೆ ಬಟ್ಟೆ ಹಾಕೊಳಕ್ಕೆ ಕೊಡಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಅವ್ರಿಗೆ ಆದಾಯ ಇರಬೇಕು.
6: ಹಾಂ, ಯಾಕಂದ್ರೆ ಇದರಿಂದನೇ ನೀವು ಬಡತನ ನಿವಾರಣೆ ಆಗೋದಕ್ಕೆ ಒಂದು ಅಂಶ ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ಹಾಗಿದ್ರೆ
7: ಖಂಡಿತ, ಯಾಕಂದ್ರೆ ಮನುಷ್ಯಂಗೆ ಆದಾಯ ಅಥವಾ ಸಂಪನ್ಮೂಲ ಇಲ್ಲದೇ ಇದ್ರೆ ನೀವು ಎಷ್ಟೇ ಬಿಟ್ಟು ಬಟ್ಟೆ ಕೊಡಿ, ಬಿಟ್ಟು ಮನೆ ಕೊಡಿ, ಅವನಿಗೆ ಅದು ಸಂತೋಷ ಆಗಲ್ಲ. ಯಾಕಂದ್ರೆ ಮನುಷ್ಯಂಗೆ ಬೆಳಗಾಗೆದ್ದು ತಾನು ಕೆಲಸ ಮಾಡದೆ
6: ಒಂದು ಕಸಬಿರ್ಬೇಕು,
7: ಕಸಬಿರ್ಬೇಕು, ಆ ಕಸಬಿಂದ ಅವನಿಗೆ ಆದಾಯ ಇರಬೇಕು. ಅದು ಸಂಪನ್ಮೂಲ ಅಂದ್ರೆ ಅಥವಾ ಅವನಿಗೆ ಒಂದು ಜಾಗ ಇರಬೇಕು ಉಳುಮೆ ಮಾಡಕ್ಕೆ, ಹೌದಾ, ಏನಾದ್ರು ಮಾಡಕ್ಕೆ ಇರಬೇಕು.
6: ಅಂದ್ರೆ ಈ ತರ ಅವನು ತೊಡಗಿಸ್ಕೊಂಡಾಗ ನೀವು ಹೇಳಿದ್ರಿ ಫ್ರೀ ಕೊಟ್ಟರೆ ಆಗೋದಿಲ್ಲ, ತಾನು ಕೆಲಸ ಮಾಡಬೇಕು ಅಂತ. ಆಗ ಮಾಡಿದಾಗ ಅವನಿಗೂ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ, ದುಡ್ಡಿದ್ದಕ್ಕೆ ಒಂದು ದೇಹದಲ್ಲಿ ಶಕ್ತಿ ಖರ್ಚಾಗಿರುತ್ತೆ, ಹೋಗಿ ಮಲಗಿದಾಗ ನಿದ್ದೆ ಬರುತ್ತೆ.
7: ಅದೊಂದೇ ಅಲ್ಲ, ಇದಕ್ಕೆ ಹೇಳ್ತೀವಿ ಡಿಗ್ನಿಟಿ ಆಫ್ ಹ್ಯೂಮನ್ಸ್ ಅಂತ ಹೇಳ್ತೀವಿ, ಹೌದಾ. ಮನುಷ್ಯಂಗೆ ಬರೀ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಕ್ಕೆ ಯಾವ ಮನುಷ್ಯಂಗೂ ಇಷ್ಟ ಇಲ್ಲ,
6: ಹೌದಾ.
7: ಬಡತನ ನಿವಾರಣೆಯಲ್ಲಿ ಬಹಳ ಮುಖ್ಯ ಅಂದ್ರೆ ಆದಾಯ. ಅಂದ್ರೆ ಒಂದೊಂದು ಗ್ರಾಮ ಪಂಚಾಯತಿನಲ್ಲೂ ಅವ್ರಿಗೆ ಹೇಗಾದ್ರೂ ಒಂದು ಕೆಲಸ ಮಾಡಕ್ಕೆ ಒಂದು
6: ವ್ಯವಸ್ಥೆ
7: ಮಾಡಲೇಬೇಕು. ಸೊ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಅಥವಾ ಚುನಾಯಿತ ಸದಸ್ಯರು ಆದ್ಮೇಲೆ ಅವರುಗಳು ಇದಕ್ಕೆ ಕಲ್ಪಿಸಬೇಕು ಈ ತರ. ಓಕೆ,
6: ಹಾಗಿರ ಈ ಬಡತನ ನಿರ್ಮೂಲನೆಗೆ ರಾಜ್ಯ, ಕೇಂದ್ರ ಜೊತೆಗೆ ನಾವು ಅಷ್ಟನ್ನೇ ಹೊಣೆ ಮಾಡೋದು ಬೇಡ. ನಮ್ಮ ಗ್ರಾಮ ಪಂಚಾಯತಿಗಳು ಏನು ಮಾಡ್ತವೆ, ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಅಲ್ವಾ. ಹಾಗಿರ ರಾಜ್ಯ ಮತ್ತು ಕೇಂದ್ರ ಏನು ಮಾಡ್ತಾ ಇದ್ದೇವೆ ಇವತ್ತಿನ ದಿನ?
7: ಇವಾಗ ಹೇಳ್ತೀನಿ ಕೇಳಿ. ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಇವೊಂದು 2-3 ವರ್ಷದಿಂದ ಕೋವಿಡ್ ಬಂದ್ಬಿಡ್ತು,
6: ಹೌದಾ.
7: ಕೋವಿಡ್ ಬಂದಾಗ ತುಂಬಾ ಜನ ಬೆಂಗಳೂರಿಂದ ಆಗ್ಲಿ, ಬೊಂಬೈಯಿಂದ ಆಗ್ಲಿ, ಸಿಟಿಗಳಿಂದ ವಾಪಸ್ ಹೊರಟೋದ್ರು,
6: ಹಳ್ಳಿ
7: ಹೊರಟೋದ್ರು. ಅವ್ರಿಗೆ ಯಾರಿಗೂ ಇಲ್ಲಿ ಕೆಲಸ ಇರಲಿಲ್ಲ, ಅಲ್ಲೂ ಕೆಲಸ ಇರಲಿಲ್ಲ, ಹೌದಾ. ಅವಾಗ ಸಿಕ್ಕಾಪಟ್ಟೆ ಜನಕ್ಕೆ ಬಡತನ ಆಗ್ಬಿಡ್ತು. ನಾವೇ ನೋಡಿದೀವಿ, ಲಕ್ಷಾಂತರ ಜನ ಸಿಟಿಯಿಂದ ಹಳ್ಳಿಗೆ ತಲೆ ಮೇಲೆ ಇಟ್ಕೊಂಡು ಹೋದ್ರು, ಹೌದಾ. ಇದರಿಂದ ಏನಾಗಿದೆ, ಇನ್ನೊಂದು ಬಹಳ ಸಿಂಪಲ್ ಎಕ್ಸಾಂಪಲ್. ನಾವೇನ್ ಮಾತಾಡ್ತಾ ಇರೋದು ಈ ಪುಸ್ತಕದಲ್ಲಿ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಮಾತಾಡ್ತಾ ಇದ್ದೀವಿ, ಹೌದಾ. ಡಿಜಿಟಲೀಕರಣ, ಡಿಜಿಟಲೀಕರಣಕ್ಕೂ ಬಡತನಕ್ಕೂ ಏನು ಸಂಬಂಧ ಅಂದರೆ ತಿಳ್ಕೊಳ್ಳೋಣ. ಇವಾಗ ಒಬ್ಬಂಗೆ ಬ್ಯಾಂಕ್ ಅಕೌಂಟ್ ಇಲ್ಲದೆ, ಹೌದಾ, ಏನು ಮಾಡಬೇಕು ಅವನು? ಸಾಲ ತಗೋಬೇಕು ಯಾರ ಹತ್ರನಾರು, ಹೌದಾ. ಬ್ಯಾಂಕ್ ಅಕೌಂಟ್ ಇದ್ರೆ ಬ್ಯಾಂಕ್ ಲೋನ್ ಅಂತೂ ಸಾಲ
6: ಕೊಡೋದಿಲ್ಲ,
7: ಯಾರೋ ಸಾಲ ಕೊಡ್ತಾರೆ. ಅವನು 20% ದಿವಸಕ್ಕೆ 30% ದಿವಸಕ್ಕೆ ಬಡ್ಡಿ ಆಗ್ಬಿಡತ್ತೆ. ಅದರಿಂದ ಇವನ್ ಬಡತನ
6: ಇನ್ನು ಹೆಚ್ಚಾಗ್ತಾ ಹೋಗುತ್ತೆ.
7: ನಾವೆಲ್ಲ ನೋಡಿದ್ದು ನಮ್ಮ ಹಳೆ ಭಾರತದಲ್ಲಿ ಹೀಗೆ ತಾನೆ, ಸಿಕ್ಕಾಪಟ್ಟೆ ಜನ ಪಾಪ ಜಮೀನ್ದಾರರಿಂದ ಎಲ್ಲ ಸಾಲ ತಗೊಂಡು ಅದನ್ನ ತೀರ್ಸಕ್ಕೆ
6: ಜಮೀನನ್ನೆಲ್ಲ ಅವ್ರಿಗೆ ಬರ್ಕೊಟ್ಟು
7: ಹೋಗ್ತಾ
6: ಇದ್ರು, ಅಥವಾ ಇದು ಅವ್ರ ಹತ್ರ ಕೆಲ್ಸಕ್ಕೆ ಇರ್ತಾ ಇದ್ರು.
7: ಕರೆಕ್ಟ್. ಇವಾಗ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲದೆ ಇದ್ರೆ ಅವನು ಸ್ವಲ್ಪ ಬ್ಯಾಂಕ್ ಅಲ್ಲಿ ದುಡ್ಡು ತಗೋಬೇಕು ಅಂದ್ರೆ ಬಸ್ ಹತ್ಕೊಂಡು ಹೋಗ್ಬೇಕು, ಅಲ್ಲಿ ದೂರ ಹೋಗ್ಬೇಕು, ಒಂದು 100 ರೂಪಾಯಿ ಅವನು ಇಸ್ಕೋಬೇಕು. ಅದಕ್ಕೋಸ್ಕರ ನಾವು ಈಗ ಡಿಜಿಟಲ್ ಪೇಮೆಂಟ್ ಅಂತ ಮಾಡಿದೀವಿ,
6: ಇವತ್ತೆಲ್ಲ ನೋಡ್ತಾ ಇದ್ವಿ, ಎಲ್ರಿಗೂ ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಬಂದು ಬೀಳ್ತಾ ಇದೆ.
7: ಕರೆಕ್ಟ್. ಅದೊಂದೇ ಅಲ್ಲ, ಇವಾಗ ನೀವು ಯಾರಿಗಾರ 10 ರೂಪಾಯಿ ಕೊಡಬೇಕು ಅಂದ್ರೂ ಪೇಟಿಎಂ, ಫೋನ್ ಪೇ, ಗೂಗಲ್ ಪೇ, ಇದರಲ್ಲಿ ಆಟೋಮೆಟಿಕ್ ಆಗಿ ನೀವು 10 ರೂಪಾಯಿ ಕೊಟ್ಬಿಡ್ಬೋದು. ಹಿಂದಿನ ತರ ಹೋಗಿ ಬಸ್ ಅಲ್ಲಿ ಹೋಗಿ ಬ್ಯಾಂಕ್ ಅಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡು, ಹೌದಾ, ಇದೊಂಥರ ಬಡತನ ನಿವಾರಣೆಗೆ
6: ಒಂದು
7: ಸಾಧನೆ
6: ಆಗಿದೆ. ಇದು
7: ಆಗಿದೆ, ಅದೇ ತರ ನಾವೇನ್ ಮಾಡ್ತಾ ಇದೀವಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಂದ
6: ಇದೇ ಕೋವಿಡ್ ಸಮಯದಲ್ಲಿ ಆಹಾರನೂ ಕೊಟ್ರಲ್ವಾ.
7: ಆಹಾರನ ನೆಕ್ಸ್ಟ್ ಟಾಪಿಕ್ ಆಗಿ ಡಿಸ್ಕಸ್ ಮಾಡೋಣ,
6: ಸರಿ.
7: ಯಾಕೆಂದ್ರೆ ಅದು ಏನು ಬಡತನ ನಿವಾರಣೆ ಅಲ್ಲ, ಅದು ಹಸಿವು ನಿವಾರಣೆ. ಹಸಿವು ಬೇರೆ, ಬಡತನ ಬೇರೆ,
6: ಸರಿ.
7: ಸೊ ಬಡತನ ನಿವಾರಣೆಗೆ ಏನ್ ಮಾಡ್ಬೇಕು, ಇವಾಗ ನಾವು NREGA ಅಂತ ಇದೆ,
6: ಹೌದಾ,
7: ಅಂದ್ರೆ ನೀವು ಏನೇ ಆಗ್ಬೋದು, ಓದಿರೋ ಅಥವಾ ಓದಿಲ್ದೇ ಇರೋ, ನಿಮಗೆ ಹಳ್ಳಿನಲ್ಲಿ
6: ಒಂದು ಕೆಲಸ 100 ದಿನ ಸಿಗುತ್ತೆ.
7: 100 ದಿನ ನಿಮ್ಗೆ ಕೆಲಸ ಸಿಕ್ಕೇ ಸಿಗತ್ತೆ.
6: ಎಲ್ಲರೂ ಮಾತಾಡ್ತಿದ್ದಾರೆ, ಮಾಡ್ತಿದ್ದಾರೆ, ಮತ್ತೆ ನೋಡಿದೀವಿ, ಅದನ್ನ
7: ನೋಡಿದೀವಿ. ಅಂದ್ರೆ ಸುಮಾರು ದಿವಸಕ್ಕೆ ಒಂದ್ ದಿವಸ ಕೆಲಸ ಮಾಡಿದ್ರೆ 280 ರೂಪಾಯಿ,
6: ಈಗ 300 ಚಿಲ್ಲರೆನೋ ಏನೋ ಆಗಿದೆ ಅಂತ ಕೇಳ್ಬಿಟ್ಟೆ.
7: ಹೌದಾ? ಸೊ 300 ಚಿಲ್ಲರೆ ಗ್ಯಾರಂಟಿ ಬರುತ್ತೆ. ಅಂದ್ರೆ ನಿಮ್ಗೆ ಆದಾಯ ಇದೆ, ಆದಾಯ ಇರೋದ್ರಿಂದ ಖಂಡಿತ ನಿಮಗೆ ಬಡತನ ಇರಲ್ಲ. ಹೌದಾ? ನೆಕ್ಸ್ಟ್ ಅದೇ ತರ ದೀನ್ ದಯಾಳ್ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಇದೆ, ಅದರೊಳಗೆ ಕೆಲಸಗಳು ಕೊಡಬಹುದು. ಅದೇ ತರ ಸ್ಟೇಟ್ ಪಾವರ್ಟಿ ಎರಾಡಿಕೇಶನ್ ಮಿಷನ್ ಅಂತ ಇದೆ, ಮಿಷನ್ ಅಂತ ಸ್ಟೇಟ್ ಲೆವೆಲ್ ಅಲ್ಲಿ. ಅದು ಬಿಟ್ಬಿಟ್ಟು ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಅಂತ ಇದೆ, ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಅಂತ. ಮನೆ ಇಲ್ಲದೆ ಇದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಇದೆ. ಹೌದಾ? ಮುಂಚೆ ಅದನ್ನ ಇಂದಿರಾ ಆವಾಸ್ ಯೋಜನೆ ಅಂತೆಲ್ಲ ಹೇಳ್ತಾ ಇದ್ರು, ಅದಿದೆ. ಆಮೇಲೆ ನಿಮ್ಗೆ ಹೇಳ್ದಂಗೆ ಎಲ್ರಿಗೂ ಇವಾಗ ಪಿಡಿ ರೇಷನ್ ಕೊಡ್ತಾನೆ ಇದ್ದಾರೆ. ಹೌದಾ? ಫ್ರೀಯಾಗಿ. ಬಟ್ ರೇಷನ್ ಅಲ್ಲಿ ಅದನ್ನ ಮಾತಾಡೋಣ, ಬರೀ ಅಕ್ಕಿ ಗೋಧಿ ಕೊಟ್ರೆ ಸಾಲದು, ಪೌಷ್ಟಿಕಾಂಶ ಇರಲೇಬೇಕು. ಅದೇ ತರ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಅಂತ ಇದೆ. ಸ್ವಾಸ್ಥ್ಯ ಬಿಮಾ ಕರೆಕ್ಟ್, ಅದು ಇನ್ಶೂರೆನ್ಸ್ ಕೊಡುತ್ತೆ. ಹೌದಾ? ಅದೊಂದೇ ಅಲ್ಲ, ಸ್ವಚ್ಛ ಭಾರತ್ ಮಿಷನ್ ಅಂತ ಇದೆ.
6: ನಿಜ?
7: ಅದರಿಂದ ನಿಮಗೆ ಕೆಲಸ
6: ಸಿಗುತ್ತೆ, ಆದಾಯನೂ ಗಳಿಸ್ಕೋಬಹುದು.
7: ಕರೆಕ್ಟ್. ಅದೇ ತರ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ ಅಂತ ಇದೆ. ಈ ತರ ಬೇರೆ ಬೇರೆ ಯೋಜನೆಗಳಿಂದ ಜನರು ಇಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಈ ಬೇರೆ ಬೇರೆ ಈ ಅಭಿಯಾನಗಳಿಂದ
6: ಅಂದ್ರೆ ಈ
7: ಸ್ಕೀಮ್ಗಳಲ್ಲಿ ಸಹಾಯ ತಗೋಬಹುದು.
6: ಅಂದ್ರೆ ಯಾವ್ದಕ್ಕೆ ಯಾರು ಬರ್ತಾರೋ ಅದನ್ನ ನೋಡಿಕೊಂಡು ಎಲ್ಲರನ್ನು ಒಟ್ಟಾರೆ ಬಡತನ ನಿವಾರಣೆಗೆ ಈ ಗ್ರಾಮ ಪಂಚಾಯತ್ ಕೆಲಸ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀರಾ.
7: ಕರೆಕ್ಟ್. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಜನಕ್ಕೆ ಇದೆಲ್ಲ ಗೊತ್ತೇ ಇರಲ್ಲ, ಯಾರನ್ನ ಹೋಗಿ ಕೇಳಬೇಕು ಇದನ್ನೆಲ್ಲ ಇಸ್ಕೊಳಕ್ಕೆ.
6: ಹೌದಾ?
7: ಇದಕ್ಕೆ ಏನ್ ಮಾಡ್ಬೇಕು, ನೀವು ಆಶಾ ವರ್ಕರ್ಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅಥವಾ NRLM ಡೆಲಿಗೇಟ್ಸ್ ಅಂತ ಇರ್ತಾರೆ.
6: ಹೌದಾ?
7: ಅಥವಾ ಅಂಗನವಾಡಿ ಕಾರ್ಯಕರ್ತ ಇರ್ತಾರೆ, ರೋಜ್ಗಾರ್ ಸೇವಕರು ಅಂತ ಇರ್ತಾರೆ. ಇವ್ರನ್ನೆಲ್ಲ ಹೋಗಿ ಮಾತಾಡ್ಸಿದ್ರೆ ಹೇಗೆ ಒಬ್ರು, ಯಾಕೆಂದ್ರೆ ತುಂಬಾ ಜನ ಚುನಾಯಿತ ಸದಸ್ಯರಿಗೆ ಇದೆಲ್ಲ ಇದೆ ಅಂತಾನೂ ಗೊತ್ತಿರಲ್ಲ,
6: ಅವ್ರಿಗೆ ಸಾಮರ್ಥ್ಯ ಇರಲ್ಲ ತಿಳ್ಕೊಳಕ್ಕೆ. ಮತ್ತೆ 5 ವರ್ಷ ಇರುತ್ತೆ ಪಾಪ, ಅವ್ರನ್ನು ನಾವು ಹೇಳಕ್ ಆಗಲ್ವಲ್ಲ.
7: 5 ವರ್ಷ ಸಾಕಷ್ಟು ಟೈಮ್ ಇರುತ್ತೆ, ಬಟ್ ಅವ್ರು ಹೋಗಿ ತಿಳ್ಕೊಬೇಕು. ಹೌದಾ? ಇದನ್ನ ತಿಳ್ಕೊಳ್ದೆ ಇದ್ರೆ ಏನಾಗುತ್ತೆ, ಅವ್ರಿಗೆ ಗೊತ್ತೇ ವಿಷಯನೆ ಗೊತ್ತಿಲ್ಲದೆ ಇದ್ರೆ ಹೇಗೆ ಬಡತನ ನಿವಾರಣೆ ಸಾಧ್ಯನೇ ಇಲ್ಲ. ಅದರಿಂದ ಏನ್ ಮಾಡ್ಬೇಕು, ಇದನ್ನೆಲ್ಲ ಅವ್ರು ತಿಳ್ಕೊಬೇಕು. ತಿಳ್ಕೊಂಡು PDO ಹತ್ರ ಆಗಲಿ ಅಥವಾ ನ್ಯೂಸ್ ನೋಡಿ ಅಥವಾ ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ತಿಳ್ಕೊಂಡ್ರೆ ಖಂಡಿತ ಗ್ರಾಮ ಪಂಚಾಯತ್ನಲ್ಲಿ ಬಡತನ ನಿವಾರಣೆ ಮಾಡೋದು ಸಾಧ್ಯ.
6: ಸಾಕಷ್ಟು ಯೋಜನೆಗಳು ಹೇಳಿದ್ರಿ, ಇನ್ನು ಬರ್ತಾನೂ ಇರಬಹುದು. ಹಾಗಾಗಿ ಇದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಹೊಣೆ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ.
7: ಅದೊಂದೇ ಅಲ್ಲ, ಮುಂದೆ ಇದನ್ನು ಮಾತಾಡೋಣ. ಇವಾಗ ನಾ ಹೇಳಿದ್ದೆಲ್ಲ ಏನು ಗೌರ್ಮೆಂಟ್ ಇಂದ
6: ಬರುವಂತ
7: ಸ್ಕೀಮ್ಗಳು ಮಾತ್ರ.
6: ಹೌದು,
7: ಗೊತ್ತಾಯ್ತಾ? ಈ ಸ್ಕೀಮ್ ಅಲ್ಲಿ ಇದು ಒಂಥರದಲ್ಲಿ ಮೇಲ್ಗಡೆಯಿಂದ ಕೊಟ್ಟು ನೀವು ಕೆಳಗಡೆಯಿಂದ ಇಸ್ಕೊಂಡಂಗೆ. ನಾವು ಮೇಲ್ ಮಾಡ್ಬೇಕು, ಒಂದು ಗ್ರಾಮ ಪಂಚಾಯತಿನಲ್ಲಿ ಒಬ್ಬ ಮನುಷ್ಯಂಗೆ ಅವನ್ ಅಲ್ಲೇ ಇದ್ದು ಗೊತ್ತಾಯ್ತಾ ಸ್ಕೀಮ್ಗಳಿಂದ ದುಡ್ಡು ತಗೊಳ್ದೆ ಗೌರವವಾಗಿ ಕೆಲಸ ಮಾಡಿ ಬದುಕೋದು, ಅದು ನೆಕ್ಸ್ಟ್ ಟಾಪಿಕ್, ಅದನ್ನು ಮಾತಾಡೋಣ.
6: ಸರಿ,
7: ಬಹಳ ಇಂಪಾರ್ಟೆಂಟ್. ಬಡತನ ನಿವಾರಣೆ ಅಂದ್ರೆ ಬರೀ ಗೌರ್ಮೆಂಟ್ ಇಂದ ದುಡ್ಡಿಸ್ಕೊಂಡು ಮನೆ ಇಸ್ಕೊಂಡು ಜೀವನ ಮಾಡೋದಲ್ಲ.
6: ಒಳ್ಳೆ ವಿಷಯ ನೀವು ಹೇಳಿದ್ರಿ ಇದು. ಯಾಕಂದ್ರೆ ಏನೇ ಬೇಕು ಅಂತಂದ್ರು ನಾವು ಬಡವರು ಬಡವರು ಅನ್ನತ್ತೆ, ಅಂದ್ರೆ ಈ ಮಾನಸಿಕ ಬಡತನದಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ನಾವು ಮಾತಾಡ್ಬೇಕಾಗಿದೆ.
7: ಖಂಡಿತ ಮಾತಾಡ್ಬೇಕು, ಯಾಕಂದ್ರೆ ಅವಾಗ್ಲೇನೆ ನಾವು ಡೆವಲಪ್ಡ್ ಇಂಡಿಯಾ ಅಂತ ಮಾತಾಡ್ತೀವಿ.
6: ಹೌದು,
7: ಹೌದಾ? 2047-2047 ನಾವು
6: 100 ವರ್ಷ
7: 100 ವರ್ಷ ಆಗತ್ತೆ. ಅವಾಗ ನಾವು ಡೆವಲಪ್ಡ್ ನೇಷನ್ ಅಂದ್ರೆ ನಾವು ಅಮೆರಿಕ ತರ ಇರ್ಬೋದು.
6: ಖಂಡಿತ.
7: ಅದಕ್ಕೆ
6: ಕೇಳೋದಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ. ಹಾಗಿದ್ರೆ ಇದನ್ನ ಸಾಧಿಸ್ಬೇಕು ಅಂದ್ರೆ ಸಾಕಷ್ಟು ಕೆಲಸ ಇದೆ. ಹೇಗೆ ಅನ್ನೋದನ್ನ ನೀವು ಖಂಡಿತ ಮುಂದಿನ ವಾರಗಳಲ್ಲಿ ತಿಳಿಸ್ಕೊಡಿ, ನಾವು ಜನ ತಿಳ್ಕೊಂಡು ಬಹುಶಃ ಮುಂದಕ್ಕೆ ಬರ್ತಾರೆ ಅನ್ನೋದನ್ನ ಅನ್ಸುತ್ತೆ ಸರ್.
7: ಖಂಡಿತ.
6: ಧನ್ಯವಾದ ಸರ್.
7: ನಮಸ್ಕಾರ.
5: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗಿಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
4: ರೇಡಿಯೋ ಶಿವಮೊಗ್ಗದ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಶ್ರೀಪತಿ ಎಲ್ ಕೆ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ನೇಮಕವಾದ ಎರಡು ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಇದು ಈ ಸರಣಿಯ 11ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟದ ಎಲ್ಲ ವಿಭಾಗಗಳಿಗೂ ಅನ್ವಯವಾಗುವ ಕೆಲವು ವಿಧಿ ನಿಷೇಧಗಳ ಕುರಿತು ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ. ಇದರಲ್ಲಿ ಕೃಷಿ, ಜಾನುವಾರು ಸಾಕಾಣಿಕೆ, ಅರಣ್ಯ ಭೂಮಿ, ಖಾಸಗಿ ಅರಣ್ಯ, ಮೀನುಗಾರಿಕೆ ಇತ್ಯಾದಿಗಳ ಕುರಿತು ವರದಿಯಲ್ಲಿ ಪ್ರಸ್ತಾಪವಾದ ಅಂಶಗಳ ಕುರಿತು ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ಮುಂದುವರೆದು ಎಲ್ಲ ಪರಿಸರ ಸೂಕ್ಷ್ಮ ವಲಯಗಳಿಗೂ ಅನ್ವಯವಾಗುವ ಇನ್ನಷ್ಟು ನೀತಿ ನಿಯಮಗಳನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಈ ಮೊದಲು ಹೇಳಿದ ಮತ್ತು ಈಗ ಹೇಳುವ ಈ ಎಲ್ಲ ಅಂಶಗಳು ಅಂದರೆ ವಿಧಿ ನಿಷೇಧಗಳು ವರದಿಯ 40ನೇ ಪುಟದಿಂದ ಪ್ರಾರಂಭವಾಗುವ 13ನೇ ಸೆಕ್ಷನ್ ಅಥವಾ ಅಧ್ಯಾಯದಲ್ಲಿ ಪ್ರಸ್ತಾಪವಾಗಿದೆ. ಈಗ ಜೀವ ವೈವಿಧ್ಯತೆಯ ಕುರಿತು ವರದಿ ಏನು ಹೇಳುತ್ತೆ ನೋಡೋಣ. ಪವಿತ್ರ ವನ ಮತ್ತು ದೇವರ ಕಾಡುಗಳನ್ನು ಖಾಸಗಿ ಭೂಮಿಯಲ್ಲಿ ಜೀವ ವೈವಿಧ್ಯತೆ ನಿರ್ವಹಣಾ ಸಮಿತಿಯ ನಿಯಂತ್ರಣದ ಭೂಮಿಯಲ್ಲಿ, ಜಂಟಿ ಅರಣ್ಯ ನಿರ್ವಹಣಾ ವ್ಯಾಪ್ತಿಯಲ್ಲಿ, ಸ್ಥಳೀಯ ಜನರ ನಿಯಂತ್ರಣದ ಅಡಿಯಲ್ಲಿರುವ ಕಾಡಿನಲ್ಲಿ ಜೀವ ವೈವಿಧ್ಯತೆ ಸಂರಕ್ಷಿಸುವುದರ ಸಲುವಾಗಿ ಸಂರಕ್ಷಣಾ ಸೇವೆ ಅಂದರೆ ಸರ್ವೀಸಸ್ ಫಾರ್ ಪ್ರೊಟೆಕ್ಷನ್ ಆಫ್ ಇಕಾಲಜಿ ಈ ಅಡಿನಲ್ಲಿ ಪ್ರೋತ್ಸಾಹಕ ಹಣವನ್ನು ನೀಡಬೇಕು. ಅಂದರೆ ಯಾರಾದರೂ ಈ ಥರದ ಕಾಡುಗಳನ್ನು ಒಂದು ಸ್ಥಳೀಯ ಗ್ರಾಮ ಸಮಿತಿ ನಿರ್ವಹಣೆ ಮಾಡ್ತಾ ಇದೆ ಅಂದರೆ ಅದು ಸಮಾಜಕ್ಕೆ ಅವರು ನೀಡುವ ಒಂದು ಸೇವೆ, ಅದಕ್ಕೆ ಸೂಕ್ತವಾದ ಒಂದು ಪ್ರೋತ್ಸಾಹಕ ಧನವನ್ನು ಅವರಿಗೆ ನೀಡಬೇಕಾಗತ್ತೆ ಅಂತ ವರದಿ ಹೇಳುತ್ತೆ. ವನ್ಯಜೀವಿಗಳಿಂದಾಗುವ ನಷ್ಟ ಪರಿಹಾರಕ್ಕಾಗಿ ಜೀವ ವೈವಿಧ್ಯತಾ ನಿರ್ವಹಣಾ ಸಮಿತಿಗೆ ವಿಶೇಷ ಹಣಕಾಸಿನ ಬೆಂಬಲ ನೀಡಬೇಕು. ಈಗ ಎಲ್ಲ ಕಡೆಯೂ ಘಟ್ಟ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಮತ್ತು ಎಲ್ಲ ಬಯಲುಸೀಮೆಯಲ್ಲೂ ನಡೀತಾ ಇರುವಂತಹ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಏನು ಸಂಘರ್ಷ ಇದೆ, ಇದರಲ್ಲಿ ಪ್ರಾಣಿಗಳ ಜನರಿಗೆ ಏನಾದರೂ ಅವರ ಕೃಷಿ ಭೂಮಿಗೆ ಅಥವಾ ಸ್ವಂತಕ್ಕೆ ನಷ್ಟ ಆದರೆ ಅರಣ್ಯ ಇಲಾಖೆ ಅವರಿಗೆ ಪರಿಹಾರ ಧನವನ್ನು ಕೊಡಬೇಕು. ಆದರೆ ಅದು ಕೊಡೋದು ಕಡಿಮೆ, ಇನ್ನೂ ಹೆಚ್ಚಾಗಬೇಕಾಗಿತ್ತು, ಈ ಥರದ ಹೋರಾಟಗಳು ನಡೀತಾ ಇದೆ. ಈ ಏನು ಜೀವ ವೈವಿಧ್ಯತಾ ನಿರ್ವಹಣಾ ಸಮಿತಿ ಇದೆ ಅದಕ್ಕೆ ವಿಶೇಷವಾಗಿ ಹಣಕಾಸಿನ ಬೆಂಬಲ ಸರ್ಕಾರದಿಂದ ನೀಡಿಬಿಟ್ಟು ಸೂಕ್ತ ಪ್ರಮಾಣದ ಪರಿಹಾರವನ್ನು ಇಂತಹ ಒಂದು ಸಂದರ್ಭದಲ್ಲಿ ನೀಡಬೇಕು ಅನ್ನೋದನ್ನು ವರದಿ ಹೇಳ್ತಾ ಇದೆ. ವಿದ್ಯುತ್ತು ಮತ್ತು ಶಕ್ತಿ, ಇದು ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಪಶ್ಚಿಮ ಘಟ್ಟಗಳ ಒಂದು ದೊಡ್ಡ ಸಮಸ್ಯೆ. ಅಂದರೆ ಇಡೀ ದೇಶಕ್ಕೆ ಅಥವಾ ನಮ್ಮ ದಕ್ಷಿಣ ಭಾರತಕ್ಕೆ ಬೇಕಾದಂತಹ ವಿದ್ಯುತ್ತು ಅನ್ನು ನೀಡೋದಕ್ಕೆ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವ ನದಿಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿಯ ಆ ಯೋಜನೆಗಳಿಂದಾಗಿ ಹಲವಾರು ಥರದ ಪರಿಸರ ಸಂಬಂಧಿ ಸಮಸ್ಯೆಗಳು ಉದ್ಭವ ಆಗಿದೆ. ಹಾಗಾಗಿ ಈ ವಿದ್ಯುತ್ ಅಥವಾ ಇನ್ಯಾವುದೇ ಮೂಲದ ಶಕ್ತಿಯನ್ನು, ಅದು ಬಯೋಮಾಸ್ ಅಥವಾ ಸಾವಯವ ಇಂಧನ ಇರ್ಬೋದು, ಗಾಳಿ ಯಂತ್ರ ಇರ್ಬೋದು, ಸೌರಶಕ್ತಿ ಇರ್ಬೋದು, ಇದೆಲ್ಲದರ ಕುರಿತು ಈ ವರದಿ ಹೀಗೆ ಹೇಳುತ್ತೆ. ವಿದ್ಯುತ್ ಮತ್ತು ಇತರೆ ಇಂಧನಗಳನ್ನು ಬಳಸುವ ಗ್ರಾಹಕರಿಗೆ ಇಂಧನ ಉತ್ಪಾದನೆ ಮತ್ತು ಬಳಕೆಯಿಂದ ಪರಿಸರಕ್ಕೆ ಮತ್ತು ಸಮಾಜಕ್ಕೆ ಉಂಟಾಗುವ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವ ಕೆಲಸ ನಡೆಯಬೇಕು. ನಾವು ಇಂಧನವನ್ನು ಬಳಸಬೇಕಾದ್ರೆ ಅದರ ಬೆಲೆಯನ್ನಷ್ಟೇ ನೋಡ್ತೀವಿ, ಅದರ ಲಭ್ಯತೆಯನ್ನು ನೋಡ್ತೀವಿ, ಆದರೆ ಬಳಸೋದ್ರಿಂದ ಆಗುವ ಸಮಸ್ಯೆಗಳ ಕುರಿತು ಅಥವಾ ಅದನ್ನು ಉತ್ಪಾದನೆ ಮಾಡುವ ಹಂತದಲ್ಲಿ ಆಗುವ ಸಮಸ್ಯೆಗಳ ಕುರಿತು ಜನರಿಗೆ ಅಷ್ಟಾಗಿ ಅರಿವು ಇರೋದಿಲ್ಲ. ಹಾಗಾಗಿ ಇದರ ಕುರಿತು ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನು ಮಾಡಬೇಕು. ಇದರೊಂದಿಗೆ ಅನಾವಶ್ಯಕ ಇಂಧನ ಬಳಕೆಯನ್ನು ನಿಯಂತ್ರಿಸುವುದರ ಕುರಿತು ಜಾಗೃತಿ ಮೂಡಿಸಬೇಕು. ಅಂದರೆ ಈಗ ಲಕ್ಸುರಿ ಐಟಮ್ಸ್ ಅಂತ ಏನು ಹೇಳ್ತೀವಿ ಅಂದರೆ ನಮಗೆ ಜೀವನಕ್ಕೆ ಮೂಲಭೂತ ಅವಶ್ಯಕತೆ ಅಲ್ಲ. ಉದಾಹರಣೆಗೆ ಒಂದು ಬಟ್ಟೆ ಅಂಗಡಿಗೆ ಹೋದರೆ ಅಲ್ಲಿ ಬೆಳಕಿಗೆ ನಮಗೆ ಬೇಕಾಗಿರೋದು 2 ಟ್ಯೂಬ್ ಲೈಟ್ ಆದರೆ ಹಾಲ್ನಲ್ಲಿ 20 ಟ್ಯೂಬ್ ಲೈಟ್ ಇರುತ್ತೆ. ಜನರನ್ನು ಸೆಳಿಲಿಕ್ಕೆ ಅವರು ಅಷ್ಟೊಂದು ಪ್ರಕಾಶಮಾನವಾದ ಬಲ್ಪುಗಳನ್ನು ಹಾಕ್ಬೋದು, ಆದರೆ ಇದು ಲಕ್ಸುರಿ ಅಂದರೆ ಅನಾವಶ್ಯಕವಾದ ಬಳಕೆ. ಇದು ಒಂದು ಉದಾಹರಣೆ ಅಷ್ಟೇ. ಇಂಥ ಹಲವಾರು ವಿಷಯಗಳಲ್ಲಿ ನಾವು ಬೇಕಿಲ್ಲದೆಯೇ ಮೂಲಭೂತ ಅವಶ್ಯಕತೆಗೆ ಅಲ್ಲದಲ್ಲೇ ನಾವು ಸಾಕಷ್ಟು ಇಂಧನವನ್ನು ಬಳಸ್ತೀವಿ. ವಾಹನಗಳನ್ನು ಬಳಸಬೇಕಾದ್ರೆ ಪೆಟ್ರೋಲಿಯಂ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು, ಬೇರೆ ಬೇರೆ ಥರದ ಇಂಧನಗಳನ್ನು ನಾವು ಬಳಸ್ತೀವಿ. ಹಾಗಾಗಿ ಇದನ್ನು ಬಳಕೆಯನ್ನು ಕಡಿವಾಣ ಹಾಕಬೇಕು, ಅದರ ಕುರಿತು ಜಾಗೃತಿಯನ್ನು ಮೂಡಿಸ್ಬೇಕು. ಬಳಕೆ ಹಂತದಲ್ಲಿ ಸರಿಯಾದ ನಿರ್ವಹಣೆ ಅಂದರೆ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಬಳಕೆ ಅಂದರೆ ಗ್ರಾಹಕರ ಹಂತದಲ್ಲಿ ಹೆಚ್ಚಿದ ಕ್ಷಮತೆ ಇರುವ ಉಪಕರಣಗಳ ಬಳಕೆಯನ್ನು ಎಲ್ಲ ಕ್ಷೇತ್ರದಿಂದಲೂ ಪ್ರೋತ್ಸಾಹಿಸಬೇಕು. ಈಗ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಏನು ಸಂಸ್ಥೆ ಇದೆ, ಅದು ಈ ಥರದ ಕೆಲಸಗಳನ್ನು ಮಾಡ್ತಾ ಇದೆ. ಯಾವ ಯಾವ ಬಳಕೆಗೆ ಯಾವ ಉಪಕರಣಗಳನ್ನು, ಅದರ ಕ್ಷಮತೆ ಎಷ್ಟು, ಅದರ ಸ್ಟಾರ್ ರೇಟಿಂಗ್ ಏನು, ಇದನ್ನು ನೋಡಿ ಇಂಥದನ್ನೇ ಬಳಸಲಿಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ಅದಕ್ಕೆ ಸರ್ಕಾರದ ಮುಖಾಂತರ ಸಬ್ಸಿಡಿ ಕೊಡ್ಬೋದು ಅಥವಾ ಕಡಿಮೆ ಕ್ಷಮತೆ ಇರುವ ಯಂತ್ರಗಳ ಬೆಲೆಯನ್ನು ಅದನ್ನು ನಿಷೇಧಿಸೋದು, ಹೀಗೆ ಹಲವಾರು ಮಾರ್ಗಗಳಲ್ಲಿ ಮತ್ತು ಜನರಿಗೆ ಬಹಳ ಮುಖ್ಯವಾಗಿ ಇದರ ಮಾಹಿತಿಯನ್ನು ನೀಡಿಬಿಟ್ಟು ಇದನ್ನು ಪ್ರೋತ್ಸಾಹ ಅಂದರೆ ಹೆಚ್ಚಿನ ಕ್ಷಮತೆ ಇರುವ ಉಪಕರಣಗಳ ಬಳಕೆಯನ್ನು ಪ್ರೋತ್ಸಾಹಿಸಬೇಕು. ಅದು ನಮ್ಮ ಕೃಷಿಯಲ್ಲಿ ಬಳಸುವ ಮೋಟಾರ್ಗಳಿರ್ಬೋದು, ನಮ್ಮ ಮನೆ ಬಳಕೆಯ ಉಪಕರಣಗಳಲ್ಲಿರುವ ಹಲವಾರು ಕೆಪಾಸಿಟರ್ ಇರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಿರ್ಬೋದು, ಎಲ್ಲ ಹಂತಗಳಲ್ಲೂ ಸಹ ನಾವು ಹೈಯರ್ ಎಫಿಷಿಯನ್ಸಿ ಇಂಧನ ಉಳಿತಾಯವಾಗುವಂತಹ ಅಥವಾ ನಮ್ಮ ಸ್ಟೌ ಇರ್ಬೋದು, ಇದರಲ್ಲಿ ನಾವು ಅದಂಥ ಒಳ್ಳೆಯ ಉಪಕರಣಗಳನ್ನು ಬಳಕೆಯ ಕುರಿತು ಪ್ರೋತ್ಸಾಹ ನೀಡಬೇಕು. ಇಂಧನ ಬಳಕೆ ಹಂತದಲ್ಲಿ ಸ್ಮಾರ್ಟ್ ಪರಿಕಲ್ಪನೆಯನ್ನು ಬಳಸಿಕೊಳ್ಳಬೇಕು. ಇದು ಇತ್ತೀಚೆಗೆ ಜನಪ್ರಿಯವಾಗ್ತಾ ಇರುವಂಥ ಒಂದು ಪರಿಕಲ್ಪನೆ. ಈ ಸ್ಮಾರ್ಟ್ ಪರಿಕಲ್ಪನೆ ಅಂದರೆ ಏನು ಅಂದರೆ, ಒಂದು ಇಂಧನ ಬಳಕೆ ವ್ಯವಸ್ಥೆಯಲ್ಲಿ ಬಳಕೆಯಾಗುವ ಎಲ್ಲ ಬಿಡಿ ಭಾಗ, ಬಿಡಿ ಉಪಕರಣಗಳ ಕ್ಷಮತೆ, ಬಳಕೆಯ ಅವಧಿ, ಇಂಧನ ಮೂಲಗಳ ಲಭ್ಯತೆ, ಅವುಗಳ ಪರಿಸರ ಸ್ನೇಹಿ ಗುಣ, ವಿವಿಧ ಬಳಕೆಯ ಪ್ರಾಧಾನ್ಯತೆ, ಮತ್ತು ಬೇರೆ ಬೇರೆ ಸಮಯದಲ್ಲಿ ಎಲ್ಲವುದನ್ನು ಒಟ್ಟಿಗೆ ಬಳಸೋದ್ರಿಂದ ಆಗುವ ಸಮಸ್ಯೆಗಳು ಅಥವಾ ನಮ್ಮ ಬೇರೆ ಬೇರೆ ಅವಶ್ಯಕತೆಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪೂರೈಸಿಕೊಳ್ಳೋದು, ಹೀಗೆ ಹಲವಾರು ಅಂಶಗಳನ್ನು ಗಣಿಸಿ ಸರಿಯಾದ ಉಪಕರಣಗಳ ಸಹಾಯದಿಂದ ಕಡಿಮೆ ಇಂಧನ ಬಳಕೆಯಿಂದ ನಮ್ಮ ಅನಿವಾರ್ಯವಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು, ಇದಕ್ಕೆ ಸ್ಮಾರ್ಟ್ ಪರಿಕಲ್ಪನೆ ಅಂತಾರೆ. ಈ ಸ್ಮಾರ್ಟ್ ಪರಿಕಲ್ಪನೆಯನ್ನು ಸ್ಮಾರ್ಟ್ ವಿದ್ಯುತ್ ಆಗಿರ್ಬೋದು, ಸ್ಮಾರ್ಟ್ ಕಟ್ಟಡಗಳಾಗ್ಬೋದು, ಸ್ಮಾರ್ಟ್ ಸಾರಿಗೆ ವ್ಯವಸ್ಥೆ ಆಗ್ಬೋದು, ಅಥವಾ ಸ್ಮಾರ್ಟ್ ಇಂಧನ ತಯಾರಿಕೆ ಮತ್ತು ಸರಬರಾಜು ಇರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಈ ಸ್ಮಾರ್ಟ್ ಗ್ರಿಡ್ ಅನ್ನೋದನ್ನು ಈ ವಿದ್ಯುತ್ ಕ್ಷೇತ್ರದಲ್ಲಿ ಬಳಸ್ತಾ ಇದ್ದಾರೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ಈ ಸ್ಮಾರ್ಟ್ ಪರಿಕಲ್ಪನೆಯನ್ನು ಜಾರಿಗೆ ತರಬೇಕು. ಇದರಿಂದ ಸಾಕಷ್ಟು ಇಂಧನ ಉಳಿತಾಯ ಆಗುತ್ತೆ, ತನ್ಮೂಲಕ ಪರಿಸರದ ರಕ್ಷಣೆಯೂ ಸಹ ಆಗುತ್ತೆ. ವಿಕೇಂದ್ರೀಕೃತ ವಿದ್ಯುತ್ ಉತ್ಪಾದನೆ ಸೋಲಾರ್ ವಿದ್ಯುತ್ತಿಗೆ ಪ್ರೋತ್ಸಾಹ ನೀಡುವುದು. ನಾವು ಈ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನೋ ಒಂದು ಇನ್ನೊಂದು ಪರಿಕಲ್ಪನೆ ಬಹಳ ಹಳೆಯದು, ಅದು ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಸೂಕ್ತವಾದದ್ದು, ಪರಿಸರಕ್ಕೆ ಬಹಳ ಹತ್ತಿರವಾದಂಥ ಒಂದು ಪರಿಕಲ್ಪನೆ. ಇದು ವಿದ್ಯುತ್ ಉತ್ಪಾದನೆಯಲ್ಲೂ ಅಳವಡಿಕೆ ಆಗಬೇಕು. ಅಂದರೆ ಸಣ್ಣ ಸಣ್ಣ ಘಟಕಗಳಿಂದ ಸ್ಥಳೀಯವಾಗಿ ಬೇಕಾದಂಥ ವಿದ್ಯುತ್ ಬೇಡಿಕೆಯನ್ನು ಸ್ಥಳೀಯ ಮೂಲಗಳಿಂದ ತಯಾರಿಸ್ಬಿಟ್ಟು ಬಳಸ್ಕೊಳ್ಳೋದು. ನಾವು ದೊಡ್ಡ ಒಂದು ಘಟಕವನ್ನು ಯಾವುದೋ ಒಂದು 100 ಕಿಲೋಮೀಟರ್ ಅಥವಾ 1000 ಕಿಲೋಮೀಟರ್ ದೂರದಲ್ಲಿ ಹಾಕಿ ಅದನ್ನು ಇಡೀ 1000 ಚದರ ಕಿಲೋಮೀಟರ್ ಕ್ಷೇತ್ರಕ್ಕೆ ಹಂಚಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಂತಹ ಸಮಸ್ಯೆಗಳನ್ನು ತಡಿಲಿಕ್ಕೆ ಡಿಸೆಂಟ್ರಲೈಸ್ಡ್ ಪವರ್ ಪ್ರೊಡಕ್ಷನ್ ಅಂತ ವಿಕೇಂದ್ರೀಕೃತ ವಿದ್ಯುತ್ ಉತ್ಪಾದನೆ ಅನ್ನು ನಾವು ಹೆಚ್ಚಿನ ಬಳಸ್ಕೋಬೇಕು. ಜೊತೆಗೆ ಸ್ಥಳೀಯವಾಗಿ ಸೋಲಾರ್ ಅನ್ನೋದು ಡಿಸೆಂಟ್ರಲೈಸ್ಡ್ ಪರಿಕಲ್ಪನೆಗೆ ಸೂಕ್ತವಾಗಿ ಹೊಂದಿಕೊಳ್ಳುವಂಥ ಒಂದು ಇಂಧನ ಮೂಲ. ಹಾಗಾಗಿ ಯಾಕೆಂದರೆ ಸೌರಶಕ್ತಿ ಎಲ್ಲ ಕಡೆಯಲ್ಲೂ ಸಿಕ್ಕೇ ಸಿಗುತ್ತೆ. ಅಂಥ ಎಲ್ಲ ಭಾಗಗಳಲ್ಲೂ ಈ ಸೋಲಾರ್ ವಿದ್ಯುತ್ತನ್ನು ಉತ್ಪಾದನೆ ಮತ್ತು ಬಳಕೆಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದು ಬಹಳ ಮುಖ್ಯವಾದ ಒಂದು ವರದಿಯ ಅಂಶ. ಇಂಧನ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತೆ, ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ, ಘಟ್ಟದಲ್ಲಿ ಯಾವುದೇ ಹಳ್ಳ ನದಿಗಳನ್ನು ಯಾವುದೇ ವಿದ್ಯುತ್ ಯೋಜನೆಗಳಿಗಾಗಿ ತಿರುವುದನ್ನು ನಿಷೇಧಿಸಿದೆ. ಈಗಾಗಲೇ ಜಾರಿಗೊಳಿಸಿರುವ ಅಂತಹ ಯೋಜನೆಗಳನ್ನು ನಿಲ್ಲಿಸಬೇಕು. ಇದು ಒಂದು ಬಹು ದೂರಗಾಮಿ ಪರಿಣಾಮ ಉಳ್ಳುವಂತಹ ಒಂದು ವಿಶೇಷವಾದ ಅಂಶ ಈ ವರದಿಯಲ್ಲಿ ಹೇಳಿರೋದು. ಈಗ ನಾವು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತೀವಿ, ರಿವರ್ ಡೈವರ್ಷನ್ ಬಗ್ಗೆ ಮಾತಾಡ್ತೀವಿ. ಎಲ್ಲೋ ಒಂದು ನದಿಗೆ ನಾವು ಡ್ಯಾಮ್ ಕಟ್ಟಿದಾಗ ಅಲ್ಲಿಗೆ ನೀರು ಸಾಕಾಗೋದಿಲ್ಲ ಅಂಥೇಳಿ ಇನ್ಯಾವುದೋ ನದಿಯನ್ನು ಅಲ್ಲಿಗೆ ತಿರುಗಿಸ್ತೀವಿ. ಹೀಗೆಲ್ಲ ಮಾಡಿದಾಗ, ಅದು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಹೀಗೆ ಮಾಡಿದಾಗ, ಲಕ್ಷಾಂತರ ವರ್ಷಗಳಿಂದ ಯಾವುದೇ ಒಂದು ಹಳ್ಳ ಅಥವಾ ಒಂದು ನದಿ ಹುಟ್ಟಿ ಹರಿಬೇಕಾದ್ರೆ ಅದರ ಪಾತ್ರದುದ್ದಕ್ಕೂ ಒಂದಿಷ್ಟು ಪರಿಸರ ಸಂಬಂಧಿ ವ್ಯವಸ್ಥೆಗಳು ಉದ್ಭವ ಆಗಿರುತ್ತೆ. ಈಗ ನಾವು ಆ ನದಿಯನ್ನು ಅಥವಾ ಹಳ್ಳವನ್ನು ಏಕಾಏಕಿ ಇನ್ನೊಂದು ದಿಕ್ಕಿಗೆ ತಿರುಗಿಸಿದಾಗ ಅಲ್ಲಿ ಒಂದು ಅಸಮತೋಲನ ಉಂಟಾಗುತ್ತೆ. ಅಲ್ಲಿರುವ ಪ್ರಾಣಿ ಸಂಪತ್ತು ಇರ್ಬೋದು, ಸಸ್ಯ ಸಂಪತ್ತು ಇರ್ಬೋದು, ಅಥವಾ ಜೀವರಾಶಿ ಇತರೆ ಜನರ ವಸತಿ ಇರ್ಬೋದು, ಅವರೆಲ್ಲರಿಗೂ ಸಹ ಈ ನದಿ ತಿರುವು ಯೋಜನೆಗಳಿಂದ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಹೊಸ ಯಾವುದೇ ಇಂತಹ ಯೋಜನೆಗಳನ್ನು ವಿದ್ಯುತ್ತಿಗಾಗಿ ನದಿ ಹಳ್ಳಗಳನ್ನು ತಿರುಗಿಸೋದನ್ನು ಮಾಡಬಾರದು, ಕಡ್ಡಾಯವಾಗಿ ನಿಷೇಧಿಸಬೇಕು. ಜೊತೆಗೆ ಈಗಾಗಲೇ ಅಂಥದ್ದಿದ್ದರೆ ಕ್ರಮೇಣವಾಗಿ ಅದನ್ನು ಹಂತ ಹಂತವಾಗಿ ಅದನ್ನು ನಿಲ್ಲಿಸ್ಬಿಟ್ಟು ಅದರ ಸಹಜ ಪಾತ್ರ ಏನಿತ್ತು ಅಲ್ಲಿಯೇ ಹರಿಬಿಡಬೇಕು ಅನ್ನೋದು ಒಂದು ಬಹಳ ಪ್ರಮುಖವಾದ ಅಂಶ ಈ ವರದಿಯಲ್ಲಿ ಹೇಳಿರುವಂಥದ್ದು. ಮತ್ತು ಜಲಾನಯನ ಪ್ರದೇಶದ ನಿರ್ವಹಣೆಯನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳಬೇಕು. ನಾವು ಬಹುಶಃ ನಮ್ಮ ಅಭಿವೃದ್ಧಿ ಯೋಜನೆಗಳಲ್ಲಿ ಮರೆತಿರುವ ಒಂದು ಅಂಶ ಅಂದರೆ ಈ ಕ್ಯಾಚ್ಮೆಂಟ್ ಏರಿಯಾ ಡೆವಲಪ್ಮೆಂಟ್ ಅಂತಾರೆ. ಅಂದರೆ ನದಿಯ ನೀರನ್ನು ಅವಲಂಬಿಸಿ ನಾವು ಹಲವಾರು ಯೋಜನೆಗಳನ್ನು ಮಾಡ್ತೀವಿ. ಅದು ನೀರಾವರಿ ಯೋಜನೆಗಳಿರ್ಬೋದು, ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಕೈಗಾರಿಕೆ ಇರ್ಬೋದು. ಆದರೆ ಆ ನದಿ ನೀರು ಸಹಜವಾಗಿ ಬಂದರಷ್ಟೇ ಈ ಎಲ್ಲ ಯೋಜನೆಗಳು ನಡೀಲಿಕ್ಕೆ ಸಾಧ್ಯ. ಆದರೆ ನೀರು ಬರುವ ಏನು ವ್ಯವಸ್ಥೆ ಇದೆ, ಅದು ಹೇಗಾಗ್ತಾ ಇದೆ, ಅದಕ್ಕೆ ಏನು ಸಮಸ್ಯೆಗಳಿದೆಯಾ, ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ಇದರ ಬಗ್ಗೆ ನಾವು ಅಷ್ಟೊಂದು ಗಮನವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ವರದಿಯಲ್ಲಿ ಹೇಳ್ತಾ ಇರೋದೇನು ಅಂದರೆ ಕ್ಯಾಚ್ಮೆಂಟ್ ಏರಿಯಾ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಅದನ್ನು ನಾವು ಹಂತ ಹಂತವಾಗಿ ಕೈಗೆತ್ತಿಕೊಂಡು ಯಾವುದೇ ಒಂದು ನದಿ ಅಥವಾ ಕಿರಿ ಹಳ್ಳ ಇರ್ಬೋದು ಅದರ ಮೂಲ ಅಥವಾ ಅದಕ್ಕೆ ನೀರು ಬರುವ ಏನು ಪ್ರದೇಶ ಇದೆ ಅದನ್ನು ಸೂಕ್ತವಾಗಿ ಕಾಪಾಡಿಕೊಳ್ಳೋದು, ನಿರ್ವಹಣೆ ಮಾಡೋದ್ರಿಂದ ಆ ನದಿಯ ಹರಿವನ್ನು ಸದಾಕಾಲ ಇರುವಂತೆ ನೋಡಿಕೊಳ್ಬೇಕು. ಇಲ್ಲ ಅಂತಂದರೆ ಮೂಲವನ್ನು ಹಾಳು ಮಾಡಿ ನಾವು ತುದಿಯನ್ನು ಬಳಸ್ಕೊಳ್ಳೋಕೆ ಹೋದರೆ ನಮಗೆ ಎರಡೂ ಸಹ ನಮ್ಮ ಕೈಗೆ ಸಿಗೋದಿಲ್ಲ. ಯಾವುದೇ ವಿದ್ಯುತ್ ಯೋಜನೆಗಳಿಗೆ ಹಾಕಿರುವ ನಿಬಂಧನೆಗಳನ್ನು 3 ವರ್ಷಗಳವರೆಗೆ ಪಾಲಿಸದಿದ್ದಲ್ಲಿ ಅಂತಹ ಯೋಜನೆಗಳನ್ನು ಮುಚ್ಚಬೇಕು. ಅಂದರೆ ಹಲವಾರು ಪರಿಸರ ಉಸ್ತುವಾರಿ ಸಮಿತಿಗಳು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ, ಭಾಳ ಮುಖ್ಯವಾಗಿ ವಿದ್ಯುತ್ ಯೋಜನೆ ಮಾಡಬೇಕಾದ್ರೆ ಹಲವಾರು ನಿಬಂಧನೆಗಳನ್ನು ಹಾಕಿದ್ದಾರೆ. ನಿಮ್ಮ ಜಲಾನಯನ ಪ್ರದೇಶದ ನಿರ್ವಹಣೆ ಇರ್ಬೋದು, ಅಲ್ಲಿ ಬೆಳೆಸುವಂಥ ಕಾಡಿನ ಇದಿರ್ಬೋದು, ಯಾವ ಜೀವ ವೈವಿಧ್ಯತೆ ಹೇಗೆ ಕಾಪಾಡ್ಕೋಬೇಕು, ಹೀಗೆ ಹಲವಾರು ನಿಬಂಧನೆಗಳನ್ನು ಹಾಕಿ ಅನುಮೋದನೆಯನ್ನು ನೀಡಿರ್ತಾರೆ. ಇದರಲ್ಲಿ ಯಾವುದೇ ನಿಬಂಧನೆಯನ್ನು ಒಂದು ಯೋಜನೆಯ ಮುಖ್ಯಸ್ಥರು 3 ವರ್ಷದವರೆಗೆ ಪಾಲಿಸದೇ ಮಾಡಲಿಲ್ಲ ಅಂತಂದರೆ ಅದನ್ನು ಅಂಥ ಯೋಜನೆಯನ್ನು ನಿಲ್ಲಿಸಬೇಕು, ಅಂದರೆ ಡಿಕಮಿಷನಿಂಗ್ ಮಾಡಬೇಕು, ಬಿಚ್ಚಿಬಿಡಬೇಕು ಅಂತ ಈ ವರದಿ ಹೇಳುತ್ತೆ. ಅಂದರೆ ಅದಕ್ಕೆ ಎಕ್ಸ್ಟೆನ್ಷನ್ ಕೊಡ್ತಾ ಹೋಗೋದಲ್ಲ, ಮತ್ತೆ ಮತ್ತೆ ಇನ್ನೊಂದು ವರ್ಷ ನಿಗದಿ ಅವಧಿ ಕೊಡೋದು, ಮತ್ತೊಂದು ವರ್ಷ ಅವಧಿ ಕೊಡೋದು, ಹೀಗೆ 100 ವರ್ಷ ಅದನ್ನು ಮುಂದೆ ತಳ್ಳುತ್ತಾ ಹೋಗಬಾರ್ದು. 3 ವರ್ಷ ಮಾಡಲಿಲ್ಲ, ಯಾವುದೇ ಕಾನೂನನ್ನು ಪಾಲಿಸಲಿಲ್ಲ ಅಂದರೆ, ಯಾವುದೇ ಒಂದು ಅಂಶವನ್ನು ಪಾಲಿಸಲಿಲ್ಲ ಅಂದರೆ ಅದನ್ನು ತಕ್ಷಣ ಅದನ್ನು ಮುಚ್ಚಬೇಕು. ಅಣೆಕಟ್ಟುಗಳು ಮತ್ತು ಶಾಖೋತ್ಪನ್ನ ವಿದ್ಯುತ್ ಯೋಜನೆಗಳ ನಿರ್ಧಾರಿತ ಆಯಸ್ಸು ಮುಗಿದ ಕೂಡಲೇ ಅವುಗಳನ್ನು ಮುಚ್ಚಲು ಕ್ರಮ ತೆಗೆದುಕೊಳ್ಳಬೇಕು. ಇದು ಬಹಳ ಮುಖ್ಯವಾದ್ದು. ಯಾವುದೇ ಒಂದು ಡ್ಯಾಮ್ ಕಟ್ಟಿದಾಗ ಅಥವಾ ಒಂದು ಪವರ್ ಪ್ರಾಜೆಕ್ಟ್ ಮಾಡಿದಾಗ, ಥರ್ಮಲ್ ಪವರ್ ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ಒಂದು ಆಯಸ್ಸು ಅಂತ ಇರುತ್ತೆ. ಇಷ್ಟು ವರ್ಷ ಇದು ನಡೆಯುತ್ತೆ ಅಂತ. ಈಗ ಅಣೆಕಟ್ಟು ಕಟ್ಟಿದರೆ ಅದಕ್ಕೆ ಆ ಅಣೆಕಟ್ಟಿನ ಭದ್ರತೆ ದೃಷ್ಟಿಯಿಂದ ಇರ್ಬೋದು, ಅಲ್ಲಿ ಸೇರುವ ಹೂಳಿನ ಪ್ರಮಾಣ ಇರ್ಬೋದು, ಹೀಗೆ ಅದನ್ನು ಯೋಜಿಸಿ ಸಾಮಾನ್ಯವಾಗಿ ಅಣೆಕಟ್ಟುಗಳಿಗೆ 40-50 ವರ್ಷ ಅಂತ ಹೇಳ್ತಾರೆ. ಅದೇ ರೀತಿ ಶಾಖೋತ್ಪನ್ನ ವಿದ್ಯುತ್ ಯೋಜನೆಗಳಿಗೂ ಸಹ ಒಂದಿಷ್ಟು ಆಯಸ್ಸು ಇರುತ್ತೆ. ಅದು ಈಗ ಮುಗಿತಾ ಬರ್ತಾ ಇದೆ ಅನ್ಬೇಕಾದ್ರೇ ಅದನ್ನು ಹಂತ ಹಂತವಾಗಿ ಅದನ್ನು ನಿಲ್ಲಿಸ್ಲಿಕ್ಕೆ, ಮುಚ್ಚಲಿಕ್ಕೆ, ಡಿಕಮಿಷನಿಂಗ್ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಕೈಗೆತ್ಕೋಬೇಕು. ಅದನ್ನು ಮುಗಿದ ಮೇಲೆ ಇದನ್ನು ಏನು ಮಾಡೋದು, ಮತ್ತೆ ಮುಂದುವರ್ಸೋದ, ಈ ಥರ ಎಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದು ಒಂದು ಈ ವರದಿಯ ಅಂಶ. ಎಲ್ಲ ಈ ವಿದ್ಯುತ್ ಯೋಜನೆಗಳು ಸಹ ಸ್ಥಳೀಯ ಆಡಳಿತ ಸಂಸ್ಥೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಏನಿರುತ್ತೆ ಅದು, ಮತ್ತೆ ವಿದ್ಯುತ್ ಮಂಡಳಿಯ ಜಂಟಿ ನಿರ್ವಹಣೆಗೆ ಒಳಪಟ್ಟಿರಬೇಕು. ಅಂದರೆ ಸ್ಥಳೀಯರಿಗೂ ಸಹ ಈ ಯೋಜನೆಯಲ್ಲಿ ಏನಾಗ್ತಾ ಇದೆ, ಇವರು ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದು ಗೊತ್ತಿರಬೇಕು. ಹಾಗಾಗಿ ಅವರೂ ಸಹ ಇದರ ನಿರ್ವಹಣೆಯನ್ನು ಮಾಡಬೇಕು. ಈಗ ಭಾಳಷ್ಟು ಕಡೆ ಹಳ್ಳಿಗಳ ಹತ್ರ ಇರುವ ಯಾವುದೇ ವಿದ್ಯುತ್ ಯೋಜನೆಗಳಲ್ಲೂ ಆ ಹಳ್ಳಿಯವರಿಗೆ ಸಂಬಂಧ ಇರಲ್ಲ, ಅದನ್ನು ಸರ್ಕಾರದ ಯಾವುದೋ ಒಂದು ಮಂಡಳಿ ಅಥವಾ ಒಂದು ಸಮಿತಿ ನೋಡ್ಕೊಳ್ತಾ ಇರುತ್ತೆ. ಗ್ರಾಮಸ್ಥರಿಗೂ ಸಹ ಅಲ್ಲಿ ಆ ಪ್ರವೇಶ ಇರಲ್ಲ. ಹೀಗಾಗಬಾರ್ದು, ಅವರಿಗೂ ಸಹ ಸೂಕ್ತವಾದ ಮಾಹಿತಿಯನ್ನು, ಶಿಕ್ಷಣವನ್ನು ನೀಡಿ ಅವರೂ ಇದನ್ನು ನಿರ್ವಹಿಸಲಿಕ್ಕೆ ಸೂಕ್ತವಾದ ಒಂದು ಒಪ್ಪಂದ ಮಾಡ್ಕೋಬೇಕು. ಇದನ್ನು ಈ ಏನು ನಿರ್ವಹಣೆ ಇದೆ ಇದನ್ನು ಜಿಲ್ಲಾ ಪರಿಸರ ಸಮಿತಿ ಕಟ್ಟುನಿಟ್ಟಾಗಿ ಮೇಲುಸ್ತುವಾರಿ ಮಾಡಬೇಕು. ಇವ್ರು ಸರಿಗೆ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನೋಡ್ಕೊಳ್ಳೋಕ್ಕೆ ಪ್ರತಿ ಜಿಲ್ಲೆಯಲ್ಲಿರುವ ಪರಿಸರ ಸಂಸ್ಥೆ ಒಂದು ನೋಡಬೇಕು ಅನ್ನೋದು ಬಹಳ ಪ್ರಧಾನವಾದ ಅಂಶ. ಮುಂದಿನ ಸಂಚಿಕೆಯಲ್ಲಿ ಈ ಶಿಕ್ಷಣದ ಕುರಿತು ಈ ವರದಿನಲ್ಲಿ ಏನು ಹೇಳಿದೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ.
5: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿ ಶಿಕ್ಷಕರ ಬಡಾವಣೆ ಮೈಸೂರು ಇಲ್ಲಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಇದರಲ್ಲಿ ಮುಖ್ಯವಾಗಿ CN ಭಾಗ್ಯಲಕ್ಷ್ಮಿ ಶಿಕ್ಷಕರು, ಹಾಗೆ ಶ್ರೀಮತಿ ಗಾಯತ್ರಿ ದೇವಿ, ಶ್ರೀಮತಿ ಲತಾ, ಶ್ರೀಮತಿ ಸುವರ್ಣ ಪ್ರಕಾಶ್, ಹಾಗೆ ಗೀತಾ ರಮೇಶ್ ಇವರೆಲ್ಲರೂ ಸೇರಿ ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಕೇಳೋಣ, ಬನ್ನಿ.
10: ಆತ್ಮೀಯ ಶ್ರೋತೃ ಮಿತ್ರರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಭಕ್ತಿ ಭಾವದ ಮಧುರ ನಾದದೊಂದಿಗೆ ನಿಮ್ಮ ಮುಂದೆ ಬರುತ್ತಿರುವ ಈ ವಿಶೇಷ ಭಜನಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿ ಶಿಕ್ಷಕರ ಬಡಾವಣೆ ಮೈಸೂರು ಇಂದಿನ ಈ ಭಜನಾ ಕಾರ್ಯಕ್ರಮದಲ್ಲಿ ಭಕ್ತಿರಸದ ಗಾನವನ್ನು ಅರ್ಪಿಸುತ್ತಿರುವವರು ಶ್ರೀಮತಿ ಗಾಯತ್ರಿ ದೇವಿ, ಶ್ರೀಮತಿ ಗೀತಾ ರಮೇಶ್, ಶ್ರೀಮತಿ ಲತಾ ಹಾಗೂ ಶ್ರೀಮತಿ ಸುವರ್ಣ ಪ್ರಕಾಶ್. ಅನೇಕ ವೇದಿಕೆಗಳಲ್ಲಿ ತಮ್ಮ ಗಾಯನದ ಮೂಲಕ ಭಕ್ತರ ಮನ ಗೆದ್ದಿರುವ ಈ ತಂಡದವರು ಇಂದು ರೇಡಿಯೋ ಶಿವಮೊಗ್ಗ 90.8 ಎಂಬ ಬಾನುಲಿಯ ಮೂಲಕ ನಿಮ್ಮೆಲ್ಲರ ಮನ ಮನೆಗಳಿಗೆ ಭಕ್ತಿಯ ಸುಗಂಧವನ್ನು ಹರಡಲು ಆಗಮಿಸಿದ್ದಾರೆ. ಈ ಭಜನಾ ಸೇವೆಗೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಮತ್ತು ಹಾರೈಕೆ ಸದಾ ಇವರೊಂದಿಗೆ ಇರಲಿ ಎಂದು ಕೋರುತ್ತಾ ಬನ್ನಿ, ಭಕ್ತಿಯ ಮಧುರ ಲೋಕಕ್ಕೆ ನಮ್ಮ ಮನವನ್ನು ಕರೆದೊಯ್ಯುವ ಈ ಭಜನಾ ಕಾರ್ಯಕ್ರಮವನ್ನು ಆಲಿಸೋಣ. ಮೊದಲನೆಯದಾಗಿ ಪ್ರಾರ್ಥನೆ. ಪ್ರಾರ್ಥನೆ ಎಂದರೆ ಇದು ಕೇವಲ ಪದಗಳ ಉಚ್ಚಾರಣೆಯಲ್ಲ, ಮನಸ್ಸಿನ ಮೌನದಿಂದ ಹುಟ್ಟುವ ಶುದ್ಧ ಭಾವನೆ, ಮಾನವನ ಅಂತರಂಗದ ಆಳದಿಂದ ಹೊರಹೊಮ್ಮುವ ನಂಬಿಕೆಯ ನಾದವೇ ಪ್ರಾರ್ಥನೆ. ಜೀವನದ ಓಡಾಟದಲ್ಲಿ ನಾವು ಅದೆಷ್ಟೋ ಭಾವನೆಗಳನ್ನು ಅನುಭವಿಸುತ್ತೇವೆ. ಸಂತೋಷ, ದುಃಖ, ನಿರಾಶೆ, ಆತಂಕ, ಭಯ, ನಿರೀಕ್ಷೆ, ಇವೆಲ್ಲದರ ನಡುವೆ ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಶಕ್ತಿ ಇದೆ ಎಂದರೆ ಅದು ಪ್ರಾರ್ಥನೆ ಮಾತ್ರ. ದೇವರ ಮುಂದೆ ಕೈಮುಗಿದು ನಿಲ್ಲುವ ಕ್ಷಣದಲ್ಲಿ ನಮ್ಮ ಅಹಂಕಾರ ಕರಗುತ್ತದೆ, ನಾನು ಎನ್ನುವ ಭಾವ ಕಡಿಮೆಯಾಗುತ್ತದೆ. ಈ ಕ್ಷಣದಲ್ಲಿ ಮನಸ್ಸು ವಿನಮ್ರವಾಗುತ್ತದೆ, ಹೃದಯ ಹಗುರವಾಗುತ್ತದೆ. ಪ್ರಾರ್ಥನೆ ಎಂದರೆ ದೇವರನ್ನು ಕೇಳಿಕೊಳ್ಳುವುದು ಮಾತ್ರವಲ್ಲ, ಕೆಲವೊಮ್ಮೆ ಅದು ಕೃತಜ್ಞತೆ, ಕೆಲವೊಮ್ಮೆ ಆತ್ಮ ಪರಿಶೀಲನೆ, ಎಲ್ಲ ಗೊಂದಲಗಳನ್ನು ಮೌನವಾಗಿ ಹಂಚಿಕೊಳ್ಳುವ ಒಂದು ಆಧಾರ. ಪ್ರಾರ್ಥನೆಗೆ ದೊಡ್ಡ ದೇವಸ್ಥಾನಗಳ ಅಗತ್ಯವಿಲ್ಲ, ಒಳ್ಳೆಯ ಮನಸ್ಸಿದ್ದರೆ ಸಾಕು, ಶುದ್ಧ ಹೃದಯವಿದ್ದರೆ ಸಾಕು. ಒಂದು ನಿಜವಾದ ಪ್ರಾರ್ಥನೆ ಮಾನವನೊಳಗಿನ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನ ದಾರಿಯನ್ನು ತೋರಿಸುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಪ್ರಾರ್ಥನೆಗೆ ವಿಶೇಷ ಸ್ಥಾನವಿದೆ. ಬೆಳಗಿನ ಸುಪ್ರಭಾತದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ದೇವರ ಸ್ಮರಣೆ ಜೀವನದ ಭಾಗವಾಗಿದೆ. ಸಂಗೀತದಲ್ಲಿಯೂ ಪ್ರಾರ್ಥನೆಗೆ ಅಪಾರ ಮಹತ್ವವಿದೆ, ಏಕೆಂದರೆ ಸಂಗೀತವೇ ಒಂದು ಆರಾಧನೆ. ರಾಗಗಳಲ್ಲಿ ಭಕ್ತಿ ಬೆರೆತಾಗ ಮನಸ್ಸು ದೈವಿಕ ಅನುಭವಕ್ಕೆ ತಲುಪುತ್ತದೆ. ಇದೀಗ ಕೇಳಲಿರುವ ಈ ಹಾಡು ಕೂಡ ಪ್ರಾರ್ಥನೆಯ ಸುವಾಸನೆ ಹೊತ್ತು ಬಂದಿದೆ. ಮನಸ್ಸಿಗೆ ಶಾಂತಿ ನೀಡುವ, ಬದುಕಿಗೆ ಆಶಾಭಾವ ತುಂಬುವ ಈ ಭಕ್ತಿಗೀತೆ ನಿಮ್ಮ ಹೃದಯವನ್ನು ಸ್ಪರ್ಶಿಸಲಿ ಎಂಬ ಆಶಯದೊಂದಿಗೆ ಈ ಹಾಡನ್ನು ಆಲಿಸೋಣ.

ನಿನ್ನ ನಂಬಿದೆ ಮಧುಪುರ ಪಾಸ.

ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಂತರದಲ್ಲಿ ಸಹ ಇನ್ನಷ್ಟು ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯವರಿಂದ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಇವರು ಈಗ ಒಂದು ದೇವಿಯ ಕುರಿತಾದಂತಹ ಒಂದು ಹಾಡನ್ನ ಹಾಡ್ತಾರೆ. ಅದಕ್ಕೂ ಮೊದಲು ಶಿಕ್ಷಕರಾದಂತಹ ಸಿಎನ್ ಭಾಗ್ಯಲಕ್ಷ್ಮಿಯವರು ಅದರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ.
4: ನಾವೀಗ ಒಂದು ದೇವಿ ಸ್ತುತಿಯನ್ನು ಕೇಳೋಣ. ಅವಳೇ ಆದಿಶಕ್ತಿ, ತ್ರಿವೇಣಿ ಸಂಗಮವಾಗಿ ನಮ್ಮೊಳಗೆ ನೆಲೆಸಿರುವ ಈ ದೇವಿ ಸ್ತುತಿಯನ್ನು ಕೇಳೋಣ, ಬನ್ನಿ.

0: ಕಾಲದ ಕತ್ತಲನ್ನು ನುಂಗುವ ಮಹಾಕಾಳಿಯಾಗಿ ಉದಯಿಸಿದಳು. ಅಧರ್ಮದ ವಿರುದ್ಧ ಅಗ್ನಿಯಾಗಿ ಹೊತ್ತಿ ಉರಿದಳು. ಅವಳೇ ಮಹಾಲಕ್ಷ್ಮಿಯಾಗಿ ಮನೆ ಮನೆಗೆ ಮಂಗಳದ ಬೆಳಕಾದಳು. ಅನ್ನ, ಐಶ್ವರ್ಯ, ಕರುಣೆ ಮತ್ತು ಸಮೃದ್ಧಿಯ ಹರಿವಾಗಿ ಹರಿದಳು. ಅವಳೇ ಸರಸ್ವತಿಯಾಗಿ ವೀಣೆಯ ನಾದದಲ್ಲಿ ಜ್ಞಾನ ಜ್ಯೋತಿ ಬೆಳಗಿದಳು. ಅಕ್ಷರಗಳಿಗೆ ಅರ್ಥ ನೀಡಿದಳು, ಮನಸ್ಸಿಗೆ ಶಾಂತಿ ತುಂಬಿದಳು. ಒಂದೇ ದೇವಿ, ರೂಪ ಮೂರು, ಶಕ್ತಿ, ಸಂಪತ್ತು, ಜ್ಞಾನ, ಮಾನವ ಬದುಕನ್ನು ಪೂರ್ತಿಗೊಳಿಸುವ ಅವಳೇ ಆದಿಶಕ್ತಿ.
1: ಆದಿಶಕ್ತಿಯ ಕುರಿತಾದಂತಹ ಒಂದು ಭಕ್ತಿ ಗೀತೆಯನ್ನ ಕೇಳಿದ್ವಿ. ಜೊತೆಗೆ ಇದರ ಅರ್ಥ ವಿವರಣೆಯನ್ನ ಸಹ ಶ್ರೀಮತಿ ಸಿಎನ್ ಭಾಗ್ಯಲಕ್ಷ್ಮಿಯವರು ತಿಳಿಸಿದ್ರು. ನಂತರದಲ್ಲಿ ಸಹ ಲಲಿತ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆರಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ದೇವಿಯ ಕುರಿತಾದಂತಹ ಒಂದು ಭಜನೆಯನ್ನ ಕೇಳಿದ್ವಿ, ಈಗ ಸಹ ಮತ್ತೊಂದು ಹಾಡನ್ನ ಹಾಡ್ತಾರೆ. ಯಾವ ಹಾಡನ್ನ ಹಾಡ್ತಾರೆ ಅಂತ ನೋಡೋಣ ಬನ್ನಿ.

0: ಜಾನಪದ ಸಾಹಿತ್ಯದ ವಿಶೇಷವೇ ಅಂತಹದು. ಇದು ಅರಮನೆಯ ದೇವರನ್ನು ಹಾಡುವುದಿಲ್ಲ, ಜನರ ಜೊತೆ ಹೆಜ್ಜೆ ಹಾಕುವ ದೇವರನ್ನು ಹಾಡುತ್ತದೆ. ಈ ಹಾಡಿನಲ್ಲೂ ಕೂಡ ಅಂತಹದ್ದೇ. ಕಾಡಿನ ಮಣ್ಣಿನಲ್ಲಿ, ಜನರ ನಂಬಿಕೆಯಲ್ಲಿ, ಭಕ್ತರ ಕಣ್ಣೀರಿನಲ್ಲಿ ಕುಳಿತಿರುವ ಆರಾಧ್ಯ ದೈವವನ್ನು ಆರಾಧಿಸುವ ಈ ಹಾಡಿನ ಸೌಂದರ್ಯವೇ ಅಂತಹದು. ಇಲ್ಲಿ ಜನರ ನಾಡ ಭಾಷೆಯಲ್ಲೇ ಅರಡಿರುವುದು ಅತ್ಯಂತ ಶ್ಲಾಘನೀಯ. ಹೊಲದ ಕೆಲಸ ಮಾಡುವವರ ಹಾಡಿನಲ್ಲಿ, ಕುರಿಗಾಹಿಯ ಕೂಗಿನಲ್ಲಿ, ಡೊಳ್ಳಿನ ನಾದದಲ್ಲಿ, ಜೋಗಿಯ ಹೆಜ್ಜೆಯಲ್ಲಿ, ಎಲ್ಲೆಡೆ ಕೂಡ ಆ ಪರಮಾತ್ಮ ಇದ್ದಾನೆ. ಅಡವಿಯ ಶಿವನು ಪ್ರಕೃತಿಯೊಡನೆ ಒಂದಾಗಿರುವ ಈ ಹಾಡಿನಲ್ಲಿ, ಗಿರಿ ಗುಹೆಗಳಲ್ಲಿ, ಕಾಡಿನ ನಿಶಬ್ದದಲ್ಲಿ ಭಕ್ತರ ಉಸಿರಿನೊಳಗೆ ವಾಸಿಸುವ ತಪಸ್ವಿಯಾಗಿದ್ದಾನೆ. ಕೇವಲ ದೇವರು ಒಂದೇ ರೂಪದಲ್ಲಿ ಇರುವುದಿಲ್ಲ, ಅವನು ನಾನಾ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಪ್ರಕೃತಿಯೊಳಗೆ ಬೆರೆತು ಸರಳ ಸಜ್ಜನರ ಮನಸ್ಸಿನೊಳಗೆ ನೆಲೆಸಿದ ಆರಾಧ್ಯನಾಗಿ ಮೂಡುತ್ತಾನೆ. ಈ ಹಾಡಿನಲ್ಲಿ ಭಕ್ತನು ಐಶ್ವರ್ಯ, ಆಭರಣ, ಅಧಿಕಾರ ಯಾವುದನ್ನು ಬೇಡುವುದಿಲ್ಲ, ನಿನ್ನ ಧ್ಯಾನದ ಸಿರಿ ಒಂದು ಸಾಕು ಎಂಬ ಭಾವನೆ ಮುಖ್ಯವಾಗಿ ಹರಿದು ಬಂದಿದೆ. ಅಡವಿಯ ಶಿವನೇ, ಬಡವಿಯುನ, ಬೇಡುವೆನು ನಿನ್ನ ಎಂಬಂತಹ ಒಂದು ಸುಂದರವಾದ ಜಾನಪದ ಶೈಲಿಯ ಹಾಡು.
1: ಶಿವನನ ಕುರಿತಾದಂತಹ ಒಂದು ಜನಪದ ಹಾಡನ್ನ ಕೇಳಿದ್ವಿ. ನಂತರದಲ್ಲಿ ಸಹ ಇನ್ನಷ್ಟು ಹಾಡುಗಳ ಕುರಿತು ಮಾಹಿತಿಯನ್ನ ಹಾಗೆ ಹಾಡನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರಾದಂತಹ ಶ್ರೀಮತಿ ಗಾಯತ್ರಿ ದೇವಿ, ಶ್ರೀಮತಿ ಲತಾ, ಶ್ರೀಮತಿ ಸುವರ್ಣ ಪ್ರಕಾಶ್ ಹಾಗೆ ಗೀತಾ ರಮೇಶ್ ಇವರ ಜೊತೆಗೆ ಶಿಕ್ಷಕರಾದಂತಹ ಶ್ರೀಮತಿ ಸಿಎನ್ ಭಾಗ್ಯಲಕ್ಷ್ಮಿಯವರು ಇವರೆಲ್ಲರೂ ಸೇರಿ ಜನಪದ ಗೀತೆಯೊಂದನ್ನ ಹಾಡಿದ್ರು. ಈಗ ಮತ್ತೊಂದು ಹಾಡನ್ನ ಹಾಡ್ತಾರೆ. ಯಾವ ಹಾಡನ್ನ ಹಾಡ್ತಾರೆ ಅಂತ ಸಿಎನ್ ಭಾಗ್ಯಲಕ್ಷ್ಮಿ ಅವ್ರು ಹೇಳ್ತಾರೆ, ಕೇಳೋಣ ಬನ್ನಿ.
0: ನಾವೀಗ ಮತ್ತೊಂದು ಭಕ್ತಿ ಪರಾಕಾಷ್ಠತೆಯ ಹಾಡನ್ನು ಕೇಳಿಕೊಂಡು ಬರೋಣ.

0: ಕಂಡೇ. ಈ ಹಾಡಿನಲ್ಲಿ ಭಕ್ತನು ತಾನು ಅನುಭವಿಸಿದ ತಿರುಪತಿ ಶ್ರೀನಿವಾಸನ ದರ್ಶನದ ಮಹಿಮೆಯನ್ನು ತಂಗಿಯೊಡನೆ ಹಂಚಿಕೊಳ್ಳುವ ಭಾವವಿದೆ. ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇರಬೇಕು ನಾನು ಯಾವ ಹಾಡಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಭಕ್ತನು ತಿಮ್ಮಪ್ಪನ ಪಾದ ದರ್ಶನ ಪಡೆದ ನಂತರ ಮನಸ್ಸಿನಲ್ಲಿ ಉಂಟಾದ ಆನಂದವನ್ನು ಹೇಳಲು ಶಬ್ದಗಳೇ ಸಾಲುವುದಿಲ್ಲ. ಏನ ಹೇಳಲೆ ತಂಗಿ, ಈ ಮಾತಿನಲ್ಲೇ ಗೊತ್ತಾಗ್ತದೆ ಎಷ್ಟು ಭಾವೋದ್ರೇಕ ತುಂಬಿರುತ್ತೆ ಅಂತ. ತಿಮ್ಮಪ್ಪನ ಪಾದವನ್ನು ನೋಡುವುದೇ ಜೀವನದ ಪುಣ್ಯ, ಜನ್ಮ ಸಾರ್ಥಕತೆ ಎಂಬ ನಂಬಿಕೆ ಈ ಹಾಡಿನಲ್ಲಿ ವ್ಯಕ್ತವಾಗುತ್ತದೆ. ದೇವರ ಸನ್ನಿಧಿಯಲ್ಲಿ ಭಕ್ತನ ದುಃಖ ಕಳವಳ ಎಲ್ಲವೂ ಕರಗಿ ಹೋಗಿ ಮನಸ್ಸು ಶಾಂತಿಯಾಗುತ್ತದೆ. ತಿಮ್ಮಪ್ಪನ ದರ್ಶನದ ಮಹಿಮೆ, ಭಕ್ತನ ಆತ್ಮಸಂತೋಷ, ದೈವಭಕ್ತಿಯ ಪರಮಾನಂದ, ದೇವರ ಪಾದ ಸೇವೆಯ ಮಹತ್ವ ಇವೆಲ್ಲವನ್ನು ಕಟ್ಟಿಕೊಡುವಂತಹ ಈ ಸುಂದರವಾದ ಹಾಡಿನಲ್ಲಿ ನಾವು ಭಕ್ತಿಯ ಪರಾಕಷ್ಟತೆಯನ್ನು ನೋಡೋಣ. ಇದು ಆನಂದವನ್ನು ಹೆಚ್ಚಿಸುತ್ತದೆ ಮತ್ತು ಆತ್ಮೀಯತೆಯನ್ನು ತಂದುಕೊಡುತ್ತದೆ. ದೇವರ ದರ್ಶನವೆಂದರೆ ಕಣ್ಣು ಕಂಡ ಸೌಂದರ್ಯ ಮಾತ್ರವಲ್ಲ, ಮನಸ್ಸು ಅನುಭವಿಸುವ ಶಾಂತಿ. ಇದನ್ನು ನಾವು ತಿಮ್ಮಪ್ಪನ ಪಾದ ಸ್ಪರ್ಶದಿಂದ ಮಾತ್ರ ಪಡೆದುಕೊಳ್ಳಲು ಸಾಧ್ಯ ಅಂತ ಹೇಳಿ
1: ತಿರುಪತಿ ತಿಮ್ಮಪ್ಪನ ಕುರಿತಾದಂತಹ ಒಂದು ಹಾಡನ್ನ ತುಂಬಾ ಸುಶ್ರಾವ್ಯವಾಗಿ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರು ಹಾಡಿದ್ರು. ಅಂದ್ರೆ ಭಕ್ತಿ ಪೂರ್ವಕವಾಗಿ ಹಾಡನ್ನ ಹೇಳಿದಂತಹ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ನಂತರದಲ್ಲಿ ಸಹ ಇನ್ನಷ್ಟು ಹಾಡುಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರಾದಂತಹ ಶ್ರೀಮತಿ ಗಾಯತ್ರಿ ದೇವಿ, ಶ್ರೀಮತಿ ಲತಾ, ಶ್ರೀಮತಿ ಸುವರ್ಣ ಪ್ರಕಾಶ್ ಹಾಗೆ ಗೀತಾ ರಮೇಶ್ ಇವರೆಲ್ಲರೂ ಹಾಡನ್ನ ಹಾಡುವ ಮೂಲಕ ಹಾಗೆ CN ಭಾಗ್ಯಲಕ್ಷ್ಮಿ ಅವರು ಅದರ ಅರ್ಥ ವಿವರಣೆಯನ್ನು ಸಹ ತಿಳಿಸಿದ್ರು. ಈಗ ಸಹ ಮತ್ತೊಂದು ಗೀತೆಯನ್ನ ಹಾಡ್ತಾರೆ, ಕೇಳೋಣ. ಬನ್ನಿ
0: ನಾವೀಗ ಶಿವನ ಕುರಿತು ಒಂದು ಹಾಡನ್ನು ಕೇಳೋಣ.
4: ಶಿವನು ವೃಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಶಿವನು ವೃಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಒಂದೇ ಗೈಲಾಸ ನರಕ ಮೂಲ ಕಾಣೆ, ಬೆಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲಾಸ ನರಕ ಮೂಲ ಕಾಣೆ, ಬೆಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನದಿಯ ಕೋಲು ಪಟಾಕೆ ಕಾಣೆ, ಮತ್ತೊಂದೊಂದು ಪದ

ಇವನಂತ ಚೆಲ್ವರಿಂದ ನೋಡುವಾರೆ ಮೈಯೆಲ್ಲ ಹಾವಿನ ಉದ್ದ ಕಾಣೆ, ಬಲದ ಕೈಯಲ್ಲಿ ಹಿಡಿದನಾಗ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಉದ್ದ ಕಾಣೆ, ಬಲದ ಕೈಯಲ್ಲಿ ಹಿಡಿದನಾಗ ಬೆತ್ತ ಕಾಣೆ. ವಯ್ಯಾರ ಮುರುಳೊಬ್ಬ ಕತ್ತ ಕಾಣೆ.

ಹಣವನ್ನು ಕೊಟ್ಟರುವಲ್ಲನದ ಕಾಣೆ ಮನೆ ಮಾನೆ ದಕ್ಕಲಿ ನಿಮ್ಮಿಸಾರೆ ಆತ ಹಣವನ್ನು ಕೊಟ್ಟರುವಲ್ಲನದ ಕಾಣೆ ರಣಿ ಹಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಗಣಿ ಹಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಶಿವನು ವೃಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಶಿವನಂತ ಜನ್ಮರಿಲ್ಲ ನೋಡುವಾರೆ ಶಿವನು ವೃಕ್ಷಕ್ಕೆ

0: ಶಿವನು ಭಿಕ್ಷುಕನ ರೂಪದಲ್ಲಿ ಮನೆ ಮನೆಗೆ ಬರಬಹುದು. ಆದರೆ ಇಲ್ಲಿ ಭಿಕ್ಷೆ ಎಂದರೆ ಕೇವಲ ಅನ್ನದ ಬೇಡಿಕೆ ಅಲ್ಲ, ಅದು ಮಾನವನ ಮನಸ್ಸಿನಲ್ಲಿರುವ ದಯೆ, ಭಕ್ತಿ, ಕರುಣೆ ಮತ್ತು ಅಹಂಕಾರವಿಲ್ಲದ ಹೃದಯವನ್ನು ಬೇಡುವ ದೈವಿಕ ಸಂಕೇತವಾಗಿದೆ. ಈ ಹಾಡಿನಲ್ಲಿ ಶಿವನು ಒಬ್ಬ ಸಾಮಾನ್ಯ ಯಾಚಕನಂತೆ ಕಾಣುತ್ತಾನೆ. ಆದರೆ ಅವನು ಜಟಾಧಾರಿ, ಭಸ್ಮ ಧರಿಸಿದ, ಕೈಯಲ್ಲಿ ಕಪಾಲ ಪಾತ್ರೆ ಹಿಡಿದ ರೂಪದಲ್ಲಿ ಬರುವ ಅವನನ್ನು ಜನರು ಮೊದಲಿಗೆ ಸಾಮಾನ್ಯ ಭಿಕ್ಷುಕನೆಂದು ಭಾವಿಸಬಹುದು. ಆದರೆ ಆತನೊಳಗಿನ ಪರಮಾತ್ಮನ ದಿವ್ಯತೆ ಬಹಳ ಅದ್ಭುತವಾಗಿದೆ. ದೇವರು ಯಾವ ರೂಪದಲ್ಲಾದರೂ ಬರಬಹುದು, ದೀನರನ್ನು ತಿರಸ್ಕರಿಸಬಾರದು. ಕೊಡುವ ಮನಸ್ಸು ಮನುಷ್ಯನ ದೊಡ್ಡ ಸಂಪತ್ತಾಗಿರುತ್ತದೆ. ಅಹಂಕಾರ ಬಿಟ್ಟು ವಿನಯದಿಂದ ಬದುಕಬೇಕು, ಭಿಕ್ಷುಕನ ರೂಪದಲ್ಲೂ ಶಿವನೇ ಕಾಣುತ್ತಾನೆ ಎಂಬಂತಹ ಭಾವದಲ್ಲಿ ಶಿವನು ಭಿಕ್ಷೆ ಕೇಳುವುದಕ್ಕಿಂತ ಮನುಷ್ಯನ ಹೃದಯದ ಒಳ್ಳೆಯತನವನ್ನು ಪರೀಕ್ಷಿಸುವಂತೆ ಕಾಣುತ್ತಾನೆ. ಇಲ್ಲಿ ನೀಡುಬಾರೆ ತಂಗಿ ಎನ್ನುವ ಸಾಲು ಕೇವಲ ಆಹಾರ ಕೊಡು ಎಂಬುದಲ್ಲ, ನಿನ್ನ ಪ್ರೀತಿ, ಕರುಣೆ, ಭಕ್ತಿ ಕೊಡು ಎಂಬ ದೈವಿಕವನ್ನು ವಿನಂತಿಸುತ್ತದೆ. ಈ ಗೀತೆ ಗ್ರಾಮೀಣ ಭಕ್ತಿಭಾವ, ಸರಳತೆ ಮತ್ತು ತತ್ವವನ್ನು ಒಂದೇ ಹೊಳೆಯಲ್ಲಿ ಹರಿಸುವ ಸುಂದರ ಹಾಡಾಗಿದೆ. ಭಿಕ್ಷೆ ಬೇಡುವ ಶಿವನು ಲೋಕದ ದಯೆಯನ್ನು ಪರೀಕ್ಷಿಸುವ ಪರಮಾತ್ಮ ಎಂಬ ಭಾವವನ್ನು ಒಳಗೊಂಡಿರುವ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಎಂಬ ಸುಂದರ ಗೀತೆಯನ್ನು
1: ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ಎನ್ನುವಂತಹ ಒಂದು ಹಾಡನ್ನ ತುಂಬಾ ಸುಶ್ರಾವ್ಯವಾಗಿ ಹಾಡಿದಂತಹ ಲಲಿತ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರಿಗೆ, ಹಾಗೆ ಈ ಹಾಡಿನ ಅರ್ಥ ವಿವರಣೆಯನ್ನ ತಿಳಿಸಿದಂತಹ ಸಿಎನ್ ಭಾಗ್ಯಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಂತರದಲ್ಲಿ ಸಹ ಇನ್ನಷ್ಟು ಹಾಡುಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರಾದಂತಹ ಶ್ರೀಮತಿ ಗಾಯತ್ರಿ ದೇವಿ, ಶ್ರೀಮತಿ ಲತಾ, ಶ್ರೀಮತಿ ಸುವರ್ಣ ಪ್ರಕಾಶ್ ಹಾಗೆ ಗೀತಾ ರಮೇಶ್ ಇವರೆಲ್ಲರೂ ಹಾಡನ್ನ ಹಾಡುವ ಮೂಲಕ ಹಾಗೆ ಸಿಎನ್ ಭಾಗ್ಯಲಕ್ಷ್ಮಿಯವರು ಅದರ ಅರ್ಥ ವಿವರಣೆಯನ್ನು ಸಹ ತಿಳಿಸಿದ್ರು. ಈಗ ಸಹ ಮತ್ತೊಂದು ಗೀತೆಯನ್ನ ಹಾಡ್ತಾರೆ, ಕೇಳೋಣ.

0: ನಾವೆಲ್ಲರೂ ದೇವಿಯನ್ನು ನಾನಾ ರೂಪದಲ್ಲಿ ಪೂಜಿಸುತ್ತೇವೆ. ಗಂಗೆ, ಗೌರಿ, ತುಂಗ, ಭದ್ರೆ ಎಂಬಂತಹ ಸಾಲುಗಳಲ್ಲಿ ನಮಗೆಲ್ಲರಿಗೂ ಜೀವನಾಡಿಯಾದ ನದಿಗಳಲ್ಲಿ ಆ ತಾಯಿ ಕಾಣಿಸಿಕೊಳ್ಳುತ್ತಾಳೆ. ಗಂಗೆಯಾಗಿ ಪಾಪಹರಿಣಿಯಾಗಿದ್ದಾಳೆ, ಗೌರಿಯಾಗಿ ಮಂಗಳಕರವಾಗಿದ್ದಾಳೆ, ತುಂಗ ಭದ್ರೆಯಾಗಿ ರೈತರ ಬದುಕಿಗೆ ಜೀವಜಲ ನೀಡುವ ಶಕ್ತಿಯಾಗಿ ಕಾಣಿಸಿಕೊಂಡಿದ್ದಾಳೆ, ಜಗದೋದ್ಧಾರಣಿಯಾಗಿದ್ದಾಳೆ, ಚಾಮುಂಡಿಯಾಗಿದ್ದಾಳೆ, ಶಾರದಾ ಮಾತೆ ಆಗಿದ್ದಾಳೆ, ಮುಕಾಂಬಿಕೆಯಾಗಿದ್ದಾಳೆ. ಒಟ್ಟಿನಲ್ಲಿ ನೀವೀಗ ಕೇಳುವಂತಹ ಹಾಡಿನಲ್ಲಿ ದೇವಿಯನ್ನು ಒಂದು ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಕರ್ನಾಟಕದ ಶಕ್ತಿಪೀಠಗಳ ಮೂಲಕ ಜಗತ್ತಿನೆಲ್ಲೆಡೆ ವ್ಯಾಪಿಸಿರುವ ಆದಿಶಕ್ತಿಯಾಗಿ ನಾವು ದೇವಿಯನ್ನು ನೋಡುತ್ತೇವೆ, ವರ್ಣಿಸುತ್ತೇವೆ. ಭಕ್ತಿ, ಜ್ಞಾನ, ಶಕ್ತಿ, ಕರುಣೆ ಮತ್ತು ಪ್ರಕೃತಿ ಒಂದೇ ತಾಯಿಯ ವಿಭಿನ್ನ ರೂಪಗಳು ಎಂಬ ಸಂದೇಶವನ್ನು ಸಾರುವ ಈ ಹಾಡು ತುಂಬ ಸುಂದರವಾಗಿ ಸರಳವಾಗಿ ಮೂಡಿ ಬಂದಿದೆ.
1: ಧನ್ಯವಾದಗಳು ಮೇಡಮ್. ಹಾಡಿನ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ಹಾಡನ್ನ ಕೂಡ ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿಯ ಸದಸ್ಯರಾದ ಶ್ರೀಮತಿ ಗಾಯತ್ರಿ ದೇವಿ, ಶ್ರೀಮತಿ ಲತಾ, ಸುವರ್ಣ ಪ್ರಕಾಶ್ ಹಾಗೆ ಗೀತಾ ರಮೇಶ್ ಇವರೆಲ್ಲರೂ ಕೂಡ ಸುಶ್ರಾವ್ಯವಾಗಿ ಹಾಡುವ ಮೂಲಕ, ಜೊತೆಗೆ ಈ ಎಲ್ಲ ಹಾಡುಗಳ ಅರ್ಥ ವಿವರಣೆಯನ್ನ ಶ್ರೀಮತಿ ಭಾಗ್ಯಲಕ್ಷ್ಮಿ ಸಿಎನ್ ಶಿಕ್ಷಕರು ಇವರು ಕೂಡ ಅದರ ಅರ್ಥ ವಿವರಣೆಯನ್ನು ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಇವರೆಲ್ಲರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಲಿತಾ ಪರಮೇಶ್ವರಿ ಭಜನಾ ಮಂಡಳಿ ಅವರಿಂದ ಕಾರ್ಯಕ್ರಮವನ್ನು ಆಲಿಸಿದ್ವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಾಲ್.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀನು ಶಿವಾಜಿ ನಗರಕ್ಕೆ ಡಾನ. ಭೂಮಿಗೆ ಬಿತ್ತಿದ್ರೆ ಬೀಜ ಬೆಳೆ ಬರುತ್ತೆ, ನಾನು ಗುದ್ದಿದ್ರೆ ಬೀಜ ಬಾಯಿಗೆ ಬರುತ್ತೆ. ರಾಮ್ ಅನ್ನೋ ಸೌಂಡ್ಗೆ ನಿನ್ ಗುಂಡ್ಗೆ ನಿಂತೋಗಿ ಸೈಲೆಂಟ್ ಆಫ್ ಆಗೋಯ್ತಲ್ಲ, ನಾನ್ ನಿನ್ನ ಹೊಡೆಯೋದ್ ಬೇಡ, ನೋಡಿದ್ರೆ ಸಾಕು ಸತ್ತೋಗ್ತೀಯ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಇದ್ದೇ ಆಗ್ಬೇಕು ಮುನ್ನ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
3: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರೂ ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
6: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
3: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
6: ಹೆಂಗೆ ನಮ್ ಸಿಟಿ ಮೇಸ್ಟ್ರು?
3: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರ್ ನನಗೆ ಹಳ್ಳಿ ಮೇಸ್ಟ್ರು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
0: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
0: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರು ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನಾ?
0: ಹೆಂಗೆ ನಮ್ ಸಿಟಿ ಮೇಸ್ಟ್ರು?
1: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರ ನನಗೆ ಹಳ್ಳಿ ಮೇಸ್ಟ್ರು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ ಸಮಯ. ಇಂದು ಪ್ರಸಾರವಾಗುತ್ತಿರುವ ನಾಟಕ ತೀರ್ಥಹಳ್ಳಿಯ ನಟಮಿತ್ರರು ಅಭಿನಯದ ನಾಟಕ ಚಿರೆಬಂದಿ ವಾಡೆ. ಇದರ ಮರಾಠಿ ಮೂಲ ಮಹೇಶ್ ಯಲ್ಕುಂಚಾವಾರ್, ಕನ್ನಡ ರೂಪಾಂತರ ಮಾರುತಿ ಶಾನ್ಭಾಗ್, ನಿರ್ದೇಶನ ಶಿವಕುಮಾರ್ ತೀರ್ಥಹಳ್ಳಿ, ವಿನ್ಯಾಸ ಎಂ ಗಣೇಶ್, ಸಂಗೀತ ಶ್ರೀಪಾದ ಟಿವಿ ತೀರ್ಥಹಳ್ಳಿ, ಪ್ರಸಾದನ ಗುರುರಾಜ ಪಿವಿ. ಈಗ ನಿಮ್ಮ ಮುಂದೆ ನಾಟಕ ಚಿರೆಬಂದಿ ವಾಡೆ.

같습니다.

0: Thurko.
1: Thus, Rama Malini get midnight for who was seen traveling around her.
0: Thurko! Chanduka will hear that. Standing there will be no room for 30 bus from Gopi by Kavar.
1: ಅಕ್ಕ ಎಲ್ಲಿ ಮಕ್ಕ
0: ಅದ್ರ ಹಿಂದಿನ ಮಗಳು ಹಾಗೆ ಕರೆದಿಟ್ಕೊಂಡಿದ್ದೀನಿ
1: ಸರಿ ನಾನು ಬರ್ತೀನಿ.

0: ಈತ ಒಳ್ಳೆಯದಾಗಿ ಸ್ವಲ್ಪ ಜೀವಿಯ ಬೇಬಿ ಚೆಂಡಿ
1: ಏ ಪುಟ್ಟೆ ಏನು ಅಂತಿದ್ದೆ
0: ಪಿಲ್ಲಾಪೆ
1: ಒಳ್ಳೆ ಅಭ್ಯಾಸ ಮಾಡ್ತದ ನೋಡು
0: ಮಾಸ್ ನಂತರ ಇಂಗ್ಲಿಷಿ ಬಾಳ ಓದ್ತ ಹೋಗು ಅಂದ್ರೆ ಇಂಗ್ಲಿಷಿ ಶುರು ಸುಧಾರಿಸಿತು ಅಂತ
1: ಬಾಳ ಶಾಂತ ಬಿಡವ ನಿನ್ನ ಮಾಸ್ತರ
2: ಯಾರು ಹೇಳ ಪಾಯಿವೆ ಬೆಂಕೇ

ధర్మేంద్ర గారు ఏమమ్మా, మీ లవ్ స్టోరీ?

0: కెమెరా చూస్తాను అండి.
1: ನೀನ್ ಬಾಯ್ ಹಾಕ್ಬಿಡ ಹೋಗ್ ಮಲ್ಕೋ.

0: ಅಲ್ರಿ ಹಲ್ಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ಸುಮ್ಮನೆ ಇದೆ ನೋಡಿ, ಮತ್ತೆಲ್ಲ ಅರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನ ಹೆಂಡತಿ
0: ಬಸ್ ಕ್ಯಾನ್ಸಲ್ ಅಂತ ಹಂಗಂತ ಚಂದ್ರು ಬೌದ್ರಿ ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗುರುತು ಬರ್ತ.

0: ನೀವು ಮನುಷ್ಯ ಅವ್ರು ಇವತ್ತು ಬಿಡುವುದಿಲ್ಲ. ಆ ದೇವರು ನಿಮ್ಮ ಬಾಗಿಲು ಯಾರು ತೆಗೆದಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಮನಸ್ಸಲ್ಲ ಹೇಳಿ ಇಂಥ ವ್ಯಾಗ್ಯದ ನೀವ ಮುಂದೆ ಹೋಗ್ಬೇಕು.

0: ನಾನು ಸಾಧ್ಯ ಸಾಧ್ಯ ಅಂತ ಕೂಗ್ತಾ ಇದ್ದೆ. ಎಲ್ಲಿ ಎಲ್ಲಿ ಏನೋ ಆಗ್ಬೋಯ್ತು. ಅವ ಹೇಗಿದ್ದಾರ? ಇದ್ದಾರ ಬರೋ ದಾರಿ
1: ನಿಮ್ ದಾರಿನ ಕಾಯ್ತಾ ಇದ್ದೆ. ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ. ನಿನ್ನೆ ಹೆಸರಿನ ಜಪ್ಪ ನಾವು ನಡೆದದ.
2: ಹಾಗೆ ಇಲ್ಲ ನೋಡ್ರಿ,

0: ಇಷ್ಟು ಮಳೆ ಆರಾಮ ಇದ್ದಾಗ ಸಂದರ್ಭದಿಂದ ಮಾಡಿದ್ದ ನೀವು ಆಗಿರ್ತೀರಿ.
1: ನಿಮ್ಗಂತೂ ಎಲ್ಲ ಗೊತ್ತಾದ ಬಾಬೂಜಿ, ಬಿತ್ತು ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೆ ಹೇಳಿ. ಜನ ಇತ್ತು ಜಳಕ ಮಾಡಲಿ ಅಂತ ಎಲ್ಲೂ ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಅಂತೀವಿ, ಹಾಗಾದ್ರೆ ಎಷ್ಟು ಶಕ್ತಿನೂ ಅವರಲ್ಲಿ ಇರಲಿಲ್ಲ. ಆಗ ಅಭಯಿಲ್ಲ ಅವನ ಬಗ್ಗೆ ಇಷ್ಟು ಕೌಂಟ್ ಕಾಣ್ತೀವಿ ತಾತೆ ಅಂದ್ರೆ
0: ಅವನ ಇನ್ನೊಂದು ಹೆಸರು ಅದವ ಈ ವರ್ಷದ್ದು ಅಂದ್ರ ಹನ್ನೆರಡನೇ.
2: ಅವನ ಬಹಳ ಚಿಕ್ಕ
1: ಬೇಕಂದಾಗ ರಿಸರ್ವೇಶನ್ ಅದು ಎಲ್ಸುತ್ತ ಬೇಕಿತ್ತಾಗ
0: ಕಳಿಸ್ತೀನಣ್ಣ.
2: ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
1: ಸಾಮಾನ್ಯೊಳಗಿಟ್ಟು
2: ಇವತ್ತಿನ ರಾತ್ರಿ ತಿಜೋರಿ ಕೊನೆ ಆದ ಮಲ್ರಿ
0: ಯಾಕ ಅಟ್ಟ ಬಿತ್ತಿರೋದ ಬಿತ್ತಲ್ಲ
2: ಇತ್ತಾಗ ಅಟ್ಟ ಏನ್ ನೋಡಿದ್ರಿ ನೀನು ಅದಕ್ಕ ಹಂಗ ಕೇಳ್ತೀನಿ. ಮಗನನ್ನು ಕರ್ಕೊಂಡು ಬರ್ಬೇಕು ಅಂತ ಅನ್ನಿಸ್ಲಿಲ್ಲ. ನಿನ್ನ ಮುದ್ದಿನ ಮೈದಾನಾಗ ಹೊರಗಿನವ್ರು ಬಂದಂಗ ಬಂದಾನ, ಅದು 5 ದಿವಸ ಬಿಟ್ಟು
0: ಹೋಗ್ಬಿಟ್ಟು

0: ಹಿಂದುಳಿದವ್ರಿಗ ಎಲ್ಲ ಮುಂದ ನಡೆಸ್ಕೊಂಡಿರ್ಬೇಕಾಗ್ತದ.
1: ಅಜ್ಜಿಗೆ ತಿಳಿಸಿದ್ರು ತಾತ ಹೋದದ್ದು
0: ಕೂಡ ಹೇಳ್ಬೇಕ ಏನ್ ಹೇಳಿ ಹೋಗ್ಯಾವ ಕೂಡ ಹೋಗ್ಯಾವ ಅವ್ರ ತನಕ ಯಾವುದು ತಂದ್ಕೋತಿಲ್ಲ.
1: ಚಹಾ ತಗೊಂತೀವಲ್ಲ
0: ನಾನಂತ್ಯ ಚಹಾ ಕುಡಿದ್ರೆ ನಿಮ್ಗೆ ಹಾಲು

Thank you.

0: ಮೊದಲು ಆ ಕೂದಲು ಸರಿ ಮಾಡ್ಕೋ,
1: ಪರಾಗ ಹೆಚ್ಚಬೇಕು.
2: ಪರಾಗ ಆಗಿ ಚಾಕೊಂಡು
1: ವ್ಯಾಯಾಮ ನಿಯಮ ಮಾಡ್ತಾನೇನಮ್ಮ.
0: ಊರಿನ ಹೊಂದಿಸುವುದು ವ್ಯಾಯಾಮ ಖರೀದಿ
2: ಮಾಡ್ಲಿಕ್ಕೆ
0: ಅಷ್ಟೊಂದು ಶಹರದಾಗ ಏನೇನೆಲ್ಲ ಮಾರ್ಬೋದಿಲ್ಲ.
1: ಮುಂಬೈ ಮತ್ತ ಅದ್ರ ಉಳಿದಿದ್ದಾಗ ಏನಲ್ಲ ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿದ್ರೆ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದಾಗ ನೋಡ್ತೀನಿ ಇನ್ನಷ್ಟು ಬೇಡಿಕೆ ಕೆಳಗ ಹೋಗ್ತಿದ್ದ ಕಾಣಿಸ್ತದೆ. ಬಂದದ
0: ಕಳೆದ 20 ವರ್ಷದಿಂದ ಯಾರು ನಡೆಸಲ್ಲ ಅದನ್ನ.
1: ಹಣ ಎಲ್ಲ ನಿಪ್ಪಲಾಯ್ತು, ಆಗ್ಲೇ ಮಾರಿ ಹಾಕಿಬಿಡ್ಬೇಕಾಗಿತ್ತು.
0: ಯಾರಿಗಿತ್ತು ಧೈರ್ಯ ತಾತ್ಯ ಅವ್ರಿಗೆ ಹೇಳೋದು ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳ ಆಸೆ. ಟ್ಯಾಕ್ಸಿ ತಗೊಂಡು ಟ್ಯಾಕ್ಸಿ ತಗೊಂಡು ಒಂದು ತಂದು ತಂದ ಮ್ಯಾಲ ಅದು ಉಪಯೋಗ ಏನಂತ ತಿಳ್ಕೊಂಡು ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು. ಅವ್ರಿಗೆ ಅನ್ನಿಸ್ತು ಮಾಲಕರು ಟ್ಯಾಕ್ಸ್ ತಂದಾರ ಅಂದ್ರ ಸ್ವಲ್ಪ ಕೆಲಸನು ಅವ್ರ ಮಾಡ್ತಾರ ಅಂತ. ಒಟ್ನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು 10 ಸಾರೆ ಕೆಡ್ತು, 1 ಸಾರೆ ನಿಂತು ಅಂದ್ರ ನಿಂತಬೇಕು.
2: ಮತ್ತ ಇಂತ ಹೇಳಿ
1: ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ, 2 ಎಕರೆ 3 ಎಕರೆ 5 ಎಕರೆ 12 ಎಕರೆ ನೀರು ಇಷ್ಟು ಸಣ್ಣ ಜನಸಂಖ್ಯೆ ಯಾರಿಗೆ ಬೇಕು ಕಷ್ಟ. ಆದರೂ ನಾನು ಪ್ರಯತ್ನ ಮಾಡಿದೆ, ಜನರ ಅದು ಜಮಾಯಿಸ್ಬೇಕಲ್ಲ. ಒಂದಾದ್ರ ಆಗಲೇ ತಾತ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ ಒಂದು 15 ಎಮ್ಮಿ ಕೊಡೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನ ಅಪ್ಪಗ ಮೋಟರ್ದ ಹಾಲು ಹಿಂದ ಬರುದಿಲ್ಲ ಅದಕ್ಕ ಮೂರು ಮಳೆ.
2: ಬಾಬುಜಿ ಹಿಂದಿನ ಕಾಲದಾಗ ಶ್ರೀಮಂತರ ಮನೆ ಮುಂದ ಆನೆ ತಮ್ಮ ಸೊಟ್ಟಿ ತುಂಬಾಸ್ತಿರ್ಲಿಲ್ಲೇನು. ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದು ಇಟ್ಬಿಟ್ಟರು ಮನೆ ಮುಂದ. ಗಂಜಿ ಬಿಡಿ ಶ್ರೀಮಂತ ಮುಖ್ಯ ಮತ್ತ
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ಒಳಗ ಬಂದದ್ದು ಮಠ ಕಾಣಿಸ್ತದ. ಸಂಸಾರ ಹೊಡೆದಿದ್ದ, ಅವ್ನ ಅಪ್ಪ ಲೋಟ ತೆಗೆದುಕೊಂಡು ಬಂದಿದ್ದ, ದೇವ್ರನ್ನ ಕುಟಿಯಾಗ ಸಂಸಾರ ಹೊಡಿದ್ದ, ಮತ್ತಾಗ ಕಾಣಿಸ್ತದ. ನೀನು ಹ್ಯಾಕ್ ಕಳ್ಸ್ಕೊಂಡು ಬಂದಿ ಆ ಬಿಡಿ ಬಿಡಿ ಮನುಷ್ಯನ ಮಾತನ. ನಾನು ಮುಂದಕ್ಕೆ ಹೋಗಿರ್ತೀನಿ, ಕೈ ಚೀಲ ತಗೊಂಡ್ ಬಾ. ಮತ್ತ ಒಂದು ಕೋಳಿ ಚೀಲ ಸಕ್ರಿ ಸ್ವಲ್ಪ ತಗೊಂಡ್ ಬಾ.
2: ಅವ್ರಿಗೆ ಏನಾದ್ರೂ ಕೆಲಸಕ್ಕೆ ಯಾಕೆ ಹಚ್ಚಬಾರ್ದು? ಆಮೇಲೆ
3: ಒಬ್ಬ ತುಂಡು ಮಾಡಿ ತಿಂದವರು.
4: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು ಹ್ಯಾಂಗ ಹೇಳ್ತಾರ ಹಾಂಗ
3: ನಮ್ಮ ಅಣ್ಣನ ಹಾತೊಟ್ಟಿಗೆ ನಿಮ್ಗೆ ಭಾಳ ಅದ
5: ನಿಮಗೆ ಗೊತ್ತಿಲ್ಲ ಅವ್ರು ಸಿಟ್ಟು ಊರಾ ದೇಶಪಾಂಡೆನ ಅದರ ಹುಡುಗು ಬೀಪಿ
4: ನಿಮಗೆ ಅನ್ನಿಸ್ತಿರ್ಬೇಕು ನಾವಲ್ಲಿ ಮಜೆದಾಗಿರ್ತೀವಿ ಅಂತ.
5: ಆದ್ರ ನಮ್ದು ನಮಗಾಗುತ್ತು ಕಲಿ ಕಲಿ ಮುಚ್ಕೊಳ್ಳಿ ಚಾಪೆ ಹೇಳಿದ್ರ ಕಾಲು ಹೊರಗಿರ್ತದ ಮತ್ತ ಕಾಲು ಮುಚ್ಕೊಂಡ್ರ ತಲೆ ಹೊರಗಿರ್ತದ. ಇಂಥ ಪ್ರಕಾರ ಎರಡು ಕೋಣೆ ಜಾಗ ಬೇಕು ಅಂತ ಇಷ್ಟು ದಿವಸ ಒಡ್ಡಾಡಿದಾಯ್ತು. ಈಗ ಸಾರೆ ಭಕ್ತ ಆಗಿರ್ಬೋದು ಅಂತ ಒಡ್ಡಾಡೋದು ಇಲ್ಲಿ ಹ್ಯಾಂಗಾದ್ರು ತಲೆ ಮೇಲೆ ಹಕ್ಕಿ ಚಕ್ರ ಅದ ಮನೆಯಾಗಿ
0: ಅಥವಾ ಯಾಕೆ ಲಕ್ಷ ಹಾಕಿಲ್ಲ ಇದೆಲ್ಲ ನಮ್ಮ ಮನೆಯಲ್ಲಿ ಬರಬಾರ್ದ
5: ಅಂತ ಕೃತಜ್ಞ ಈಗ ಯಾಕೆ ಕೊಟ್ಟಿ
1: ನೀವು ಮುಂಬೈ ಯಾವ್ಯಾವ ವಸ್ತು ಎಷ್ಟೆಷ್ಟು ಅದನ್ನ ನೋಡ್ರಿ ಮತ್ತ ನಾಳೆ ನಿನ್ನೆ ಈ ದಾಗಿ ಮಾಡಿದ್ರು ಎಷ್ಟು
4: ಬರ್ತಿತ್ತು
6: ಎಲ್ಲರೂ ಬರ್ತಾರ ಮಾಡ್ತಾನಲ್ಲ
4: ಒಂದಷ್ಟು
1: ಮಟ್ಟಿಗೆ
4: ಕೈಕೊಡೋದ್ರಿ ಬರ್ಬೇಕಲ್ಲ.
1: ನಿನ್ನ ಸ್ಥಾನದಲ್ಲಿ ತಿರುಗಿ ಮೊದಲು ಅಮ್ಮನ ಜೋಡಿ ಇದ್ದಾಗ ಸ್ವಲ್ಪ ಸುಧಾರಿಸ್ತಾನ.
4: ಅಪ್ಪನ ಬಗ್ಗೆ ಎಷ್ಟು ಕೌತ ಅಂತೀರಿ? ಹಿಂಗ ಅಭಯ ಹಿಂಗ್ ಕಾಣಿಸ್ತಾರ, ಅಭಯ ಡ್ರೆಸ್ ಹಿಂಗ್ ಇರ್ತದ, ಅಭಯ ಈ ರೀತಿ ಕ್ರಿಕೆಟ್ ಆಡ್ತಾನ. ಮತ್ತ ಅಲ್ಲಿ ಮುಂಬೈದೊಳಗ ಅಭಯ ನಂಬರ್ ಯಾರು ಬರ್ತಂದ್ರ ಶಿವಾ ಕುಡಿತಾರ ನೋಡಿ. ಅಂದ್ರೆ ಯಾಕೆ ಕ್ರಿಕೆಟ್ ನೋಡಿ?
1: ಅಭಯನಿಗೂ ಭಾಳ ಅದ ಅವನ ಬಗ್ಗೆ.
4: ಯಾಕೆ ಇರ್ಲಿಕ್ಕಿಲ್ಲ ಹೇಳಿ? ಇಬ್ರು ಅಣ್ಣ ತಮ್ಮ, ಅವನಿಗೆ ವಾಯಿ ಇವ. ಮತ್ತ ನಿಮ್ ಬಂದಾಗ ರಾಹುಲ್ವಾದ ನನ್ನ ಆಶೀರ್ವಾದ ಅಷ್ಟೇ ಇದ್ರು. ಲಕ್ಷ್ಮಿ ನೋಡ್ರಿ, ನಾವು ಮಾತ್ರ ಅವ್ರಿಗೆ ರಾಹುಲ್ ಅನ್ನೋಂಗಿಲ್ಲ, ಅದು ಸುಧೀರ್ ಕಾಗಣೆ ಸರ್. ನಾವು ಪದ ಆಗತ್ತ ಹೇಳ್ರಿ ಹಿಂಗದ. ಮತ್ತ ಹೆಂಗದನ
1: ಈ ಮೂರು ವರ್ಷದಾಗ ಬಹಳ ಬದಲಾಗ್ಬಿಟ್ಟಣ. ನೀವು ನೋಡೋದ್ರಿಂದ ಗುರುತುಳಿಯದೆ ಕಠಿಣ. ಇನ್ನು ಹತ್ತು ನಿಮಿಷ ಬಂದದ ಆದ್ರೆ ಆರು ಎತ್ತರ ಬೆಳೆದವನ
4: ಮೈಗೆ ತುಂಬಿಲ್ಲ
1: ದಾಳಿಲ್ಲ ಏನ ಮಸ್ತ್ ಒಂದಿನ ಜಿಂಕೆ ಹೋಗಿಲ್ಲ ಅಂದ್ರೆ ಹಂಚಲಿದ ಮಂಚು.
4: ಯಾಕಲ್ಲಿರ್ಲಿ ಅವನ ಮತ್ತ ಮೈಗಳಾಗ್ಬಿಟ್ಟ ಏನು ಅನ್ಸಿರ್ಲಿಲ್ಲ ಅವನ.
1: ಹಾಗೇನಿಲ್ಲ, ನಿಮ್ಮೆಲ್ಲರ ಬಗ್ಗೆ ಬಹಳ ಇಷ್ಟ ಆಗ್ತಾನ ಅವನು. ಪರಾಜಿನ ಬಗ್ಗೆ ಇಷ್ಟ ಅಂತ ಪರಾಗಾಗ ಈ ಕೆರೆ ಈಸಿ ಕಳಿಸಿರ್ತಾರ ಅದ್ರದ್ದು ಹೆಚ್ಚಿಟ್ಟಲ್ಲಮ್ಮ. ಈ ಗುರುದ್ರು ಈ ವಾಡೆ ಕುಟುಂಬ ನಡೀತಿ ನಡೀತಲ್ಲ.
0: ಬಂದೆ ನಮ್ಮ ಗುರುರಾಜ ಮನೀಗ ನೋಡಿಟ್ಟಿರು ನೀನು ಈ ರಾಘವನ ಲಕ್ಷಣ. ಆ ನಮ್ಗ ಮೊದಲೇ ಹೇಳಿದ್ದೆ, ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಿ ಅಂದ್ರ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ. ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕಾಗಿಲ್ಲ. ಎಲ್ಲೋ ನಾವು ಕ್ರಮ ಕೂಡ ಇದು ಅವನಿಗೆ ಬೆಲ್ಲಿ ಹಾಕೋ ರೀತಿ ಅದಕ್ಕಾಗ ಕೆಟ್ಟಿದ್ದು. ಮರೋಬರ್ ಮ್ಯಾಗಿಡಾಗ ಕುಂದಿ ಮ್ಯಾಲೆ ಛಲ ಹೊರತು ಬಿದ್ದಿದ್ರ ಇಂಥ ಮ್ಯಾಲೆ ಗೊತ್ತಿರ್ಲಿಲ್ಲ. ಸುಧಾರಿಸೋದು ಯಾರು? ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮೊಬೈಲ್ ಕಟ್ಟೋಣ ಅಂತ ಹಿಂಗ್ ಹೇಳೋ ಹಂಗ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು? ಹ್ಯಾಂಗ ಸುಂದರವಾಗಿ ಬಂಗಾರ ತುಂಡಿತ್ತು ಅವನು ಮೈಕಟ್ಟು. ಈಗ ಅದೇ ಎಲ್ಬಾವ ಕಾಣಿಸ್ತಾವ. ನಾನು ಹಗಲಿಡಿ ಸಾಯೋ ತನಕ ದುಡಿಯೋದು, ಇವ ಮುಂಜಾನೆ ಸಂಗೀತ ಅಂತ ಅಲ್ಲಿ ಹಿಂದಿರೋದು ಇಲ್ಲ ಮಲ್ಕೊಂಡಿರೋದು. ಮಾಡಂತಂಗ ನನ್ನ ಮಕ್ಕಳೆಲ್ಲ ಕುಲದುದ್ಧಾರ ಮಾಡಕ್ ಬಂದಾರ. ನಿನ್ನ ಮಗ ಒಳ್ಳೆ ಮುತ್ತಾರ, ಅವನಿಗೆ ಹಾಂಗ ಚಲೋನ ಇಟ್ಟಿ. ನಮ್ಮ ಧರಣ ದಾವಣಗೆರೆ ದೇಶಪಾಂಡೆ ಅವ್ರ ಹೆಸರನ್ನ ಏನಾದ್ರು ಮೇಲ್ ತಗೊಂಡಾದ್ರ ಅದು ನಿಮ್ಮ ಬೇರೆ ತರ್ತಾರ. ಈ ಕುಳಿಗೆಟ್ಟ ಅವ್ನ ನೆರಳು ಕೂಡ ಅವ್ರ ಮೇಲೆ ನೀವು ಬಿಡಬೇಡಿ.
1: ಹೋಗ್ಲಿ ಬಿಡೋಣ, ನಾವು ಇದ್ರ ತನಕ ಅದು ಅಂದ್ರೆ ಒದಾಡಬೇಡ.
0: ನಿನ್ಗೆ ಏನ್ ಗೊತ್ತಾಗ್ತದೆ? ನನಗೆ ಈ ಕರ್ ಹಿಡಿದಾಗ್ತದ
1: ಅಣ್ಣ ಕೂತ ಸ್ವಲ್ಪ ಅದಕ್ಕೆ ನೀವು ಕೊಡ್ರಿ. ಬಂದಾಗಿತ್ತು ನೋಡ್ತೀನಿ ನಾನು ನಿಮ್ಮ ಪ್ರತಿ ತೆರ್ಸಾನೆ ಕೆಲಸ. ಸರಿಯಾದ ಕೂತಿಲ್ಲ, ಸರಿಯಾದ ಮಾತಿಲ್ಲ ಹೇಳಪ್ಪ.
4: ಹೇಳಿ ಏನ್ ಹೇಳ್ತೀರಿ?
1: ಈ ವಾರ ನೋಡ್ರಿ ಎಷ್ಟು ಹೊರಸಿನ ಕತೆ ಅದ ರಿಪೇರಿ ಮುಂತಾದ್ರು
0: ರಿಪೇರಿ. ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು. ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸಿದ್ರು ಅಂದ್ರ ಹ್ಯಾಂಗ ಮಾಡಿಸೋದು? ಇಲ್ಲಿರೋ ಕಟ್ಟಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ. ಹಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡುವ ಅಗತ್ಯ ಅದ.
1: ನಾವು ಅದೇ ಐನೂರು ಮೈಲಿ ದೂರದಿಂದ
0: ಅದೇ ಹೇಳೋದು. ಇಲ್ಲಿ ಒಬ್ಬರಿಂದಾಗಲೇ ಒಬ್ರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ. ತಾತ್ಯ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟೋಗ್ಬಿಟ್ಟ. ನೋಡಪ್ಪ, ನೀನು ಶಾಣಿಯಾಗಿದ್ದ ನಾನು ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳನ್ನು ಕುದಿಗೆಟ್ಟು ಹೋಗ್ಯಾವ. ನಿನ್ ಮಗ ಒಳ್ಳೆಯವ್ ಅವನ ಹಾಗೆ ಒಳ್ಳೆಯವನಿಗೆ ನಾನು ಸಹಾಯ ಮಾಡಿ. ಎಷ್ಟು ಬರಬೇಕು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮಕ್ಕಳು ಒಳ್ಳೆ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ವರ್ಗಕ್ಕೆ ಬರ್ತಾರೆ. ಹೌದು
1: ಮೆರಿಟ್ನಾಗ ಎಷ್ಟು ಬೇಕಾಡಿದ್ದೆ ನಾನು
0: ಮತ್ತ ಅದು ಒಂದು ಕೋಪಿಡಷ್ಟು ಗುಣನೇ. ನಮ್ಗೆ ನೋಡ್ರಿ ತೂಗ ಮಣಿಮೆ ಅಲ್ಲಿ ಕುಂತು ಹೊಲ ಮಾಡಿದ್ವಿ, ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪೀಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡಲಿಲ್ಲ. ನೀ ನಮ್ಮ ಪಿಚ್ಕಾಡಿಲ್ಲ ಇಲ್ಲೇ ಮುಂದೆ ಬರ್ಬಿಟ್ಟಿ. ಮತ್ತ ಖರೆ
1: ಬಂದೆ
2: ಮಾತುಕತೆ
0: ಮಾಡೋದಕ್ಕೆ ಸಮಾರಾಧನೆ ಆದ್ರೂ ಮುಗಿಯ ಬಿಡ್ತೀವೋ
2: ಮಾಡಿ.
0: ಅಭ್ಯಾಸ ಏನು ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಕರೆಯಾಗತ್ತದಲ್ಲ. ಈಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಲೆ ಯಾವಾಗ ನಿಮ್ಗೆ ಹೋಗೋದು ಬರೋದು ಎಲ್ಲ ಇರ್ತದಲ್ಲ. 30 ವರ್ಷ ಬಂದಾಗಿ ನಿನಗೆ ಗೊತ್ತಿದೆ.
2: ಅಷ್ಟು ಅಷ್ಟು ಒಂದು ನಡುವ ಗಿಡ ಎಲ್ಲ
0: ಅಂಜು ತಡಿ ಸ್ವಲ್ಪ ತಡಿ ಸರಿ
3: ನೋಡೋಣ ಆ ಕೂಲಿ ಸಿಂದಾಗ ಅಮಿತಾಭಿಗೆ ಸಾಮಾನಿಲ್ಲಪ್ಪ ಸಿಂಧಾಗ
0: ನಾ ಹೋದ ಇಲ್ಲಿ ಸಾಮಾನ್ಯ ಹೋಗೋದಲ್ಲ
3: ನಾನು ಒಂದ್ ಚಾನ್ಸ್ ಇದೆ ಸರ್ ಪಿಕ್ಚರ್ ನಾಗ ಕೆಲಸ ಮಾಡ್ತೀನಿ ನೋಡು
0: ಹೋಗುವಂತೆ ಮುಂದೆ ಸಾಮಾನ್ ನಡು ಮನೆ ಕಡೆ ಇಡು
3: ಬೇಕಾದ ಮಾಡ್ಕೊಳ್ಳಿ ನನಗೆ ಇಷ್ಟ ಇಲ್ಲ

이래샤. 아, 니! 나노! 군지라! 나한테 알라! 이래. 이래샤. 나한테 알게도. 나한테 알게도. 이래. 알지?

0: మరీ ఎత్తు ఇల్లు రక్షణ కానది.
1: ಇವತ್ ಮುಂಜಾನೆ ಸ್ವತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರಲಿಲ್ಲ ಹಾಗಾದ್ರ
2: ನಿಮಗೇನು ಮುಂಬೈ ಕರೆಯಿರೋದು? ಏ ರಂಜು, ಆ ಬಾಡಿ ಕಡೆ ಯಾಕೆ
3: ನಿಂತೇ?
1: ನಾನು ಮುಂಜಾನೆ ನೋಡ್ತಾನೆ
2: ಇದ್ದೀನಿ.
1: ಸರಿಯಾಗಿರ್ತೀನಿ
2: ಕೂತಿದ್ದೀರಿ ಅಂತ ಒಂದು ವಿಷಯ ಹೇಳ್ತೀನಿ. ಹಾಗೆ ಈಗ ನೀವು ಬಿಟ್ಟಿನಂತ ಅಮರಾವತಿ ಹೋಗಿಕ್ಕ
1: ಈಗ ಈ ವಯಸ್ಸಿನಾಗ
2: ಮೆಟ್ರಿಕ್ ನಾಗ ಫಸ್ಟ್ ಕ್ಲಾಸ್ ಬಂದೀನಿ 20 ವರ್ಷ ಕಳೆದಿದ್ದ ನನಗ ಡಾಕ್ಟರ್ ಆಗ್ಬೇಕು ಅಂತಿತ್ತು ಆದ್ರ ಈ ದೇಶಪಾಂಡೆ ಮನೆ ಹುಡುಗಿ ಒಬ್ಬಕ್ಕೆ ಆಚೆ ಇಂದ ಕಲಿಯೋ ಹಾಗಿಲ್ಲ ಇವ್ರನ್ನ ಪ್ರತಿಷ್ಠೆ ಆದ್ರು ಮಾಷಲ್ಲ ಮಂಡಲ ಆಗಿದ್ರು
0: ಅಂದ್ರೆ ನೀನು ಪಾಲಿಗೆ ಎಲ್ಲ ನೀನು ನಿರ್ಣಯವನ್ನು ಸಾಧ್ಯತೆ ಇಟ್ಕೊಂಡಿದ್ದೆ ನಮಗೆ ಯಾಕೆ ಹಿಂದೆ ಕ್ಲಾಸ್ ಕೊಡ್ತಿ ಅರೆ ಹೇಳ್ಬೇಕಂದ್ರ ಸುಧೀರ್ನು ಆವಾಗ ಕಲಿತಿದ್ದ ಇಬ್ರಿಗೂ ಹೋರಾಟ ಶಕ್ತಿ ಇರಲಿಲ್ಲ ನಮ್ಮ ಭವಿಷ್ಯದ ಏನಾಯ್ತು ಮಣ್ಣಾಯ್ತು ಚಿನ್ನು ಆಯ್ತು ಇದೇ ಇದೇ ಹೊಲದಾಗ ಭೂತಿದೆ ನನ್ನ ಜನ್ಮ ಆಗಲೇ ನೌಕರಿ ಸೂಪರ್ಡೆಂಟ್ ಆಗಿಟ್ಟಿದ್ದೆ ಮತ್ತ ಮತ್ತ ಈ ಪ್ರತಿ ಸಲುವಾಗಿ ನಾನು ಪ್ರವೇಶ ಮೊದ ಮೊದಲು ಕೂಡು ಬರ್ತಿರ್ಲಿಲ್ಲ ನಂತರ ಕೂಡು ಬಂದು ಈಗ ಮೂರು ಮೂಗು ಬಿಟ್ಟಿದ್ದು ನಾನು ತಮ್ಮ ಇಬ್ರು ಹೋದಾಗ ಕೆಲಸ ಮಾಡೋದು ಅದನ್ನ ಮರಿಬೇಡ ಅಂತವ ನಿಂತು ಜಾಸ್ತಿ ಮಾಡ್ತಾರೆ
2: ಏನಪ್ಪ ಸುಧೀರ ಪ್ರತಿ ಸತಿ ಬಂದಾಗ ಮುಂಬೈ ಹೋಗ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ದಿ ನಿಂಗ ನನ್ನ ಸೀಮಾ ವ್ಯಾಯಾಮಿಸಲಿಲ್ಲ ನಾನೇ ಲಗ್ಗಕ್ಕ ಹಬ್ಬಕ್ಕೆ ಕೂತಿದ್ದೀನಿ ಎಂದು ತಿಳಿಬ್ಯಾಡಿ ಹಾಗೂ ಯಾವ ಲೆಕ್ಕ ಬರ್ತೀವ ಹಾಗಂತ ನೀವು ಕೊಂದ ಕನ್ನಡ ಹೇಳಿದ್ರೆ ಅಂತ ಮಾತು ತಿಳಿಬ್ಯಾಡಿ ಸಾಕಿದ್ದಾರೆ ಚಿಕ್ಕ ಮಕ್ಕಳು ದಬ್ಬೆ ಆಡಿದಲ್ಲ
0: ಮಾತಾಡಿ ಮಾತಾಡಿ ಬಿಡು
1: ಮಾತಾಡಿ ಅಂದ್ರೆ ನನ್ನ
0: ಅರೆ ಹಬ್ಬ ಇದು ಯಾವಾಗ ನಡೆಯುವ ತಮಾಷೆ ಇದು ಏನಾದ್ರೂ ಕೇಳಿಸ್ಕೊಂಡ್ರೆ ಹ್ಯಾಂಗ
2: ಹೌದು ಅಂತ ಹೇಳ್ತೀನಿ ನಾ ಬಿವರ್ ಕೊಡೋ ಹೋಗಿಲ್ಲ
3: ಬೇಕಾದ್ರೆ ಹುಡುಗಿ ಮೇಲೆ ಹಾಕೊಳ್ತಾರೆ ಅದು ಹಂಗ ಮದುವೆ ಮಾಡ್ಕೊಡ್ತಾರೆ. ಇದನ್ನ ಯಾರು ಮಾಡ್ಕೊಡ್ತಾರೆ? ನೀವು ಹುಡುಗಿ ಜೋಡಿದಾಗ ಅದ್ರಾಗ ರೂಮ್ ಕೂಡ ಎಷ್ಟು ಸುಂದರ ಅಲ್ಲ. ನಾ ಬಿ ವರ ಕೊಡೋ ಹಂಗಿಲ್ಲ.
0: ತೋಟ ಹಿಡ್ಬೇಕಾದ
3: ನೀವ್ ಏನ್ ಬೇಕಾದ್ರು ಮಾಡ್ಕೊಳ್ರಿ, ಆದ್ರೆ ನಾ ಬಿಲ್ವಾರ ಕೊಡೋ ಹಂಗಿಲ್ಲ.
4: ತೋಟ ನಮ್ ಮೂರ ಮಂದಿ ಹೆಸರು ಇದ್ದಾರೇನು?
0: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕ್ಕಿರ್ತೀವಿ
4: ಅಣ್ಣ. ಏನ್ ತಪ್ಪಾಯ್ತಾಗ ನಾ ಎಲ್ಲಾದ್ರೂ ಒಮ್ಮೆ ಕೇಳಿದ್ರೆ ತಿಳಿಸ ಬಗ್ಗೆ ನೀವು ಕೂಡ
0: ಸುಧೀರ ಈಗ ಹಕ್ಕು ಹೇಳಕ್ ಹೊಂತೀವಿ. ಗೊತ್ತದೇನ ನಿನ್ನ ಶಿಕ್ಷಣ ತಾಯಿ ಎಷ್ಟು ಖರ್ಚಾಗದ ಅಂತ?
4: ತಾತ್ಯ ಮಾಡಿದ್ರು ಖರ್ಚು.
0: ತಾತ್ಯ ಬರೀ ಹೆಸರಿಗಷ್ಟೇ. ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮಕ್ಕಳಿಗೆ ಹಾಕುತ್ತಿದ್ರು. ನಿನ್ನ ಶಿಕ್ಷಣಕ್ಕ ನಿನ್ನ ಲಗ್ನಕ್ಕ ಅದು ಖರ್ಚು ಸ್ವಲ್ಪ ಅಂತ ತಿಳ್ಕೊಂಡಿ ಅಣ್ಣ. ಈಗ ನೀನು ಇಷ್ಟೇ ಬೇಡ ಕೊಂಡಿ
4: ಅಣ್ಣ. ಇದ ನೋಡು ನಿನ್ ಬರ್ತಾರೆ ಅಂತ ಹೋಗ್ತೀನಿ. ನೀನಂತ ನಿನಗೆ ಶಿಕ್ಷಣ ಕೊಟ್ಟೆ, ನಿನಗೆ ಕಗ್ಗ ಮಾಡಿದೆ ಅಂತ ಈಗ ಕೇಳು. ನಂದು ಸ್ವಲ್ಪ ನಿನ್ ಕಿಸದಂಗೆ ನನ್ನ ಖರ್ಚು ಮಾಡಿಲ್ಲ, ನನ್ನ ಶಿಕ್ಷಣ ಅಕ್ಕಮ್ಮ ಅಂತ ನನ್ನ ಅಂತ ಅಲ್ಲದೆ 20 ವರ್ಷದಿಂದ ನನ್ನ ತನ್ನದು ಏನೇನು ಇಲ್ಲ ಸಿಕ್ಕಿದೆ. ನನ್ನ ಜಮೀನು ಕಡಿಮೆ ಇತ್ತೇನೋ? ನನ್ನ ಹೆಸರಿನ ಮೇಲೆ ಆಯ್ತಾ ಜಮೀನಿನ ಉತ್ಪನ್ನದ ಮೇಲೆ ನನ್ನ ತನ್ನ ನೋಡ್ಕೊಂಡ್ರಿ. ಅಲ್ಲದೆ ನನ್ನ ಶಿಕ್ಷಣ ಮುಗಿದ 20 ವರ್ಷ ಆಯ್ತು, ಅದ್ರ ಉತ್ಪನ್ನ ನೀನು ತಿನ್ನ ಬಂದಿ ಅದನ್ನ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಕುರಿ ಐಸತ್ತ ನಾಲ್ಕು ತರ್ಸಿ ಅನ್ನೋ ನನ್ನ ಉತ್ಪನ್ನದ್ದು ಅಂತ ಬಂದೆ ತೃಪ್ತಿ ಸುತ್ತ ಬಾರಿ ಅಂತ ತರ್ಸಿ ಒಮ್ಮೆ ಅದು
0: ಬರಬೇಕು ಮತ್ತೊಂದೆ ಅಂತ ಕಟ್ಕೊಂಡು ಹೋಗ್ಬೇಕು.
4: ನಾವೇನ್ ಬುದ್ಧಿ ಬೆಳೆದನು ಎತ್ಕೊಂಡು ಹೋಗ್ಲಿಕ್ಕ? ಅದೇ ನೀನೇನಾದ್ರು ಕೈಯಿಟ್ಟು ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ. ಸುಟ್ಟಿಗೆ ಬರ್ತಿದ್ದೆ ಆಗ ನೀನ್ ಬಂದ್ರೆ ನಿನ್ ಪಗಾರ ಇರ್ತದ ಅಂತ 10 ಸಲ ಬಿಟ್ಟೆ ಹಾಕಿದ್ ಹೇಳ್ತಿದ್ದಿ. ಆಗ ನಿನ್ಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಈ ಬಂದು ನಾನು ತಿಂತಿದ್ದೆ ಇರ್ಬಾರ್ದು ಅಂತ. ಅದೇ ನಾಲ್ಕು ವರ್ಷ ಬಂದಿಲ್ಲ ನಾ ಇಲ್ಲಿ, ಅದು ನಿಮ್ಗೆ ಸೇರ್ತಿರ್ಲಿಲ್ಲ. ನನಗೆ ಯಾಕೆ ಒಮ್ಮೆ ಕೊಡಿದ್ದಿ? ಹೇಳ್ಬೇಕು ಏನಾದ್ರು ಚಿಕ್ಕ ಮಕ್ಕಳು ಕೂತ್ಕೊಂಡು ಒಂದ್ಸಾರಿ ಸತ್ಯ ಅನ್ನೋದು ಅಂತ ಮತ್ತೆ ನಾಳೆ ನೀನು ತಾತ ಕುಂಕಟ್ಟೆ ಊಟ ಮಾಡಕ್ ಬಿದ್ದಿದ್ದ ಅಂತ.
0: ಆಯ್ತಪ್ಪ ಊಟ ಎತ್ತು ನೀನು ಮಾತು. ನಾನ್ ನಿನ್ನ ಉತ್ಪನ್ನ ಕೊಡ್ಲಿಲ್ಲ ಖರೆಯದ, ಹಾನಿ ಕೊಡ್ಲಿಲ್ಲ, ಹಣ ಕೊಡ್ಲಿಲ್ಲ ಅದು ಖರೆಯದ. ಮಾತ್ರ ನಿನ್ಗೆ ಇಷ್ಟು ವರ್ಷದಾದ 1,000 ಅನಿಸ್ತೇನು ಹುಲ್ಲು ಕೆಲಸ ಹೇಗೆ ಕೇಳಬೇಕು ಅಂತ. ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡು ಬಂದೆ. 2 ತಿಂಗಳು ಬಾಡಿಗೆ ಮನೆಯಲ್ಲಿದ್ದಿ. ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ.
4: ಮತ್ತೆ ಅದೇ ಮಾತು, ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡಿ? ಎಲ್ಲ ಅವ್ರಿಗೆ ಇರ್ತಾರ ಹಂಗ ಅಂದ್ರೆ ಅವ್ರಿಗೆ ಯಾಕೆ ಕಾಣಿಸ್ತೀನಿ? ಅವ್ರಿಗೆ ಯಾಕೆ ಕಂಡಿತ್ತಲ್ಲ ಕೊಡ್ತಿ?
0: ಒಂದು ನೋಡು, 1 ವರ್ಷ ಫೈನ್ ಇದ್ರೆ 3 ವರ್ಷ ಬರಗಾಲ.
4: ನೀರಾವರಿಗೆ ಹ್ಯಾಂಗ ಬರ್ತದೆ ಬರಗಾಲ?
0: ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ. ಕೋರ್ಟ್ ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ. ಕೈಯಾಗ ಕೆಲ್ಸ ದಿವಸ ಬಿಟ್ಟು ಅಮರಾವತಿ ಹೋಗ್ಬೇಕಾಗ್ತಿತ್ತು. ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲೆ ಇದು ಕೇಳದ ತನಕ ಎಲ್ರು ಭ್ರಮಣ ಬಯಸರು. ಒಂದೇ ಒಂದು ಕೇಸ್ ನಿಂತಾವೆ ನನ್ನ ಮನಸ್ಸಿಗೆ ಒಪ್ಪ ಅಂದಾಗ್ಲಿಲ್ಲ.

0: ದಲ್ಲಾಳಿ ಮಾಡ್ತಾರ, ಟ್ರಕ್ ನಡೆಸ್ತಾರ, ಅದೇನಿಲ್ಲ ರಾಜಕೀಯ ಇದ್ದಿದ್ದೆ. ಇವೆಲ್ಲ ನಮಗ್ ಮಾಡಕ್ ಆಗ್ತದೆ. ಕಾಲ ಬದಲಾಗಿದೆ ಸುಧೀರ. ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ, ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಕಡಿಮೆ ಮಾಡ್ಬೇಕು.
0: ಹ್ಯಾಂಗ್ ಕಡಿಮೆ ಮಾಡೋದು? ನೀ ಬಾ ಮತ್ತೆ ಮಾಡ್ಕೊಳ್ಸು.
1: ಅದು ಅವಶ್ಯಕತೆ ಇಲ್ಲ ನಿಮ್ಗ. ಏನಿತ್ತು ಮುಂದೆ ನೋಡ್ತಾ ಇದ್ದೆ ಒಂದು ಸಾರಿ ಅದು ಪದ ಕಠಿಣ.
2: ಒಳ್ಳೆ ಪ್ರೇರಕ್ಕಿದ್ದ

0: ಹೌದಾ? ಒಳ್ಳೆ ಇಂಜಿನಿಯರ್ ಆಗೋದಲ್ಲ, ನೀನ್ ಆಗ್ತಿ ಒಳ್ಳೇದು.
1: ಅವ ಒಳ್ಳೆ ಕುರ್ಕಾಗ್ತಾನ.
0: ನಾನ್ ಬಂದ್ರೆ ಮುಂಬೈಗೆ, ಮುಂಬೈ ಬಂದ್ ಏನ್ ಹೇಳವ ನೀನು? ಕರಿತೀನಿ, ಸರತ್ತೆ ನಡ್ಕೋತೀನಿ.
2: ಅದೇನಾ
0: ನೋಡ್ರಿ ಬೇಕಂದ್ರ
2: ರಾಘೋ, ಈಗ ಚಾಟಿ ಹೇಳ್ಕೊಡ್ಬೇಕು.
0: ಒಳ್ಳೇದಲ್ಲ
3: ಹೇಗೆ ಹೊರಗಿರಿ ತಾಕ ಅಂತ ಇರ್ತಾ ಸಿಹಿ ಸಮಂತ
0: ಬಿಡ್ತೀಯಾಕ? ನಾನ್ ಬಿಡ್ರಿಯಲ್ಲ,
2: ನನಗ್ ಬಿಡ್ರಿಯಲ್ಲ, ಅದನ್ನಿಲ್ಲ ಹೇಳೋ ಅದನ್ನಂತ.
0: ಇನ್ಮುಂದ ನಾನ್ ಕುಡಿಯೋದಿಲ್ಲ, ನೋಡ್ತೀನಿಲ್ಲ, ನನ್ಗೆ ನಿಲ್ಲಕ್ಕ ನೋಡಿದಂತೆ. ಹಂಗೆ ನನ್ ಕರ್ಕೊಂಡು ಹೋಗ್ತೀರಲ್ಲ, ನಾನ್ ಸಲಂತ ನಡ್ಕೊಂಡ್ರೆ ಕಾಕು ಕರ್ಕೊಂಡು
3: ಹೋಗ್ತೀನಿ.
0: Thank you.

0: ಅಂದ್ರೆ
1: ಸಾಕ್ಯ

0: வலிக்கிறது
1: மாதிரி. தேவா மாதிரி,
0: தேவா மாதிரி.
1: ஓகே.

0: ಪ್ರಭಾ, ಏನಾಯ್ತು ತಾಯಿ?
1: ಏನು ಇಲ್ಲ.
0: ಇಲ್ಲಿ ನೋಡು ಅವ್ವ, ಇವಾಗ ಮಲಗು.
1: ಇಲ್ಲಿ ನೋಡವ್ವ.
0: ಯಾವ ಆಗ್ಬೇಕಮ್ಮ ನಮ್ದೆಲ್ಲ
1: ಎಲ್ಲ ಅವ್ರ ಕೈಯಲ್ಲಿ ಅದಾವ.
0: ನೀನು ಜಾಗ ಕೊಟ್ಬಿಟ್ಟು ಅಡ್ಬಿಡ್ಲಿಕ್ಕ ಯಾವ ಚೀಟಿ ಮಾಡ್ದ
1: ಪ್ರಭಾ?
0: ಸ್ವಂತ ಮನ್ಯಾಗ ಹುಕ್ಕಿನವ್ರಂಗ ಇರ್ಬೇಕಾಗ್ತದ ನೀನೀಗ.
1: ನೀನೇ ಹೇಳಿ ನೋಡೋಣ, ನಾ ಏನ್ ಮಾಡೋಣಿತ್ತು?
0: ಹೋಳೆ ಇದ್ವಿ ಹಂಗ ಏನ್ ನನ್ ತಾಯಿ.
1: ಆದ್ರ ನನ್ ಮುಂದೆ ಏನ್ ಮಾಡೋಣ?
0: ನನ್ ಮಕ್ಕಳು ಬಂದ್ಸ್ಕೊಂಡ್ವಿ, ನಾ ಎಲ್ ಹೋಗಂಗಿತ್ತು?
1: ಏನಾದ್ರೆ ಏನಿಲ್ಲ ಅನ್ನೋದು ನನ್ ತಿಂದಿಲ್ಲ ಅಂತ ತಿಳ್ಕೊಂಡೇನು?
0: ನಿಮಗೂ ಒಂದ್ ಮಾತು ಹೇಳ್ತೀನಿ ಪ್ರಭಾ, ತಲೆ ಅದ ಬೆಂಕಿ ಹಾಕೊಂಡಿರ್ಬೇಡ.
1: ನನ್ ಸದ್ಯ ಮುಗಿತು.
0: ಈಗ ರಾಜ ಅತ್ಯಂತ ಹೇಳದ ಲಕ್ಷ ಧರಿಕೊಂಡಿ ನನ್ನ ಇಷ್ಟೂರ ಅವ್ರ ಕಡೆಗೆ ಕಳೆಯೋದದ.
1: ನೀನೊತ್ತು ಏನ್ ತಡ ತಡ ಅಂತ ಮಾತಾಡ್ತಿ?
0: ಅದು ಬರೋಬರಿ ಕಾಣೋದಿಲ್ಲ.
1: ಎಲ್ಲರೂ
0: ಸ್ವಾರ್ಥ ಇದ್ದಾರ?
1: ಸ್ವಾರ್ಥ ಯಾರಿಗೆ ಬಿಟ್ಟಿದೆ ಪ್ರಭಾ?
0: ಇಚ್ಛಾ ಏನಿ ಕೇಳಿ, ಪ್ರಪಂಚ ಕೇಳಿದ್ರೆ ಮನುಷ್ಯ ಕಲಿತಾನೆ ಸ್ವಾರ್ಥ ಆಗ್ತದ?
1: ನಿನ್ ಜೀವ ಮಗ ಸಸಿ ಕಡೆ ಒಲಿ
0: ಪ್ರಭಾ. ಸ್ವಾರ್ಥ ಏನ್ ಬೇಕಾದ್ರು ಅನ್ನು.
1: ಆದ್ರ ನನ್ ಮಕ್ಕಳು ಮನಸ್ಸಿನಲ್ಲಿ ನಾನ್ ನಡೆಯೋ ಹಾಗಿಲ್ಲ.
0: ಶಿಕೋಣಿ ಮಾಡ್ತೀನಿ,
1: ದೇವಿಸ್ತದೋ ಎಲ್ಲ ಮಾಡ್ತೀನಿ ನೋಡಿ ಅಂತೆ. ನೀವು ಬಂದಿರು ನನ್ನ ಕಡಿ
0: ಎಷ್ಟು ಹಳೆ ಬಂಗಾರ ನಮ್ಮ ಮನೆಯಿಂದ ಎಲ್ಲ ದೊಡ್ಡಸ್ತಿನ ಅದರಾಗ ಅದಾವ
1: ಮಮ್ಮಿ ಬಿಡ್ದು ನೌಕರಿ ಆಗ ಈ ಊರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಖಯಮ್ಮ ನನ್ನ ಕಡೆ ಬಂದಿದ್ರು.
0: ಖರೆ ಹೇಳ್ತೀನವ್ವ, ನನ್ಗೀಗ ಗಂಡ ಮನೆ ಸಂಸಾರ ಯಾರ ತದ ಹವ್ಯಾಸ ನೋಡಿದ್ವಿ,
1: ನಾವಿದ್ರು ಸ್ವತಂತ್ರ ಆಗೋಣ. ನೀನಾದ್ರೆ ಎಷ್ಟು ದುಡಿದಿ ಇಂದಿನ ಲಪ್ಪತ್ತ ಹೋಗಿದ, ಇನ್ನು ಎಷ್ಟು ವರ್ಷ ಕಣ್ಣು ನೋಡ್ಕೊಂಡು ಅಲ್ಲೂ ಇದ್ದು
0: ನನ್ ಕೈಯಲ್ಲಾಗೋವರೆಗೂ ಮಾಡ್ಲೇಬೇಕಾಗ್ತದ.
1: ನೌಕರಿ ಕೂಡಲೇ ಎಷ್ಟು ಬಂಗಾರ ಮಾಡ್ತೀರಲ್ಲ ಅಷ್ಟೇ ಬಂಗಾರ ಮೊತ್ತ ಕೊಂಡ್ಕೊಂಡು ಕೊಡ್ತೀನಿ. ಆಗ ಬಿಡ್ತಾರೆ ಮಗುವಿನ ಸೊಸೆ ಮಲ್ಲಿಗೆ ಒಬ್ಬೊಬ್ಬರಿಗೆ ಒಂದು ಅರಿಯೋ ಕಣ್ಣು ಮಾಡಿಸ್ಕೊಂಡು ಹೊರಗಾಗತ್ತಪ್ಪ.
0: ಎಷ್ಟು ದಿವಸದಿಂದ ನಗೆ ಕತ್ತಿ ಮಾರೋಣ ಬಂಗಾರ ಕರೆನೇ ಮಾರೋಣ.
2: ನರ್ಲಿಕ್ಕೆ ಏನಾಗ್ತದ ಫಸ್ಟ್ ಮಾಡ ನನಗೂ ಒಪ್ಪಲ್ಲ
3: ಅಂದ್ರಿ. ಅವ್ರ ಕಾಲಿಗೆ ತಾಗ್ಯದ ಹಸಿ ಬಂದಿರ್ಬೇಕು ಸುಮ್ಮ ಸುಮ್ಮನೆ ಕಟ್ಟಿ ಕುತ್ತಲಿ. ನಾನು ಮುಂಜಾನೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ಮಸ. ನೀವು ದೊಡ್ಡವರು ದೊಡ್ಡಿಸ್ತಂತಿಂದ ಆಗಿಲ್ಲ ಮಾಡ್ಬೇಕು ಚೆನ್ನಾಗಿ ಮಾಡೋರು. ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ, ನೀವು ಯಾರು ಚರ್ಪಿಸ್ ಹೇಳಿಬಾರ್ದು ಅಂತ. ಮತ್ತ ಈ ದಿವಸ ವಾರ ಮುಗಿತು ಅಂದ್ರ ಯಾವ್ದು ಏನೇನು ಅದನ್ನ ಅವ್ರಿಗೆ ಕೊಟ್ಬಿಡ್ರಿ.
2: ಏನು ಏನು ಕೊಡೋದು?
3: ಯಾ ತೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿದ್ದಕ್ಕೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವ್ರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
2: ಏನು ಕೊಡೋದು? ಯಾಕೆ ಕೊಡೋದು?
3: ಯಾರ ಹಿಸ್ಟಿ ಅದವಲ್ಲ ಅವ್ರಿಗೆ ಕೊಟ್ಬಿಟ್ರಿ.
2: ಅರೆ ಇರೋ 12 ಎಕರೆ ಕೊಟ್ಬಿಟ್ರ ಏನ್ ಮುನ್ನೋದು?
3: ನೋಡಿದ್ರು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮಂತಿ ಬಹಳ ಒಳ್ಳೆ ಉದ್ದಾರ, ಅಂಜಲಿನ ಕೂಡ ಒಳ್ಳೆ ಉದ್ದಾರ. ಹಿಂದಿನ ಸಲ ರಂಜಿತವಾಗಿ ಸ್ಕರ್ಟ್ನಲ್ಲಿ ತಂದಿದ್ದು ಪ್ರೀತಿಯಿಂದ. ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರ್ಗಾಡೋದು ಆ ವ್ಯಾಕ್ಸಿನ್ ಅಂತ ಹ್ಯಾಂಗ್ ಹೇಳೋದು? ಇಲ್ಲಲ್ಲ ಇಷ್ಟೊಂದೆ ಗುಪ್ಚುಟ್ಟಾಗಿ ದಿಂಬುಗಳು ಮಾಡಿದೆ ಕರೀತ.
2: ನಾನು ವಿಲನ್ ಬಿದ್ದಾಳಿ
3: ಕೊಡಿಸ್ತಾಕಿ ಕರೆ. ಆದ್ರೆ ಇನ್ನೂ ಒಂದಿಲ್ಲ ನನ್ಗೆ ನನಗೆ ದಟ್ಟೊಳ್ಳಿ ಅದಕ್ಕೆ ಬಂದಿದ್ದು ಯಾರು ಬೇಡ. ಇಲ್ಲಿ ಸುಧೀರ್ ಬಾಜಿ ಮುಂಬೈ ಮಾಡಬಹುದ ಅದನ್ನ ಹಾಕೊಂಡು ಯಾರು ಅಡ್ಡಾಡ್ತಾರಂತ ತಗೊಂಡು ಹೋಗ್ಲಿಲ್ಲ. ಆಗ ತಾತಿದ್ರು ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
2: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
3: ಜವಾಬ್ದಾರಿ

0: D'accord?
1: Alors,
0: Multiplier, non? ಇದರ ಎಲ್ಲದೂ ಅದ ಅವಂದು ಸುಧಿರಂದು ಪ್ರಭಂದು ಚಂದ್ರುದು ಮತ ನನ್ ಆ ಇದನ್ನ ಸುಧೀರ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲ ಯಾರು ಎಷ್ಟದ ಅಂತ
0: ತಾತ್ಯ ಅವರು ಮಾಡ್ಬಿಟ್ಟು ಅಂತೀನಿ. 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನೆ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ
0: ಮಂಜು ಕೇಳ್ತಿದ್ಲು ಏನದ ಏನದ ಅಂತ ಏನು ಜೋರ್ ಮಾಡಿದೆ ಅಂತಿ. ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ ನಿಮ್ಗಿನ್ ಕೇಳ್ದ.
1: ಬೇಡ್ರಿ ಇದೆಲ್ಲ ಬೇಡ ಸುಮ್ ಸುಮ್ನ
0: ಕಡಿ ಕೆಲ್ಸಕ್ ಬರೋದು ಅದ ಇನ್ನ ಮುದ್ದಿನ ಮೈದಾನ ಅಲ್ಲ.

0: ಇದನ್ನ ಹಾಕು.
1: ನಾವು ಸೂತ್ರರಾಗಿದ್ದೀವಿ.
0: ಮಾನವನ ಸೂತ್ರ ವಾಸಕ್ಕೆ ಹೋಗಿ ಹಾಕೋ ಹಾಕೋ. ನೀನು ಒಳಗೆ ಹಾಕಂಡೆ ಸುಮಾರು ದಿನ ಆಯ್ತು, ನಾನು ನೋಡಿದೇನೆ. ಚಂದ್ರಹಾರ ಹದಿನೈದು ತೋಳಿ. ಮೋಹನ ಮಾಳ ಇಪ್ಪತ್ತು ತೋಳಿ. ಚಪ್ರಿ ಹಾರ ಹದಿನೈದು ತೋಳಿ. ಅವಲಕ್ಕಿ ಹಾರ ಹತ್ತು ತೋಳಿ. ಚುಂಚಾಪಟ್ಟಿ ಇಪ್ಪತ್ತು ತೋಳಿ. ತೋಡೆ ಹತ್ತು ತೋಳಿ. ಒಂಕಿ ಹತ್ತು ತೋಳಿ. ಓಲೆ ಹತ್ತು ತೋಳಿ. ಉಂಗುರ ಐದು ತೋಳಿ.

0: ಈ ಹತ್ತುದೀರು ಲಕ್ಷಾದಿರುವ ಧಣಿ ಕಾಣಿಸ್ತಿ.
1: ಹೇಳಿ, ನನಗ ಹಿಂಗ ಅನಿಸ್ತದ, ಇದು ಬರೀ ಬಂಗಾರ ಇಲ್ಲ, ಇನ್ನು ಹೇಳಿನೋ ಅದಾಯ್ತು ಅಂತ ಅನಿಸ್ತದ.

ದೇಶಪಾಂಡೆ ತನಗೆಲ್ಲ ಹೆಂಡಂದು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರ ಮನದ ಸ್ಪರ್ಶ ನನಗ ಹತ್ತಿರ ಅಂತ ಅನಿಸ್ತದೆ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾಳ. ಹೌದು, ಹೇಗೆ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

0: ಆಗ ಹೂವ ಹಾಗ ತೇಜಸ್ವಿ ನಕಲಕ ಕಾಣ್ತಿದ್ದು ಇದೊಂದು ಒಡವಿ ಹೇಳ್ತಿದ್ದು ಯಾರು ಎಂದು ಮಾಡಿದ್ದು ಅಂತ ಎಲ್ಲ ಸಾಲಿನಾಗ ನಾವೊಬ್ಬ ಭಾಗ್ಯವಂತನಾದ ಸಾಕ್ಷಿ.
1: ನೀನಂತೂ ಸಾಲ ಮಕ್ಕಳಾಗ್ಬಿಟ್ಟಿದ್ದೀನಿ.

இதுல தேவர் பணிக்க போயிட்டு உங்க யாருக்கு சின்னையாக

上夜人街上一路高

Hinga distada.

ಮರಿ ತುಂಬ ಓಡಾಡುವ ಸಿಕ್ಕಲ್ ಗೊತ್ತು ಮಾಡಿ ಒಳಗಿಂದೇ ಕೊಡದೆ ಬಿಟ್ಟವ.

ನೋಡು

0: Okay.
1: ರಾತ್ರಿ ಎಷ್ಟಾದ ನೋಡು, 12 ಹೊತ್ತೋಯ್ತು.
2: ಮತ್ತ ಸಿಕ್ಕರು ತಗೊಂಡೋಗಿ ಮರಳಿಸಿರೋದರ ಬಗ್ಗೆ ಸಂಶಯ ಆಗ್ತದೆ.

0: ಇದೆಯಾ? ಋಣ ಹೇಗೆ ತೀರಿಸ್ಲೋ ಹೋಗ್ಲಿ ಬಿಡೋಣ, ಆಗಿದ್ದಾಗಂತೂ ಅವನ ಇದ್ದವ್ರು ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ದಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕ ಶುರು ಆಗ್ತದ. ಆದರೆ ಚೌಕಾಸಿ ಮಾಡ್ತಾ ಇದ್ವಿ, ಬಂಚಿಲ್ಲ ಹಣ ಪತ್ನಿ ಒಳ್ಳೆ ಕಿಮ್ಮತ್ತಿನ ಜೀವನ ಮಣ್ಣಿನ ಗರದ ಮೇಲೆ ಹೋಗಿ ಅವ್ರ ಮರ್ಗಿನಲ್ಲಿ ಬರ್ತ ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸುಂದರ. ನಮ್ಮದು ಇದೆ ತಪ್ಪು ಇರ್ಬೇಕು, ನಾವು ಕೂಡ ಹ್ಯಾಂಗ್ ಮಾಡ್ತೀವೋ ಹಂಗ ನೋಡಿ. ಇವರೆಲ್ಲ ಆಯಾಸ ಆಗಿರ್ಬೇಕು ಹೋಗಿ ಬಂದು ಅಭಯ ಗಟ್ಟಿಯಾದ ಗಟ್ಟಿಯಾದ ಹೋಗ್ ಬಂದೆ ಮನೆಗೆ ಕೂದಲಿಲ್ಲ. ಹೌದ ನಡಿ ಅಂದ್ರೆ ಇಲ್ಲ ಅಂದ ಹಾಸ್ತ ಬರ್ತದ ಮಾಡ್ತಾರ ಅಲ್ಲಿಯೊಳಗೆ ನಾ ಮುಂಬೈ ಬಂದೆ ಅಂದ್ರೆ ಆಗ್ತದ ಬಿಟ್ಟಿ ಹಾಗ ಹಾಗಾಗಿ ಈ ಸತಿ ಬರೋದು ಬೇಡ ಮುಂಬೈ.
1: ಯಾಕೆ
0: ಅದೇ ಈಗ ಬರೆದಾಗ ಅಮ್ಮನ್ ಜೋಡಿ ಯಾರು
1: ಬೇಡ ಸಿಕ್ಕೀಗ
0: ಅದು
1: ಕಟ್ಕೊಂಡಿದ್ದೀನಿ
0: ನಡೀವಾಗ
2: ಹೈರಾಣ ಆಗಿತ್ತು. ಇಷ್ಟು ದಿವಸ ಒಬ್ಬನೇ ಇದ್ದಾರ ಕುಡಿತಾನೋ ತಿಂತಾನೋ ಯಾವ ಇಲ್ಲ ಗೆಡೆ ಚೋಡಿ ಕುಂತು ಬಿಯರ್ ಕುಡಿತಾನೋ ಜೀವ ತನ್ನ ಸಾಧ್ಯವಾಗಿ ಬೀಗ
0: ನಾವು ಅದು ಎಲ್ಲಿ ಬಾಳಿ ಬೀಳೋರಿದ್ದೀವಿ ದಿವಸ ಅವರ ಮುಖ್ಯ ಬಂದು ಮಾಡಿರ್ತಾರೆ.

ಎಷ್ಟು ಸಾರಿ ಅರೆ ಯಾರೇ ಅದ ಬಸ್ ಬರ್ತದೆ ಇಷ್ಟ ಕೊಡ್ಕೊಡು ಇಲ್ಲ.

Hör auf!

0: ಲಗೂನ್ ಮುಗಿಸ್ರಿ ಬೇಗ ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಮಾತು

0: ಚಂದು ನಾಲ್ಕು ಮಾರು ವರ್ಷ ಕರ್ಕೊಂಡು ಬರ್ತಾರೆ. ಬಾ ಮಾಡ್ಬೇಡ,
1: ನೀವು ಕಾಳಜಿ ಮಾಡ್ಬೇಡ.
0: ಚಲೋ ತಾ ಕಲಿಬೇಕು ಏನ್ ಮಾಡ್ತೀವಿ ಹಾಗಾಗಿ
1: ಮಲ್ಕೊಂಡ
0: ಎಲ್ಲಿ

ಬರ್ತಾ ಇದ್ದೀವಿ ಮನೆಗಿಂತ.

Thank you.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಚೌಡಿಕೆ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: पंकजी अप्रतिम साथ करणारे प्रणव गुरव इतकीच समर्पक हार्मोनियमच्या साथीर असणारे अभिनय रवंदे आणि त्याचप्रमाणे सारंग पाटील आणि अखिलेश कापले.
1: हॅलो गेळेयरे.
2: ಹಾಯ್ ರೂಪಾ ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಭಜನಾ ಪದಗಳು ಪ್ರಸಾರವಾಗಲಿದೆ.
6: ಬಂಗಾ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ

0: ಇದೆ, ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
1: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
4: ರಾಮನೇ ಕೆಷ್ಟು ಮಧುರ, ರಾಮನ ಮುಖಮಂಡಲವೇ ಕಿನಿತು ಮಧುರ, ರಾಮನ ನೋಟವೇ ಕಿಂತು ಮಧುರ, ರಾಮನ ಮಾತೇಕೆ ಈ ಪರಿ ಮಧುರ. ಏಕೆಂದರೆ ಮಧುರವೇ ಆತನ ಮೂಲ ದ್ರವ್ಯ. ಮಧುರ ಮಧುರವಾದ ಪಾಯಸದಿಂದ ಹುಟ್ಟಿ ಬಂದ ಮಹಾಪುರುಷ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ, ಆತನ ಮಾಧುರ್ಯವನ್ನು ವರ್ಣನೆ ಮಾಡಿ ಮುಗಿಯಬಹುದೇ? ವರ್ಣನೆಗೆಟುಕುವುದೇ ಆತನ ಮಾಧುರ್ಯ? ರಾಗಕ್ಕೆಟುಕಬಹುದು,

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.